ಆತ್ಮರೇ ನಮಸ್ಕಾರ. ಇದು 101.8 ಮೆಗಾಹರ್ಟ್ಸ್ ಕಂಪನಾಂಕದ ಮೇಲೆ ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದು 2026 ಇಸವಿ ಸೆಪ್ಟೆಂಬರ್ ತಿಂಗಳು 11ನೇ ತಾರೀಕು ಶುಕ್ರವಾರ. ಈಗ ಸಮಯ 5:58:18 ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಹನುಮಂತ ಚವನ್ ಮಾಡುವ ಆತ್ಮೀಯ ನಮಸ್ಕಾರಗಳು.

ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6 ಗಂಟೆ. ಇನ್ನು ಮುಂದೆ ಕೇಳಿ, ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಹೇಗಿವೆ? ಈ ಬೆಳಗ್ಗೆ 6:10 ವಂದನ ಕನ್ನಡ ಭಕ್ತಿಯುತ ಕಾರ್ಯಕ್ರಮ ಕೇಳುತ್ತೀರಿ. 6:30 ಚಿಂತನ ದಿವಾಕರ ಡೋಂಗರೆಯವರಿಂದ ಕೇಳುತ್ತೀರಿ. 6:35 ಎಂದಿನಂತೆ ರೈತರಿಗೆ ಸಲಹೆಗಳು ಮತ್ತು 6:40 ಜಾನಪದ ಕಾರ್ಯಕ್ರಮ ಕೇಳುತ್ತೀರಿ. 7:00 ಸೇವಾ ಮಾಹಿತಿ. ಇನ್ನು ಈ ಬೆಳಗ್ಗೆ 7:15 ಭಾವಗೀತೆಗಳ ಕಾರ್ಯಕ್ರಮ ಕೇಳುತ್ತೀರಿ. ಆತ್ಮರೇ, ಈ ಮುಂಜಾನೆ 7:45, 8:30 ಮತ್ತು 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುತ್ತೀರಿ. 9:05 ಪ್ರಾಯೋಜಿತ ಕಾರ್ಯಕ್ರಮ ಅವೇರ್ನೆಸ್ ಕ್ಯಾನ್ಸರ್ ಕುರಿತು ಕೇಳಿಬರಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ. 9:10 ಚಜ್ಜಿರೋಟಿ ಚೌಳಿಕಾಯಿ ಮರುಪ್ರಸಾರ ಕಾರ್ಯಕ್ರಮ ಕೇಳುತ್ತೀರಿ. ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ ಹಾಗೂ ಭಾವಗೀತೆ ತಾವು ಕೇಳುತ್ತೀರಿ. ಇನ್ನು ಬೆಳಗ್ಗೆ 10:00 ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಕೇಳುತ್ತೀರಿ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಅಭಿಯಂತರ ದಿನದ ಸಂದರ್ಭದಲ್ಲಿ

ಹಾಸನ ಮಹಾನಗರ ಪಾಲಿಕೆಯ ಇಂಜಿನಿಯರ್ ಕೆಆರ್ ಕವಿತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್ ರವರು. ಈ ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಫ್ಯಾಟಿ ಲಿವರ್ನ ಲಕ್ಷಣಗಳು ಹಾಗೂ ಕಾರಣಗಳು ಭಾಗವಹಿಸುತ್ತಾರೆ ದಾವಣಗೆರೆಯ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಮತ್ತು ಯಕೃತ ತಜ್ಞರಾದ ಡಾಕ್ಟರ್ ಅಶ್ವಿನ್ ಡಿ ಕೆ ರವರು. ಸಂದರ್ಶಕರು ದ್ಯಾಮಲಾಂಬಿಕಾ ಎಂ ಎಸ್ ರವರು. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರ ಕೊಡುಗೆ. ತದನಂತರ 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಅಗ್ರಿ ಕ್ಲಿನಿಕ್ ಆ್ಯಂಡ್ ಅಗ್ರಿ ಬಿಸ್ನೆಸ್ ಕಾರ್ಯಕ್ರಮ ಕೇಳುತ್ತೀರಿ. ಈ ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದ ಕೊಡುಗೆ. ತದನಂತರ 2:40 ಗಾಂಧಿ ಸ್ಮೃತಿ ಕಾರ್ಯಕ್ರಮ ಕೇಳಬಹುದು. ಆದ್ಮೇಲೆ ಇನ್ನು ನಿಲಯದ ಈ ಸಂಜೆ ಪ್ರಸಾರ ಕಾರ್ಯಕ್ರಮದಲ್ಲಿ 5:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುತ್ತಾರೆ. 5:40 ವಾರಕ್ಕೊಂದು ಕಥೆ ಕಾರ್ಯಕ್ರಮ ಮೂಡಿಬರಲಿವೆ. 5:55 ಚಜ್ಜಿರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಕೇಳುತ್ತಾರೆ. ತದನಂತರ 6:10 ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ಪರಿಚಯ ಮಾಡಿಕೊಳ್ಳುತ್ತಾರೆ. ಈ ಸಂಜೆ 6:15 ಪ್ರಾಯೋಜಿತ ಕಾರ್ಯಕ್ರಮ ಕ್ಯಾನ್ಸರ್ ಅವೇರ್ನೆಸ್ ಕುರಿತು ಕೇಳುವಿರಿ. 6:30 ಅವಲೋಕನ ಹಾಗೂ ಈ ಸಂಜೆ 6:50 ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಕೇಳುತ್ತದೆ. ಇಂದಿನ ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ ಭಾಗವಹಿಸುವ ತಜ್ಞರು ಡಾಕ್ಟರ್ ವೀರೇಗೌಡ, ಹಿರಿಯ ಪ್ರಾಧ್ಯಾಪಕರು ಪಶು ವೈದ್ಯಕೀಯ ಕಾಲೇಜು ಹೆಬ್ಬಾಳ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರ ಕೊಡುಗೆ.

ಆತ್ಮರೆ, ಈ ರಾತ್ರಿ 7:45 ದುಬೈನಲ್ಲಿ ನಡೆಯುತ್ತಿರುವ ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ 20 ಸೆಮಿಫೈನಲ್ ಇಂದು ಶ್ರೀಲಂಕಾ ಮತ್ತು ಪಾಕಿಸ್ತಾನ ನಡುವೆ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಕೇಳುತ್ತೀರಿ ದೆಹಲಿ ಆಕಾಶವಾಣಿ ಕೇಂದ್ರದಿಂದ ಆಟದ ಕೊನೆಯವರೆಗೆ.

ರಾತ್ರಿ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಟಿ ಎಸ್ ಸತ್ಯವತಿಯರವರು. ಇವರು ಗಾಯನ ಕೇಳಿವರಿ. 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುತ್ತಾರೆ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ. ಆತ್ಮರೆ, ಇದುವರೆಗೆ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಕೇಳಿ ಇಂಗ್ಲಿಷ್ ವಾರ್ತೆಯನ್ನು ದೆಹಲಿ ಆಕಾಶವಾಣಿ ಕೇಂದ್ರದಿಂದ ಸಹ ಪ್ರಸಾರದಲ್ಲಿ.

ಆತ್ಮರೇ, ಈ ಕಾರ್ಯಕ್ರಮದ ಕೊನೆ ಗೀತೆಯನ್ನು ಕೇಳೋಣ. ಒಂದು ದೇಶಭಕ್ತಿ ಗೀತೆಯನ್ನು ಕೆ ಎಸ್ ನಿಸಾರ್ ಅಹಮದ್ ಅವರ ಧ್ವನಿಯ ರಚನೆಯಲ್ಲಿ, ಕ್ಷಮಿಸಿ, ಕೆ ಎಸ್ ನಿಸಾರ್ ಅಹಮದ್ ಅವರ ರಚನೆಯಲ್ಲಿ ಈ ಗೀತೆಯನ್ನು ಕೇಳೋಣ ವೃಂದ ಗಾಯನದಲ್ಲಿ.

ಆದ್ಮೇಲೆ ಇದುವರೆಗೆ ವಂದನ ಕನ್ನಡ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:30 ಆಗಲಿದೆ. ಇನ್ನು ಮುಂದೆ ಕೇಳಿ ಚಿಂತನವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಕೇಳೋಣ ಸಹ ಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಚಿಂತನ ದಿವಾಕರ್ ಡೊಂಗ್ರೆ ಅವರಿಂದ.
1: ಕೂಸು ಕುಂಚಿಗಿ ತಿಂತು. ಶೈಶವದಲ್ಲಿರುವ ಮಗುವನ್ನು ಚಳಿ ಗಾಳಿ ಬಿಸಿಲುಗಳಿಂದ ರಕ್ಷಿಸಲು ಅದಕ್ಕೆ ಕುಂಚಿಗೆಯನ್ನು ತೊಡಿಸುತ್ತೇವೆ. ಹಲವೊಂದು ಸಲ ಮಗುವಿಗಿಂತ ಅದಕ್ಕೆ ತೊಡಿಸಿದ ಕುಂಚಿಗೆಯನ್ನೇ ಹೊಗಳುವವರು ಇದ್ದಾರೆ. ಎಲ್ಲಿಯವರೆಗೆ ಈ ಕುಂಚಿಗೆ? ಈ ಕುಂಚಿಗೆ ಅನ್ನುವುದು ಮಗು ಬಾಲ್ಯಕ್ಕೆ ಕಾಲಿಟ್ಟಾಗ ಮತ್ತೆ ಅದಕ್ಕೆ ಬೇಡ. ಅದರ ಬೆಳವಣಿಗೆಗನುಸಾರವಾಗಿ ಅದಕ್ಕೆ ತೊಡಿಸುವ ಬಟ್ಟೆಗಳ ಗಾತ್ರ ಮತ್ತು ಆಕಾರಗಳು ಬದಲಾಗುತ್ತವೆ. ಶೈಶವವನ್ನು ಬಾಲ್ಯ ತಿನ್ನಿತು ಅನ್ನುವ ಅರ್ಥ ಇಲ್ಲಿಯದು. ಇಲ್ಲಿ ನಾವು ಶಾರೀರಿಕವಾಗಿ ಬೆಳೆದಂತೆ ನಮ್ಮ ಬದುಕಿನ ಅವಸ್ಥಾತ್ರಯಗಳು ಹೇಗೆ ಬದಲಾಗುತ್ತವೆ ಎನ್ನುವುದನ್ನು ಸಾಂಕೇತಿಕವಾಗಿ ತಿಳಿಸಲಾಗಿದೆ. ಮುಂದಿನ ಚರಣ ಹಾಸಿಗೆ ನೆಲ ತಿಂತು. ಹಾಸಿಗೆಯನ್ನು ಹಾಸುವುದು ನೆಲದ ಮೇಲೆ. ನೀವು ಮಂಚದ ಮೇಲೆ ಹಾಸಿಗೆ ಹಾಸಿದ್ದ

0: ಏನೆಂದರೂ ಮಂಚ ನಿಂತಿರುವುದು ನೆಲದ ಮೇಲೆ ತಾನೆ? ರಾತ್ರಿಯ ವಿರಾಮಕ್ಕೆ ಹಾಸಿಗೆ ಬೇಕು. ರೋಗ ರುಜಿನಗಳು ಬಂದಾಗಲಂತೂ ಅವರು ಹಾಸಿಗೆ ಹಿಡಿದಿದ್ದಾರೆ ಅನ್ನುವ ಮಾತೇ ಇದೆಯಲ್ಲ. ಎಲ್ಲಿಯವರೆಗೆ ಹಾಸಿಗೆಯಲ್ಲಿ ಮಲಗಿ ವಿರಮಿಸುವುದು? ತೋಳಿನಲ್ಲಿ ಕಸುವಿರುವ ತನಕ ನಮ್ಮ ಅನ್ನವನ್ನು ನಾವು ದುಡಿದು ತಿನ್ನುವಲ್ಲಿ ಬೆಳಗಿನಲ್ಲಿ ಹಾಸಿಗೆಯನ್ನು ಮಡಚಿ ಕಾರ್ಯಪ್ರವೃತ್ತರಾಗಬೇಕು. ಈ ಹಾಸಿಗೆ ನಮಗೆ ಬೇಕಾಗಿರುವುದು ವಿಧಿಯುಕ್ತ ಆಯಸ್ಸು ಇರುವವರೆಗೆ ಮಾತ್ರ. ಮನುಷ್ಯ ಇಲ್ಲವಾದ ಬಳಿಕ ಹಾಸಿಗೆ ಏಕೆ? ಅದು ಕೂಡ ಮನುಷ್ಯನೊಂದಿಗೆ ಮಣ್ಣನ್ನು ಸೇರುತ್ತದೆ. ಶಾಶ್ವತವಾದ ಹಾಸಿಗೆ ಯಾವುದು? ಅದು ಈ ನೆಲ ಮಾತ್ರ. ನೆಲ ಹಾಸಿಗೆ ತಿಂತು ಅನ್ನುವುದರ ಅರ್ಥ ಇದು. ಅಜ್ಜಯ್ಯನ ಗಡ್ಡ ಇಲಿ ತಿಂತು, ಗಡ್ಡ ಮೀಸೆ ಕೆಲವರಿಗೆ ಪ್ರತಿಷ್ಠೆಯ ಸಂಕೇತ. ಮೀಸೆ ಮೇಲೆ ಕೈಯಿಕ್ಕಿ ಹುರಿಗೊಳಿಸುತ್ತಲೋ ಗಡ್ಡ ನೀವುತ್ತಲೋ ಇರಬೇಕು. ಎಲ್ಲಿಯವರೆಗೆ? ದೇಹದ ಕೊಬ್ಬು ಇಳಿದು ಮುದಿತನ ಬರುವವರೆಗೆ ಮಾತ್ರ. ಮತ್ತೆ ಮೀಸೆ ಹುರಿಗೊಳಿಸಲು ಗಡ್ಡವನ್ನು ನೀವಲೂ ಶಕ್ತಿಯಿಲ್ಲ. ಇಂತಹ ಗಡ್ಡವನ್ನು ನಿದ್ದೆಯಲ್ಲಿ ಇಲಿ ತಿಂದರೂ ತಿಳಿಯದು. ಅಂದರೆ ಮನುಷ್ಯನ ಸ್ಥಾನಮಾನ, ಗಳಿಕೆ, ಉಳಿಕೆ, ಪ್ರತಿಷ್ಠೆ ಇವೆಲ್ಲವೂ ದೇಹದಲ್ಲಿ ಕಸು ಇರುವ ತನಕ ಮಾತ್ರ. ದೇಹದಲ್ಲಿ ಶಕ್ತಿ ಕುಂದಿ ಮುದಿತನ ಅಡರಿದಾಗ ಬಿಟ್ಟ ಗಡ್ಡ ಮೀಸೆಗಳೇ ಭಾರವಾದವು. ಅಜ್ಜಿಯ ತಿಂತು ಕಜ್ಜಾಯ. ಬಾಯಿಯಲ್ಲಿ ಹಲ್ಲೇ ಇಲ್ಲದ ಮುದಿ ಅಜ್ಜಿಗೆ ಕಜ್ಜಾಯ ತಿನ್ನುವ ಬಯಕೆ. ಕಜ್ಜಾಯವನ್ನು ತಿನ್ನಲು ಹಲ್ಲುಗಳು ಸುದೃಢವಾಗಿರಬೇಕಲ್ಲ, ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇರಬೇಕಲ್ಲ. ಇಲ್ಲಿ ಕಜ್ಜಾಯವೆನ್ನುವುದು ನಮ್ಮ ಬದುಕಿನ ಆಸೆಗಳು, ಕಾಮನೆಗಳ ಸಂಕೇತ. ಮುದಿತನ ಬಂದರೂ ಸುಖದ ನಿರೀಕ್ಷೆ, ಮುದುಕನಿಗೆ ಹೆಣ್ಣು ದೊರೆತರೆ ಅಥವಾ ಮುದುಕಿಗೆ ಗಂಡು ದೊರೆತರೆ ಏನಾದೀತು? ಅನುಭವಿಸಲು ಸಾಧ್ಯವೇ? ಅಂದರೆ ನಮ್ಮ ಆಸೆಗಳು ವಯಸ್ಸಿಗೊಪ್ಪುವಂತಿರಬೇಕು. ಆಸೆಗಳನ್ನು ಅನುಭವಿಸಿ ಅರಗಿಸಿಕೊಳ್ಳುವ ಶಕ್ತಿಯೂ ನಮ್ಮಲ್ಲಿರಬೇಕು. ಮುದಿತನ ಬಂದಾಗಿದೆಲ್ಲ ಸಾಕಿನ್ನು ನನಗೆ. ದೇವರಿತ್ತ ಕರುಣೆಯೆಂದು ನಾನೆಲ್ಲವನ್ನೂ ಅನುಭವಿಸಿದ್ದೇನೆ. ಸಾಕಿನ್ನು ಅನ್ನುವಂಥ ಮನೋಸ್ಥಿತಿಯನ್ನು ತಾಳಿ ಇಹದ ಸುಖಭೋಗಗಳ ಕಜ್ಜಾಯವನ್ನು ಸವಿಯುವ ಆಸೆಯನ್ನು ಬಿಟ್ಟು ಪರದಲ್ಲಿ ಒಂದಾಗುವ ಮನ ಮಾಡಬೇಕು.
1: ಇದುವರೆಗೆ ದಿವಾಕರ ಡೋಂಗ್ರೆ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
3: ತೊರೆದು ಜೀವಿಸಬಹುದೇ
2: ದಾಸರ ಪದಗಳು,
3: ಹರಿ ನಿನ್ನ ಚರಣಗಳ
1: ವಚನಗಳು,
3: ಉಳ್ಳವರು ಶಿವಾಲಯವ ಮಾಡುವರು
2: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
2: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
4: ಆತ್ಮರೆ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:35. ಬನ್ನಿ ಕೇಳೋಣ ರೈತರಿಗೆ ಸಲಹೆ ಕಾರ್ಯಕ್ರಮವನ್ನು.
5: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
6: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
5: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.

0: ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.
1: ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಹಸಿರೆಲೆ ಗೊಬ್ಬರಗಳು ಮತ್ತು ಅವುಗಳಲ್ಲಿ ಇರುವಂತಹ ಪೋಷಕಾಂಶಗಳ ಪ್ರಮಾಣದ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಅದ. ರೈತರು ಗಮನ

0: ಸೆಣಬಿನೊಳಗ ಶೇಕಡಾ ಪಾಯಿಂಟ್ 0.75% ಸಾರಜನಕ, ಶೇಕಡಾ ಪಾಯಿಂಟ್ 1.2% ರಂಜಕ ಮತ್ತು ಶೇಕಡಾ ಪಾಯಿಂಟ್ 0.51% ಪೊಟ್ಯಾಶ್ ಪೋಷಕಾಂಶಗಳು ಇರ್ತವ. 35-45 ದಿವಸಗಳಾದ ನಂತರ ಅಂದ್ರೆ ಶೇಕಡಾ 50%ರಷ್ಟು ಹೂ ಆಡುವ ಹಂತದೊಳಗಿದ್ದಾಗ ಸೆಣಬನ್ನ ಮಣ್ಣಿಗೆ ಸೇರಿಸುವಂತಹ ಒಂದು ಸಮಯ. ಆ ಟೈಮ್ನೊಳಗ ತಡ ಮಾಡಲಾರದೆ ರೈತರು ಸೆಣಬನ್ನ ಮಣ್ಣಿಗೆ ಬೆರೆಸಬೇಕು. ಚೊಗಚಿ ಒಳಗ ಶೇಕಡಾ ಪಾಯಿಂಟ್ 0.7% ಸಾರಜನಕ, ಶೇಕಡಾ ಪಾಯಿಂಟ್ 1.4% ರಂಜಕ, ಶೇಕಡಾ ಪಾಯಿಂಟ್ 0.75% ಪೊಟ್ಯಾಶ್ ಇರ್ತವ. ಬಿತ್ತನೆಯಾದ 45-60 ದಿವಸಗಳ ನಂತರ ಅಂದ್ರೆ ಶೇಕಡಾ 50%ರಷ್ಟು ಹೂ ಆಡುವ ಸಮಯದೊಳಗ ಚೊಗಚಿಯನ್ನ ಮುಗ್ಗೊಡೆದು ಮಣ್ಣಿಗೆ ಬೆರೆಸಬೇಕು. ಅಲಸಂದಿಯೊಳಗ ಶೇಕಡಾ ಪಾಯಿಂಟ್ 0.7% ಸಾರಜನಕ, ಶೇಕಡಾ ಪಾಯಿಂಟ್ 1.5% ರಂಜಕ, ಶೇಕಡಾ ಪಾಯಿಂಟ್ 5.8% ಪೊಟ್ಯಾಶ್ ಪೋಷಕಾಂಶಗಳು ಇರ್ತವ. ಬಿತ್ತನೆಯಾದ 35-45 ದಿವಸಗಳ ನಂತರ ಮುಗ್ಗೊಡೆದು ಮಣ್ಣಿಗೆ ಬೆರೆಸಬಹುದು. ಅಂದ್ರೆ ಅರ್ಧದಷ್ಟು ಹೂ ಆಡುವ ಹಂತದೊಳಗಿದ್ದಾಗ ಅಲಸಂದಿ ಅದನ್ನ ಮಣ್ಣಿಗೆ ಬೆರೆಸಬೇಕು. ಹೆಸರಿನೊಳಗ 0.7% ಸಾರಜನಕ, 0.17% ರಂಜಕ, 0.5% ಪೊಟ್ಯಾಶ್ ಅಂಶಗಳು ಇರ್ತವ. ಇದನ್ನ 35-45 ದಿವಸಗಳಾದ ನಂತರ ಅಂದ್ರೆ ಅರ್ಧದಷ್ಟು ಬೆಳೆ ಹೂ ಆಡುವ ಹಂತದೊಳಗಿದ್ದಾಗ ಮುಗ್ಗೊಡೆದು ಮಣ್ಣಿಗೆ ಚಲೋತ್ತಗೆ ಬೆರೆಸಬೇಕು. ಹುರುಳಿಯೊಳಗ ಶೇಕಡಾ 0.91% ಸಾರಜನಕ, 0.18% ರಂಜಕ, 0.65% ಪೊಟ್ಯಾಶ್ ಪೋಷಕಾಂಶಗಳು ಇರ್ತವ. ಇದನ್ನು ಕೂಡ 35-45 ದಿವಸಗಳಾದ ನಂತರ ಅಂದ್ರೆ ಅರ್ಧದಷ್ಟು ಹೂ ಆಡುವ ಹಂತದೊಳಗ ಇದ್ದಾಗ ಇದನ್ನ ಮುಗ್ಗೊಳ್ಳದು ಮಣ್ಣಿನೊಳಗ ಚಲೋತ್ನೆಗೆ ಬೆರೆಸಬೇಕು. ಹಸಿರೆಲೆ ಗೊಬ್ಬರಗಳು ಬಹಳ ಮುಖ್ಯವಾದಂತಹ ಒಳಸುರಿಗಳು ಕೃಷಿಗೆ. ಮಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಬಹಳ ಒಳ್ಳೆಯ ಕೆಲಸವನ್ನ ಈ ಹಸಿರೆಲೆ ಗೊಬ್ಬರಗಳು ಮಾಡ್ತವೆ. ಇವಲ್ಲದೆ ಸೂಕ್ಷ್ಮ ಪೋಷಕಾಂಶಗಳನ್ನು ಕೂಡ ಇವು ಹೊಂದಿರ್ತವ. ನಮ್ಮ ಮಣ್ಣಿಗೆ ಒಳ್ಳೆಯ ಸೂಕ್ಷ್ಮ ಪೋಷಕಾಂಶಗಳನ್ನು ಸರಬರಾಜು ಮಾಡಿ ಬೆಳೆಯ ಆರೋಗ್ಯವನ್ನು ವರ್ಧನೆ ಮಾಡ್ತವೆ. ಇದು ಆಗಿಂದಾಗ ತಮಗೆ ಗೊತ್ತಾಗುವಂತಹ ಒಂದು ಫಲಿತಾಂಶ. ಇದರ ಬಗ್ಗೆ ಯಾರ್ಯಾರು ಇನ್ನೂ ಪ್ರಯೋಗ ಮಾಡಿಲ್ಲ ಅವರು ದಯವಿಟ್ಟು ಈ ಹಸಿರೆಲೆ ಗೊಬ್ಬರಗಳನ್ನು ತಮ್ಮ ಹೊಲದೊಳಗೆ ಬೆಳೆದು ಮುಂದಿನ ಬೆಳೆಯನ್ನ ಬೆಳೆಯುವುದನ್ನ ಕಡ್ಡಾಯ ಮಾಡಿಕೊಳ್ಬೇಕು. ಗೊಬ್ಬರದ ಗಿಡ ಅಥವಾ ಗ್ಲಿರಿಸಿಡಿಯಾ ಅಂತ ನಾವು ಕರೀತಾ ಇದ್ದೀವಿ. ಅದರೊಳಗೆ ಸಾರಜನಕ 0.68% ಇರ್ತದೆ, ರಂಜಕ 0.16%, ಪೊಟ್ಯಾಶ್ 0.3% ಇರ್ತದೆ. 3-4 ತಿಂಗಳಿಗೊಮ್ಮೆ ಎಲೆಗಳನ್ನು ಕಟಾವು ಮಾಡಿ ಮಣ್ಣಿಗೆ ಬೆರೆಸಬೇಕು. ಒಂದು ಗಿಡಕ್ಕೆ 15-20 ಕೆಜಿ ತಪ್ಪಲ ಸಿಗ್ತದೆ. ದೇಂಚ ಅನ್ನುವಂಥದ್ದು ಇದರೊಳಗೆ ಸಾರಜನಕ 0.68%, ರಂಜಕ 0.13%, ಪೊಟ್ಯಾಶ್ 0.4%, 3-4 ತಿಂಗಳಿಗೊಮ್ಮೆ ಎಲೆಗಳನ್ನು ಕಟಾವು ಮಾಡಿ ಮಣ್ಣಿಗೆ ಬೆರೆಸಬೇಕು. ಹೊಂಗೆ ಒಳಗ ಸಾರಜನಕ 0.16%, ರಂಜಕ 0.14%, ಪೊಟ್ಯಾಶ್ 0.75% ಇರ್ತದೆ. 3-4 ತಿಂಗಳಿಗೊಮ್ಮೆ ಇದನ್ನು ಕೂಡ ಕಟಾವು ಮಾಡಿ ಮಣ್ಣಿಗೆ ಬೆರೆಸಬೇಕು. ಆಡುಸೋಗೆ ಒಳಗ ಸಾರಜನಕದ ಪ್ರಮಾಣ ಬಹಳ ಹೇರಳವಾಗಿರ್ತದೆ, ಶೇಕಡಾ 0.4% ಇರ್ತದೆ. ರಂಜಕದ ಪ್ರಮಾಣ 0.88%, ಪೊಟ್ಯಾಶ್ 4.4%. ಇಲ್ಲೂ ಕೂಡ ಪೊಟ್ಯಾಶ್ ಪ್ರಮಾಣ ಸಾಕಷ್ಟು ಅದ ಅನ್ನೋದನ್ನ ಗಮನಿಸಬೇಕು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ತಜ್ಞರನ್ನ ಸಂಪರ್ಕ ಮಾಡಬಹುದು.
1: ಕೇಳುಗರೆ, ಇದುವರೆಗೆ ರೈತರಿಗೆ ಸಲಹೆ ಕಾರ್ಯಕ್ರಮ ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:40. ಬನ್ನಿ ಕೇಳೋಣ ಜಾನಪದ ಸಂಗೀತ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಬನಂದೂರು ಕೆಂಪಯ್ಯ ಮತ್ತು ಆರ್ ಸೋಮಶೇಖರ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಯನ್ನು ಕೇಳೋಣ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ.

0: ಯೋಜನೆ ಕುರಿತು ಚರ್ಚೆ.
1: ಏಕಲನ ಏನ್ ಮಾಡತ್ತೀವಪ್ಪ?
2: ಏನಿಲ್ವಾಪ್ಪ, ಇನ್ನೇಗಿತ್ತು, ತೊಗರಾಗ ಹರಿಗಿದೆ ಟ್ರ್ಯಾಕ್ಟರ್.
3: ಇನ್ನು ಮುಂದೆ ಕೇಳಿ ಡಿ ನಾರಾಯಣ ಸ್ವಾಮಿ ಹಾಗೂ ತಂಡದವರಿಂದ ಈ ಒಂದು ಜನಪದ ಗೀತೆಯನ್ನು.

ಆತ್ಮೀಯ ಕೇಳುಗರೇ, ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:55 ಆಗಲಿದೆ. ಇನ್ನು ಮುಂದೆ ಕೇಳಿ ಸಂಸ್ಕೃತ ವಾರ್ತೆಯನ್ನು ದೆಹಲಿ ಆಕಾಶವಾಣಿ ಕೇಂದ್ರದಿಂದ ಸಹ ಪ್ರಸಾರದಲ್ಲಿ.

ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಗೌರಿ ಗಣೇಶ ಚತುರ್ಥಿಯಂದು ಆಕಾಶವಾಣಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ. ಸೋಮವಾರ ಬೆಳಗ್ಗೆ 10

0: ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.
1: ಆತ್ಮರೆ, ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನ ಸಹ ಪ್ರಸಾರದಲ್ಲಿ.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
2: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

ಮನೆಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಉಷಸ್ ಯೋಜನೆ ನಿಮ್ಹಾನ್ಸ್ನಿಂದ ರಾಜ್ಯದ 37 ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಚನಾತ್ಮಕ ಮನೋಸಾಮಾಜಿಕ ಆರೈಕೆ. ಮೈ ಭಾರತ್ ಪೋರ್ಟಲ್ ಯಂಗ್ ಲೀಡರ್ಸ್ ಡೈಲಾಗ್ 2027 ರಸಪ್ರಶ್ನೆ ಸ್ಪರ್ಧೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳ ರಕ್ಷಣೆ. ಇಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ, ಪರಮೋಚ್ಛ ತ್ಯಾಗದ ಸ್ಮರಣೆ. ಈಗ ವಾರ್ತೆಗಳ ವಿವರ. ಬೆಂಗಳೂರಿನ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನಗಳ ಸಂಸ್ಥೆ ನಿಮ್ಹಾನ್ಸ್ ಪ್ರಾಜೆಕ್ಟ್ ಉಷಸ್ ಅಡಿ ರಾಜ್ಯದ 37 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆತ್ಮಹತ್ಯೆಗೆ ಪ್ರಯತ್ನಿಸಿದವರು ಅಥವಾ ಸ್ವಯಂ ಹಾನಿಗೆ ಯತ್ನಿಸಿ ಬದುಕುಳಿದವರಿಗೆ ರಚನಾತ್ಮಕ ಮನೋಸಾಮಾಜಿಕ ಆರೈಕೆಯನ್ನು ಒದಗಿಸುತ್ತಿದೆ. ಉಷಸ್ ಯೋಜನೆ ಅಡಿ ಪ್ರಸ್ತುತ ರಾಜ್ಯದ 10 ಜಿಲ್ಲೆಗಳ 16 ಆಸ್ಪತ್ರೆಗಳಲ್ಲಿ ಈ ಆಪ್ತ ಸಮಾಲೋಚನಾ ಸೇವೆ ಲಭ್ಯವಿದೆ. ರಾಜ್ಯ ಸರ್ಕಾರ ಈ ಯೋಜನೆಯನ್ನು ವಿಸ್ತರಿಸಲು ಸಹ ಯೋಜಿಸಿದೆ. ರಾಷ್ಟೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಾರ 2024 ದೇಶಾದ್ಯಂತ 1,70,746 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆ ಪೈಕಿ ಕರ್ನಾಟಕ ಅತಿ ಹೆಚ್ಚು ಸಂಖ್ಯೆಯ ಆತ್ಮಹತ್ಯೆ ವರದಿ ಮಾಡಿದ ರಾಜ್ಯಗಳಲ್ಲಿ ಒಂದಾಗಿದೆ. ನಿಮ್ಹಾನ್ಸ್ ನಿರ್ದೇಶಕ ಡಾ ವೈಸಿ ಜನಾರ್ದನ ರೆಡ್ಡಿ ಮಾತನಾಡಿ, ಆತ್ಮಹತ್ಯೆಗೆ ಯತ್ನಿಸಿದ ಜನರಿಗೆ ಸರ್ಕಾರಿ ಆಸ್ಪತ್ರೆಗಳ ತುರ್ತು ವಿಭಾಗಗಳು ಹೆಚ್ಚಾಗಿ ಸಂಪರ್ಕದ ಮೊದಲ ಮತ್ತು ಏಕೈಕ ಕೇಂದ್ರವಾಗಿವೆ. ಅಂಥವರ ಮಾನಸಿಕ ಮೌಲ್ಯಮಾಪನ, ಸಮಾಲೋಚನೆ, ಸುರಕ್ಷತಾ ಯೋಜನೆ ಅಥವಾ ಅವರು ಹೆಚ್ಚು ದುರ್ಬಲರಾಗಿರುವ ಅವಧಿಯಲ್ಲಿ ನಿರಂತರ ಬೆಂಬಲಕ್ಕೆ ಉಷಸ್ ಯೋಜನೆ ಸಹಕಾರಿ ಎಂದರು.

0: ವಿಕಸಿತ ಭಾರತ 2047 ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮೈ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ 2027 ಅಂಗವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ 15-19 ವರ್ಷದೊಳಗಿನ ಯುವ ಜನರಿಗೆ ರಸಪ್ರಶ್ನೆ ಸ್ಪರ್ಧೆ ಏರ್ಪಡಿಸಿದೆ ಎಂದು ಜಿಲ್ಲಾ ಯುವಜನ ಸೇವೆ ಅಧಿಕಾರಿ ಸಂಗ್ರಾಮ್ ಸಾವಂತ್ ತಿಳಿಸಿದ್ದಾರೆ. ಮೈ ಭಾರತ್ ಪೋರ್ಟಲ್ ಮೂಲಕ ವಿವಿಧ ಹಂತದ ಸ್ಪರ್ಧೆಗಳಲ್ಲಿ ಪ್ರೌಢಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಮೈ ಭಾರತ್ ಬೆಳಗಾವಿ ಯುವ ಕೇಂದ್ರದ ಸಹಾಯಕ ಅಧಿಕಾರಿ ಮಲ್ಲಯ್ಯ ಕರಡಿ ಬೆಳಗಾವಿ ಜಿಲ್ಲೆಯಿಂದ 30,000 ಯುವಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ.
1: ಭಾರತ ಸರ್ಕಾರದ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಮೈ ಭಾರತ್ ವತಿಯಿಂದ ವಿಕಸಿತ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ 2027 ಅಂಗವಾಗಿ ಜಿಲ್ಲೆಯ 15-29 ವರ್ಷದ ಒಳಗಿನ ಯುವ ಜನರಿಗಾಗಿ ಆನ್ಲೈನ್ ವಿಕಸಿತ ಭಾರತ್ ರಸಪ್ರಶ್ನೆ ಸ್ಪರ್ಧೆ ಆಯೋಜಿಸಲಾಗಿದೆ. ವಿಕಸಿತ ಭಾರತ್ ಆಟ್ 2047 ಸಂಕಲ್ಪವನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಯುವ ಸಮುದಾಯವನ್ನ ಪ್ರೇರೇಪಿಸುವ ರಾಷ್ಟದ ಅಭಿವೃದ್ಧಿಗೆ ಆಲೋಚನೆಗಳು ಮತ್ತು ಅವರ ಪರಿಹಾರಗಳನ್ನು ಕೊಡುಗೆ ನೀಡಲು ವೇದಿಕೆಯನ್ನು ಒದಗಿಸುವಂತಹ ಉದ್ದೇಶ ಐತಿ. ಇದರಲ್ಲಿ ಬಹುಭಾಷಾ ಆನ್ಲೈನ್ ರಸಪ್ರಶ್ನೆಯನ್ನು ಯುವ ಜನರು ಮೈ ಭಾರತ್ ಅಧಿಕೃತ ಪೋರ್ಟಲ್ ಮೂಲಕ ಅವರು ಭಾಗವಹಿಸಬಹುದು. ಆಗಸ್ಟ್ 17 ಈ ಕಾಂಪಿಟೇಷನ್ ಸ್ಟಾರ್ಟ್ ಆಗಿ September 30 ಈ ಒಂದು ಕಾಂಪಿಟೇಷನ್ ನಡೀತದೆ. ಇದು January 10-12 ನವದೆಹಲಿಯಲ್ಲಿ ನಡೆಯುವಂತಹ ರಾಷ್ಟ್ರೀಯ ಯುವ ಉತ್ಸವ ಕಾರ್ಯಕ್ರಮದಲ್ಲಿ ಮುಕ್ತವಾಗ್ತದೆ. ಈ ಕಾರ್ಯಕ್ರಮದೊಳಗೆ 6 ಪ್ರಮುಖ ಟ್ರ್ಯಾಕ್ಗಳನ್ನ ಹಂತಗಳನ್ನು ಮಾಡಿದ್ದಾರೆ. ಮಧ್ಯದಾಗಿ ವಿಕಸಿತ ಭಾರತ್ ಚಾಲೆಂಜ್ ಅಂತ ಇವಾಗ ಸ್ಟಾರ್ಟ್ ಆಗಿದ್ದು ಆನ್ಲೈನ್ ಕಾಂಪಿಟೇಷನ್. ಇದು ಒಂದು ಜಿಲ್ಲಾ ಮತ್ತೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ನಡೆಯುವಂತ ಒಂದು ವಿಕಸಿತ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ ಆನ್ಲೈನ್ ಕಾಂಪಿಟೇಷನ್. ಹವಾಮಾನ ಭದ್ರತೆ, ಉದ್ಯಮಶೀಲತೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ, ಮಾನವ ಬಂಡವಾಳ ಮತ್ತು ಆರ್ಥಿಕತೆಯಂತ ನಿರ್ದಿಷ್ಟ ಅಭಿವೃದ್ಧಿ ಆದ್ಯತೆಗಳ ಮೇಲೆ ಕೇಂದ್ರೀಕರಿಸಿ ಬೆಳಗಾವಿ ಜಿಲ್ಲೆ ಎಲ್ಲ ಯುವ ಜನರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು, ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ವಿಕಸಿತ ಭಾರತ್ 2047 ದೃಷ್ಟಿಕೋನಕ್ಕೆ ತಮ್ಮ ಆಲೋಚನೆಗಳನ್ನು ಕೊಡುಗೆ ನೀಡಲು ಒಂದು ಅವಕಾಶವನ್ನು ಒದಗಿಸುತ್ತೈತಿ.
0: ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳನ್ನು ರಕ್ಷಿಸಲಾಗಿದೆ. ರಕ್ಷಿಸಲ್ಪಟ್ಟ ಮಕ್ಕಳನ್ನು ತಕ್ಷಣವೇ ಕೆಲಸದ ಸ್ಥಳದಿಂದ ಬಿಡುಗಡೆಗೊಳಿಸಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಸುಪರ್ದಿಗೆ ಅಧಿಕಾರಿಗಳು ನೀಡಿದ್ದಾರೆ. ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳು ಕಂಡುಬಂದಲ್ಲಿ ಉಚಿತ ಸಹಾಯವಾಣಿ 1098 ಸಂಪರ್ಕಿಸಲು ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಕೋರಿದೆ. ಮಕ್ಕಳ ಆರೋಗ್ಯ, ಶಿಕ್ಷಣ, ಪೌಷ್ಟಿಕ ಆಹಾರ, ಸ್ವಚ್ಛತೆ ಹಾಗೂ ಸುರಕ್ಷತೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳು ಕಂಡುಬಂದಲ್ಲಿ ಶೀಘ್ರ ಕ್ರಮ ಕೈಗೊಳ್ಳಬೇಕು. ಮಕ್ಕಳ ಹಕ್ಕುಗಳ ರಕ್ಷಣೆಯಲ್ಲಿ ಯಾವುದೇ ನಿರ್ಲಕ್ಷ್ಯಕ್ಕೆ ಅವಕಾಶ ನೀಡಬಾರದು ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ್ ಸೂಚಿಸಿದ್ದಾರೆ. ರಾಮನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆರ್ಟಿಇ 2009, ಪೋಕ್ಸೋ 2012, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006, ಮಕ್ಕಳ ನ್ಯಾಯ ಕಾಯ್ದೆ 2015 ಅನುಷ್ಠಾನ ಕುರಿತ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೋಲಾರ ಜಿಲ್ಲೆ ಮುಳಬಾಗಿಲ ತಾಲೂಕು ತಿರುಮಹಳ್ಳಿಯ ಹಣ್ಣು ಬೆಳೆಗಾರ ಎಸ್ಕೆ ನಾಗರಾಜ್ ಹಾಗೂ ಅವರ ಮಗ ಎಸ್ಎನ್ ಹೃತ್ವಿಕ್ ತಮ್ಮ ತೋಟದಲ್ಲಿ ಬೆಳೆದ ಮಾವಿನ ಹಣ್ಣುಗಳ ಮೌಲ್ಯವರ್ಧಿಸಿ ಜ್ಯೂಸ್ ಮಾಡಿ ಪ್ಯೂರ್ಲಿ ಪಲ್ಪ್ ಬ್ರ್ಯಾಂಡ್ನೊಂದಿಗೆ ಸ್ವತಃ ಮೇಳಗಳಿಗೆ ತೆರಳಿ ಹಣ್ಣುಗಳ ಸುಗ್ಗಿ ಮುಗಿದ ಬಳಿಕವೂ ವರ್ಷಪೂರ್ತಿ ಮಾರಾಟ ಮಾಡುತ್ತಿದ್ದಾರೆ. ಯುವ ಕೃಷಿಕ ಎಸ್ಎನ್ ಹೃತ್ವಿಕ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
5: ಪ್ಯೂರ್ಲಿ ಪಲ್ಪ್ ಶುರು ಮಾಡಬೇಕು ಅನ್ನೋ ಆಲೋಚನೆ ಬಂದಿದೆ ನಮ್ಮ ತೋಟದಲ್ಲೇನೆ. ನಾವು ತುಂಬಾ ವರ್ಷದಿಂದ ಮಾವು ಮತ್ತೆ ಬೇರೆ ತರದ ಹಣ್ಣುಗಳ ನಮ್ಮ ತೋಟದಲ್ಲೇ ಬೆಳಿತಿದ್ದೀವಿ. ಒಳ್ಳೆ ಈಲ್ಡ್ ಬರ್ತಿದ್ರು ಅದಕ್ಕೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಆಗ್ತಿಲ್ಲ, ಜೊತೆಗೆ ಮಾರ್ಕೆಟಿಂಗ್ ಮಾಡ್ತಿದ್ರು ಒಳ್ಳೆ ಪ್ರೈಸ್ ಬರ್ತಿಲ್ಲ. ಲಾಸ್ಟ್ 2 ಇಂದನೂ ಸಹ ಬರೀ 3-4 ನಾವು ಹಣ್ಣುಗಳನ್ನ ಕೊಟ್ಟಿದೀವಿ. ಈ ಇಯರ್ ಅಂತೂ ತುಂಬಾ ವೇಸ್ಟೇಜ್ ಆಯ್ತು, ಯಾಕಂದ್ರೆ ಮಾರ್ಕೆಟಿಂಗ್ ಮಾಡಕ್ ಆಗ್ಲಿಲ್ಲ. ಆ ರೇಟಿಗೆ ನಾವು ಹಾರ್ವೆಸ್ಟ್ ಮಾಡಿದ್ರು ಅದಕ್ಕೇನು ಇನ್ವೆಸ್ಟ್ ಮಾಡಿರೋ ದುಡ್ಡು ಸಹ ನಾವು ಅದರಿಂದ ತಗೊಳಕ್ ಆಗಲ್ಲ. ಥಾಟ್ ಪ್ರೊಸೆಸ್ ಅಲ್ಲಿ ಇರಬೇಕಾದ್ರೆ ಬಂದಿದ್ದ ಐಡಿಯಾನೇ ಪ್ಯೂರ್ಲಿ ಪಲ್ಪ್. ಓದಿರೋದು ಅಗ್ರಿಕಲ್ಚರ್ BSc ಆಗಿರೋದ್ರಿಂದ ವ್ಯಾಲ್ಯೂ ಅಡಿಷನ್ ಅಂತ ಒಂದು ಸಬ್ಜೆಕ್ಟ್ ಇರೋದ್ರಿಂದ

0: ಇಂದ ಪೋಸ್ಟ್ ಆರ್ಡರ್ ಲಾಸಸ್ ಇರುತ್ತೆ, ಅದನ್ನ ಕಮ್ಮಿ ಮಾಡಬಹುದು. ಸೊ ರೈತರಿಗೂ ಒಳ್ಳೆ ಪ್ರೈಸ್ ಕೊಡಬಹುದು ಅಂತ ಒಂದು ರೀಸನ್ ಇಂದ ಪ್ಯೂರ್ಲಿ ಪಲ್ಪ್ ಅಂತ ವೆಂಚರ್ ನ ಸ್ಟಾರ್ಟ್ ಮಾಡಿದ್ದು. ಸೊ ಆಚೆ ಏನ್ ಕಮರ್ಷಿಯಲ್ ಬೇವರೇಜಸ್ ಸಿಗುತ್ತೆ, ಬರೀ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಮತ್ತೆ ಕಲರ್ಸ್ ಐಡೆಂಟಿಕಲ್ ಸಬ್ಸ್ಟೆನ್ಸಸ್ ಯೂಸ್ ಮಾಡಿದ್ದನ್ನು ಆ ಒಂದು ಫ್ರೂಟ್ನೆಸ್ ನ ಕೊಡ್ತಿದ್ದಾರೆ. ಅಂತಂದ್ರೆ ನಮ್ 50% ಪಲ್ಪ್ ಯೂಸ್ ಮಾಡಿ ಬೇರೆ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗ್ಲಿ ಕಲರ್ಸ್ ಆಗ್ಲಿ ಏನು ಯೂಸ್ ಮಾಡದೆ ಕನ್ಸ್ಯೂಮರ್ಗೂ ಸಹ ಒಳ್ಳೆ ಪ್ರಾಡಕ್ಟ್ ನೇ ಕೊಡಬೇಕು ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಪ್ಯೂರ್ಲಿ ಪಲ್ಪ್ ನ ಸ್ಟಾರ್ಟ್ ಮಾಡಿರೋದು. ಕೃಷಿ ವಿಜ್ಞಾನ ಕೇಂದ್ರ ಅಲ್ಲಿ ಸೀನಿಯರ್ ಸೈಂಟಿಸ್ಟ್ ಆಗಿರೋ ಶಿವಾನಂದ್ ಸರ್, ಸೆಂಟ್ರಲ್ ಗವರ್ಮೆಂಟ್ ಇನ್ಕ್ಯುಬೇಷನ್ ಸೆಂಟರ್ IHR ಅಲ್ಲಿರೋ ಬೆಸ್ಟ್ ಸ್ಟಾರ್ಟ್ ಆ ಲೇಬರ್ಸ್ ಕೊಟ್ಟು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಗ್ರಾಜ್ಯುಯಲಿ ಫ್ರೂಟ್ ಬಾರ್ಸ್ ಫ್ರೂಟ್ ಬೇಸ್ಡ್ ಐಸ್ ಕ್ರೀಮ್ಸ್ ಎಲ್ಲ ಮಾಡಬೇಕು ಅಂತ ಇದ್ದೀವಿ.
1: ಹುತಾತ್ಮರನ್ನು ಸ್ಮರಿಸೋಣ, ಅರಣ್ಯಗಳನ್ನು ರಕ್ಷಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆ. ನಾಡಿನ ಅರಣ್ಯ ಮತ್ತು ವನ್ಯಜೀವಿಗಳನ್ನು ರಕ್ಷಿಸುತ್ತಾ ಪರಮೋಚ್ಚ ಬಲಿದಾನಗೈದ ಅರಣ್ಯ ರಕ್ಷಕರು, ರೇಂಜರ್ಗಳು, ಅಧಿಕಾರಿಗಳು ಮತ್ತು ಸ್ಥಳೀಯ ಸಮುದಾಯದ ಸದಸ್ಯರನ್ನು ಗೌರವಿಸಲು ಇಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನವನ್ನು ಆಚರಿಸಲಾಗುತ್ತಿದೆ. ಪ್ರಸಕ್ತ ಸಾಲಿನಲ್ಲಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಮಲೈ ಮಹದೇಶ್ವರ ವನ್ಯಜೀವಿ ವಿಭಾಗದ ಮಹದೇವಸ್ವಾಮಿ ಹಾಗೂ ಬಂಡೀಪುರ ಹುಲಿ ಮೀಸಲು ಪ್ರದೇಶದ ಸನ್ನಾಹೈದ ಹುತಾತ್ಮರಾಗಿದ್ದು ಅವರ ಆಶ್ರಿತರಿಗೆ ರಾಜ್ಯ ಸರ್ಕಾರ 50 ಲಕ್ಷ ರೂಪಾಯಿ ಪರಿಹಾರ ನೀಡಿದೆ. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕು ರಾಜೇಶ್ವರ ಗ್ರಾಮದಲ್ಲಿ ಹೋಳಾ ಹಬ್ಬವನ್ನು ರೈತಾಪಿ ಕುಟುಂಬಗಳು ಸಡಗರ ಸಂಭ್ರಮದಿಂದ ಆಚರಿಸಿದವು. ಬೆನಕನ ಅಮಾವಾಸ್ಯೆ ಅಥವಾ ಮುನ್ನಾದಿನ ಆಚರಿಸಲಾಗುವ ಈ ಹಬ್ಬವನ್ನು ಮಹಾರಾಷ್ಟ್ರದಲ್ಲಿ ಪೋಳ ಎಂದು ಕರೆಯಲಾಗುತ್ತದೆ. ಎತ್ತುಗಳನ್ನು ಸಿಂಗರಿಸಿ ಗ್ರಾಮ ದೇಗುಲದವರೆಗೆ ಮೆರವಣಿಗೆ ಮೂಲಕ ತೆರಳಿ ನೈವೇದ್ಯ ಸಮರ್ಪಣೆ ಹಬ್ಬದ ವಿಶೇಷತೆ. ಬಳಿಕ ಜೋಡೆತ್ತುಗಳ ಓಟದ ಸ್ಪರ್ಧೆ ನಡೆಯಿತು. ದೊಡ್ಡಾಟ, ರಂಗಭೂಮಿ ಹಾಗೂ ಬಯಲಾಟ ಕ್ಷೇತ್ರಕ್ಕೆ ವಿಶಿಷ್ಟ ಕೊಡುಗೆ ನೀಡಿದ ಖ್ಯಾತ ಕಲಾವಿದ ಎಂಎಸ್ ಮಾಳ್ವಾಡ್ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಇಂಗಳಗಿ ಗ್ರಾಮದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 65 ವರ್ಷ ವಯಸ್ಸಾಗಿತ್ತು. 1893 ಸೆಪ್ಟೆಂಬರ್ 11 ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಮಾಡಿದ ಐತಿಹಾಸಿಕ ಭಾಷಣದ ಸ್ಮರಣಾರ್ಥ ಇಂದು ದಿಗ್ವಿಜಯ ದಿನವನ್ನು ಆಚರಿಸಲಾಗುತ್ತಿದೆ. ಮಹಾನ್ ಸಮಾಜ ಸುಧಾರಕ, ಭೂದಾನ ಚಳವಳಿಯ ಹರಿಕಾರ ಆಚಾರ್ಯ ವಿನೋಬಾ ಭಾವೆ ಅವರ ಜನ್ಮದಿನವಿಂದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಷಸ್ ಯೋಜನೆ, ನಿಮ್ಹಾನ್ಸ್ನಿಂದ ರಾಜ್ಯದ 37 ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಚನಾತ್ಮಕ ಮನೋಸಾಮಾಜಿಕ ಆರೈಕೆ. ಮೈ ಭಾರತ್ ಪೋರ್ಟಲ್ ಯಂಗ್ ಲೀಡರ್ಸ್ ಡೈಲಾಗ್ 2027 ರಸಪ್ರಶ್ನೆ ಸ್ಪರ್ಧೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳ ರಕ್ಷಣೆ. ಇಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ, ಪರಮೋಚ್ಚ ತ್ಯಾಗದ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:15:43. ಬನ್ನಿ ಕೇಳೋಣ ಭಾವಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ.

0: ಇನ್ನು ಮುಂದೆ ಕೇಳಿ ರತ್ನಮಾಲ ಪ್ರಕಾಶ್ ಅವರ ಧ್ವನಿಯಲ್ಲಿ.
1: ಜೊತೆಯಲ್ಲಿ ನಾನು ಬರಬಹುದೇ?
2: ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: ಆತ್ಮರೇ, ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.

0: ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಹಿಂಗ ನೆಲ ಒರೆಸುದು ಕೈಯಾಗೇನದು? ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೊ? ಒಗಿ ಅದನ್ನ ಹತ್ಲಾಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
5: ಅವರ ನಾನು ಸಾಲಿಗೆ ಹೋಕ್ಕಿನ್ರಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನ್ರಿ, ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಕ್ಕಿನ್ರಿ, ಓದ್ಕೋತೀನಿ.
4: ನಿನಗೆ ಹಾಕಲ್ಲ ಮೂಳ ಸಾಲಿ. ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕುರಿತ

0: ಮಾಡ್ಕೊಂಡಿರಲ್ಲ ಕುಡಿಯಾಕ, ಅದನ್ ಯಾರು ತೀರಿಸ್ತಾರ? ನೆಟ್ಟ ಹೇಳಿದ ಕೆಲಸ ಮಾಡ್ಕೊಂಡಿರೋ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ. ಹುಷಾರ್
1: ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮ ಮನೆ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ. ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ.
2: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ ನೆನಪಿರಲಿ.

ಆತ್ಮರೇ, ಈ ಸಂಜೆ 6:51ಕ್ಕೆ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕೆ ಕಾರ್ಯಕ್ರಮ. ಭಾಗವಹಿಸುವ ತಜ್ಞರು ಡಾಕ್ಟರ್ ವೀರೇಗೌಡ, ಹಿರಿಯ ಪ್ರಾಧ್ಯಾಪಕರು ಪಶು ವೈದ್ಯಕೀಯ ಕಾಲೇಜು ಹೆಬ್ಬಾಳ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಆತ್ಮರೆ, ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ.

ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ಆಹಾರ ಪೌಷ್ಟಿಕಾಂಶ ಭದ್ರತೆ ಬಲಪಡಿಸಲು ಸಮಗ್ರ ವಿಧಾನ ಅಳವಡಿಸಿಕೊಳ್ಳುವಂತೆ ರೈತರಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ರಾಜಕುಮಾರ ರಹೀಂ ಆಗಾ ಖಾನ್ ಅವರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತುಕತೆ. ಕಾಂಗೋದಲ್ಲಿ ಅಗ್ನಿ ಅವಘಡ, ಕನಿಷ್ಠ 26 ವಿದ್ಯಾರ್ಥಿಗಳು ಸಾವು, 12 ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯ. ಮಹಿಳಾ ಏಷ್ಯಾ ಕಪ್, ಬಾಂಗ್ಲಾದೇಶದ ವಿರುದ್ಧ ಗೆದ್ದು ಫೈನಲ್ಗೆ ಲಗ್ಗೆಟ್ಟ ಭಾರತ. ವಾರ್ತೆಗಳ ವಿವರ: ಒಣಭೂಮಿಯನ್ನು ಕೃಷಿಯನ್ನು ಪರಿವರ್ತಿಸಲು ಮತ್ತು ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತೆಯನ್ನು ಬಲಪಡಿಸಿ ರೈತರ ಜೀವನೋಪಾಯವನ್ನು ಸುಧಾರಿಸಲು ವಿಜ್ಞಾನ ನೀತಿ ಮತ್ತು ಮಾರುಕಟ್ಟೆ ಬೆಂಬಲವನ್ನು ಒಳಗೊಂಡ ಸಮಗ್ರ ವಿಧಾನವನ್ನು ಅಳವಡಿಸಿಕೊಳ್ಳುವಂತೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಒಣಭೂಮಿ ಪ್ರದೇಶ 2026 ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಸೂಕ್ತ ವೈಜ್ಞಾನಿಕ ಕ್ರಮ, ನೀತಿ ಮತ್ತು ಮಾರುಕಟ್ಟೆ ಬೆಂಬಲದೊಂದಿಗೆ ಒಣಭೂಮಿ ಪ್ರದೇಶಗಳು ಭಾರತಕ್ಕೆ ಹಾಗೂ ಇದೇ ರೀತಿಯ ಸವಾಲುಗಳನ್ನು ಎದುರಿಸುತ್ತಿರುವಂತಹ ಇತರ ಪ್ರದೇಶಗಳಿಗೆ ಬಲದ ಮೂಲವಾಗಬಲ್ಲವು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೃಷಿ ವ್ಯವಸ್ಥೆ ಪರಿವರ್ತಿಸುವ ಪ್ರಯತ್ನಗಳಲ್ಲಿ ಆಹಾರ ಭದ್ರತೆ, ಪೌಷ್ಟಿಕಾಂಶ ಭದ್ರತೆ ಮತ್ತು ರೈತರ ಸಮೃದ್ಧಿಯು ಕೇಂದ್ರ ಬಿಂದುವಾಗಿರಬೇಕು. ಯಶಸ್ಸಿನ ಅಂತಿಮ ಮಾನದಂಡವು ಕೇವಲ ಉತ್ಪಾದನೆಯ ಹೆಚ್ಚಳವಾಗಿರಬಾರದು, ಬದಲಿಗೆ ಕೃಷಿ ಸಮುದಾಯಗಳ ಜೀವನೋಪಾಯದ ಸುಧಾರಣೆ ಮತ್ತು ಸಮೃದ್ಧಿಯೂ ಆಗಿರಬೇಕು ಎಂದು ಸಚಿವರು ಹೇಳಿದ್ದಾರೆ. ಸಮಾವೇಶದಲ್ಲಿ 25 ಹೆಚ್ಚು ದೇಶಗಳ 800 ಹೆಚ್ಚು ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಮನ್ ಹಾಗೂ ದಿಯುಗೆ 2 ದಿನಗಳ ಕಾಲ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಂದರ್ಭದಲ್ಲಿ ಉಪರಾಷ್ಟಪತಿಯವರು ಸಿಲ್ಸ್ವಾಸದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸರ್ಕಾರಿ ಕಾಲೇಜಿನಲ್ಲಿ ನಡೆಯಲಿರುವಂತಹ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಲಿದ್ದಾರೆ. ಅವರು ಸಿಲ್ಸ್ವಾಸದ ಸ್ವಾಮಿ ವಿವೇಕಾನಂದ ವಿದ್ಯಾಮಂದಿರ ಮತ್ತು ನಮೋ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಮತ್ತು ದಮನ್ನಲ್ಲಿ ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡಂತಹ ನಮೋ ಆಸ್ಪತ್ರೆಗೂ ಕೂಡ ಭೇಟಿ ನೀಡಲಿದ್ದಾರೆ.

0: ಿದ್ದಾರೆ. ಜೊತೆಗೆ ದಮನ್ ನೈಟ್ ಮಾರ್ಕೆಟ್, ರಾಮಸೇತು, ಸೀಫ್ರಂಟ್ ಮತ್ತು ನಮೋಪತ್ ಸೀಫ್ರಂಟ್ ಸೇರಿದಂತೆ ಪ್ರಮುಖ ಪ್ರವಾಸೋದ್ಯಮ ಮತ್ತು ಜಲತೀರ ಅಭಿವೃದ್ಧಿ ಸ್ಥಳಗಳಿಗೂ ಅವರು ಭೇಟಿ ನೀಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನವದೆಹಲಿಯಲ್ಲಿ ರಾಜಕುಮಾರ ರಹೀಂ ಆಗಾ ಖಾನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸಾಮಾಜಿಕ ಅಭಿವೃದ್ಧಿ, ನೀರಾವರಿ, ಸಹಕಾರ ಸಂಘಗಳು, ನೈಸರ್ಗಿಕ ಕೃಷಿ ಮತ್ತು ಸೌರಶಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸುವ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದರು. ಮಾನವ ಅಭಿವೃದ್ಧಿಯ ಬಗೆಗಿನ ಸಮಾನ ಬದ್ಧತೆಯಿಂದಾಗಿ ಆಗಾ ಖಾನ್ ಡೆವಲಪ್ಮೆಂಟ್ ನೆಟ್ವರ್ಕ್ನೊಂದಿಗೆ ಭಾರತ ಹೊಂದಿರುವಂತಹ ಬಾಂಧವ್ಯವನ್ನು ಅತ್ಯಂತ ಗೌರವಯುತವಾಗಿ ಕಾಣುತ್ತದೆ. ಸುಸ್ಥಿರ ಅಭಿವೃದ್ಧಿ ಮತ್ತು ಮಾನವ ಕುಲದ ಒಳಿತಿಗಾಗಿ ಈ ಪಾಲುದಾರಿಕೆಗಳನ್ನು ಮತ್ತಷ್ಟು ಮುನ್ನಡೆಸುವ ತಮ್ಮ ಸಮಾನ ಬದ್ಧತೆಯನ್ನು ಸಚಿವ ಅಮಿತ್ ಶಾ ಪುನರುಚ್ಚರಿಸಿದರು. ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವವು ವಿಶ್ವದ ಅತ್ಯುತ್ತಮ ಆಡಳಿತ ವ್ಯವಸ್ಥೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರತಿಪಾದಿಸಿದ್ದಾರೆ. ನವದೆಹಲಿಯ ಸಂಸತ್ ಭವನದ ಜಿಎಂಸಿ ಬಾಲಯೋಗಿ ಸಭಾಂಗಣದಲ್ಲಿ ನಡೆದಂತಹ 27ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ 2025-26 ಪ್ರಶಸ್ತಿ ಪ್ರದಾನ ಸಮಾರಂಭದ ನಂತರ ಅವರು ಜವಾಹರ ನವೋದಯ ವಿದ್ಯಾಲಯಗಳ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ನಾಗರಿಕರು ತಮ್ಮ ಚುನಾಯಿತ ಪ್ರತಿನಿಧಿಗಳ ಮೂಲಕ ಸ್ವತಃ ಆಡಳಿತ ನಡೆಸುವ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಭಾರತಕ್ಕೆ ಅತ್ಯಂತ ಸೂಕ್ತವಾಗಿದೆ. ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ಸರಿಯಾದ ದಿಕ್ಕಿನಲ್ಲಿ ರೂಪಿಸುವ ಜವಾಹರ ನವೋದಯ ವಿದ್ಯಾಲಯಗಳ ಕಾರ್ಯವನ್ನು ಅವರು ಶ್ಲಾಘಿಸಿದರು. ಮಣಿಪುರದ ಪಿಎಂ ಶ್ರೀ ಜವಾಹರ ನವೋದಯ ವಿದ್ಯಾಲಯ 27ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ 2025-26 ರಾಷ್ಟೀಯ ವಿಜೇತ ಶಾಲೆಯಾಗಿ ಹೊರಹೊಮ್ಮಿತು. 18ನೇ ಬ್ರಿಕ್ಸ್ ಶೃಂಗಸಭೆ ನಾಳೆಯಿಂದ ನವದೆಹಲಿಯ ಭಾರತ ಮಂಟಪದಲ್ಲಿ ಆರಂಭವಾಗಲಿದೆ. 2 ದಿನಗಳ ಈ ಶೃಂಗಸಭೆಯಲ್ಲಿ 11 ಪ್ರಮುಖ ಉದಯೋನ್ಮುಖ ಮತ್ತು ಅಭಿವೃದ್ಧಿಶೀಲ ರಾಷ್ಟಗಳು ಭಾಗಿಯಾಗಲಿವೆ. ಬ್ರಿಕ್ಸ್ ಪಾಲುದಾರ ರಾಷ್ಟಗಳು ಕೂಡ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿವೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಸೇರಿದಂತೆ ಹಲವು ರಾಷ್ಟಗಳ ನಾಯಕರು ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇಥಿಯೋಪಿಯಾ ಪ್ರಧಾನಿ ಅಬಿ ಅಹಮದ್ ಅಲಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಸಮಾವೇಶದ ಮೊದಲ ಅಧಿವೇಶನ ಸಮಗ್ರ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯ ಬಲವರ್ಧನೆ ವಿಷಯದ ಕುರಿತು ನಡೆಯಲಿದೆ. ಭಾನುವಾರ ಪಾಲುದಾರ ರಾಷ್ಟಗಳ ನಾಯಕರೊಂದಿಗೆ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಕುರಿತು ಚರ್ಚೆ ನಡೆಯಲಿದೆ. ಬ್ರಿಕ್ಸ್ ಶೃಂಗಸಭೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ವ್ಯಾಪಕ ಭದ್ರತಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದ್ದು ಸುಮಾರು 15,000 ಪೊಲೀಸ್ ಸಿಬ್ಬಂದಿ ಮತ್ತು ಅರೆ ಸೇನಾ ಪಡೆಗಳ 200 ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಗಣ್ಯರ ಸಂಚಾರ ಮಾರ್ಗಗಳಲ್ಲಿ ವಿಶೇಷ ನಿಗಾ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಜೂನ್ 2026 UGC, NET ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಮರು ಪರೀಕ್ಷೆಯ ತಾತ್ಕಾಲಿಕ ಉತ್ತರ ಕೀಗಳನ್ನು ಬಿಡುಗಡೆ ಮಾಡಿದೆ. ಅಭ್ಯರ್ಥಿಗಳು ಈ ತಿಂಗಳ 13ರವರೆಗೆ ಅಧಿಕೃತ UGC, NET ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಉತ್ತರ ಕೀಗಳ ಕುರಿತು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. UGC, NET ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವಾರು ದೋಷಗಳ ಬಗ್ಗೆ ದೂರುಗಳು ಬಂದ ನಂತರ NTA ಮರುಪರೀಕ್ಷೆಯನ್ನು ಘೋಷಣೆ ಮಾಡಿತ್ತು. ಇಂಗ್ಲಿಷ್ ಮತ್ತು ವಾಣಿಜ್ಯ ವಿಷಯಗಳ ಪರೀಕ್ಷೆ ಇದೇ 9ರಂದು ಮತ್ತು ಸಮಾಜಶಾಸ್ತ್ರ ವಿಷಯದ ಪರೀಕ್ಷೆ ಇದೇ 10ರಂದು ನಡೆಯಿತು. ಜಮ್ಮು ಕಾಶ್ಮೀರದಲ್ಲಿ ಅಂತಾರಾಷ್ಟೀಯ ಚಲನಚಿತ್ರೋತ್ಸವದ ಸಮಾರೋಪ ಸಮಾರಂಭ ಜರುಗಿತು. ಸಮಾರಂಭದಲ್ಲಿ ಮಾತನಾಡಿದ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್, ಅಗತ್ಯ ಮೂಲಸೌಕರ್ಯ ನಿರ್ಮಿಸುವ ಮೂಲಕ 20 ಲಕ್ಷ ವೃತ್ತಿಪರರನ್ನು ರೂಪಿಸಲು ಸರ್ಕಾರ ಪ್ರಯತ್ನ ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ. ಚಿತ್ರೋದ್ಯಮದಲ್ಲಿನ ಸೃಜನಶೀಲ ಆರ್ಥಿಕತೆ ಸುಧಾರಣೆಗಳು ನಿರ್ಮಾಪಕರನ್ನು ಕೃತಿಚೌರ್ಯದಿಂದ ರಕ್ಷಿಸಲು ಸಹಕಾರಿಯಾಗುತ್ತಿವೆ. 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚಿತ್ರ ನಿರ್ಮಾಪಕರಿಗೆ ಕಾಶ್ಮೀರದಲ್ಲಿ ಚಿತ್ರೀಕರಣ ನಡೆಸುವಂತೆ ನೀಡಿದ್ದ ಕರೆಯ ಹಿನ್ನೆಲೆಯಲ್ಲಿ ಈ ಉತ್ಸವ ಆಯೋಜನೆ ಮಾಡಲಾಗಿದೆ ಎಂದರು. ಈ ಉತ್ಸವವು ಯುವ ಜನರಿಗೆ ಸೇರಿದ್ದಾಗಿದ್ದು ಯುವ ಪ್ರತಿಭೆಗಳಿಗೆ ತಮ್ಮ ಸೃಜನಶೀಲತೆಯನ್ನು ಪ್ರದರ್ಶಿಸಲು ಉತ್ತಮ ವೇದಿಕೆಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ತ್ವರಿತಗತಿಯ ಹಣಕಾಸು ನಾವೀನ್ಯತೆಗೆ ಸಮಾನವಾಗಿ ಬಲಿಷ್ಠ ಸುರಕ್ಷತಾ ಕ್ರಮಗಳು ಅಗತ್ಯ ಎಂದು ಸೆಬಿ ಅಧ್ಯಕ್ಷ ತುಹಿನ್ ಕಾಂತಾ ಪಾಂಡೆ ಪ್ರತಿಪಾದಿಸಿದ್ದಾರೆ. ಮುಂಬೈನಲ್ಲಿ ನಡೆದ ಜಾಗತಿಕ ಫಿನ್ಟೆಕ್ ಉತ್ಸವದಲ್ಲಿ ಮಾತನಾಡಿದ ಅವರು, ಹಣಕಾಸು ಮಾರುಕಟ್ಟೆಗಳ ಸುಸ್ಥಿರ ಬೆಳವಣಿಗೆಗೆ ನಾವೀನ್ಯತೆ, ವಿಶ್ವಾಸ ಮತ್ತು ಸ್ಥಿತಿಸ್ಥಾಪಕತ್ವ ಜೊತೆಯಾಗಿ ಸಾಗಬೇಕು. ಡಿಜಿಟಲ್ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ ಪಾವತಿ ಹಾಗೂ ಬಲಿಷ್ಠ ವಹಿವಾಟು ವ್ಯವಸ್ಥೆಗಳಿಂದ ಭಾರತದ ಷೇರುಪೇಟೆ ವೇಗವಾಗಿ ವಿಸ್ತರಿಸಿದೆ ಎಂದು ಹೇಳಿದ್ದಾರೆ. ಕೃತಕ ಬುದ್ಧಿಮತ್ತೆ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳ ಬಳಕೆಯಲ್ಲಿ ಅಪಾಯಗಳು ಹೆಚ್ಚದಂತೆ

0: ನಿಯಂತ್ರಣ ಮತ್ತು ಸುರಕ್ಷತಾ ವ್ಯವಸ್ಥೆ ಬಲಪಡಿಸಬೇಕು. ಕ್ವಾಂಟಮ್ ತಂತ್ರಜ್ಞಾನಕ್ಕೆ ಸುರಕ್ಷಿತ ವ್ಯವಸ್ಥೆಗಳತ್ತ ಹಂತ ಹಂತವಾಗಿ ಪರಿವರ್ತನೆ ಅಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಾಂಗೋದ ಬುಕಾವು ನಗರದಲ್ಲಿ ಪಕ್ಕದಲ್ಲಿದ್ದಂತಹ ಎರಡು ಶಾಲೆಗಳಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಕನಿಷ್ಠ 26 ವಿದ್ಯಾರ್ಥಿಗಳು ಮೃತಪಟ್ಟಿದ್ದು 12 ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ದಕ್ಷಿಣ ಕಿವು ಪ್ರಾಂತ್ಯದ ಸರ್ಕಾರದ ಪ್ರಕಾರ ಅಗ್ನಿ ಅವಘಡದಲ್ಲಿ 19 ಬಾಲಕಿಯರು ಮತ್ತು 7 ಬಾಲಕರು ಮೃತಪಟ್ಟಿದ್ದಾರೆ. ಕೆಲವರ ಸ್ಥಿತಿ ಚಿಂತಾಜನಕವಾಗಿದ್ದು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದು. ಮೊದಲು ಒಂದು ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡು ನಂತರ ಪಕ್ಕದಲ್ಲಿದ್ದಂತಹ ಎರಡು ಶಾಲೆಗಳಿಗೆ ಹರಡಿತು. ಬೆಂಕಿ ಕಾಣಿಸಿಕೊಳ್ಳಲು ಕಾರಣವೇನೆಂದು ತಿಳಿದು ಬಂದಿಲ್ಲ. ಆದರೆ ಬೆಂಕಿ ಅವಘಡ ಸಂಭವಿಸಿರುವಂತಹ ಪ್ರದೇಶವು ಜನ ನಿಬಿಡವಾಗಿದ್ದು ಅಲ್ಲಿನ ಹೆಚ್ಚಿನ ಮನೆಗಳು ಮರದಿಂದ ನಿರ್ಮಿಸಲ್ಪಟ್ಟಿವೆ ಎಂದು ಸ್ಥಳೀಯ ಆಡಳಿತಾಧಿಕಾರಿ ಮೊಯಿಸ್ ಲುಬಾಲಾ ತಿಳಿಸಿದ್ದಾರೆ. ದುಬೈನಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಮಹಿಳಾ ಏಷ್ಯಾ ಕಪ್ 2026 ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶದ ವಿರುದ್ದ 40 ರನ್ಗಳ ಭರ್ಜರಿ ಜಯ ಸಾಧಿಸುವ ಮೂಲಕ ಅತ್ಯುತ್ತಮ ಆಲ್ರೌಂಡ್ ಪ್ರದರ್ಶನ ನೀಡಿತು. ಈ ಗೆಲುವಿನೊಂದಿಗೆ ಭಾರತ ಫೈನಲ್ಗೆ ಲಗ್ಗೆ ಇಟ್ಟಿದೆ. 150 ರನ್ಗಳ ಗುರಿ ಬೆನ್ನಹತ್ತಿದಂತಹ ಬಾಂಗ್ಲಾ ತಂಡ ರನ್ ಗಳಿಕೆಯ ವೇಗವನ್ನು ಕಾಯ್ದುಕೊಳ್ಳಲು ಪರದಾಡಿತು. ಭಾರತೀಯ ಬೌಲರ್ಗಳು ನಿರಂತರ ಒತ್ತಡ ಹೇರಿದ ಪರಿಣಾಮ ಬಾಂಗ್ಲಾದೇಶ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 109 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಭಾರತದ ಪರ ದೀಪ್ತಿ ಶರ್ಮಾ 3 ವಿಕೆಟ್ ಮತ್ತು ನಂದಿನಿ ಶರ್ಮಾ 2 ವಿಕೆಟ್ ಪಡೆದರೆ ಶ್ರೀಚರಣಿ ಮತ್ತು ಪ್ರೇಮಾ ರಾವತ್ ತಲಾ 1 ವಿಕೆಟ್ ಪಡೆದರು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 149 ರನ್ ಕಲೆ ಹಾಕಿತು. ಶಫಾಲಿ ಶರ್ಮಾ 64 ರನ್ ಗಳಿಸಿ ತಂಡದ ಇನ್ನಿಂಗ್ಸ್ಗೆ ಭದ್ರ ಬುನಾದಿ ಹಾಕಿಕೊಟ್ಟರು. ಅಲ್ಲದೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಅವರು ಭಾಜನರಾದರು. ಇಂದು ನಡೆಯಲಿರುವ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನ ಮತ್ತು ಶ್ರೀಲಂಕಾ ತಂಡ ದುಬೈನಲ್ಲಿ ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಈ ಪಂದ್ಯದ ವಿಜೇತರು ಭಾನುವಾರ ನಡೆಯಲಿರುವ ಫೈನಲ್ನಲ್ಲಿ ಭಾರತವನ್ನು ಎದುರಿಸಲಿದ್ದಾರೆ. ದಕ್ಷಿಣ ಕೊರಿಯಾದ ಚಾಂಗ್ವಾನ್ನಲ್ಲಿ ನಡೆದಂತಹ ವಿಶ್ವ ಪ್ಯಾರಾಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 1 ಚಿನ್ನ 2 ಬೆಳ್ಳಿ ಮತ್ತು 1 ಕಂಚು ಪದಕ ಸೇರಿದಂತೆ 4 ಪದಕಗಳನ್ನು ಗೆದ್ದು ಉತ್ತಮ ಆರಂಭವನ್ನು ಕಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಹಾರ ಪೌಷ್ಟಿಕಾಂಶ ಭದ್ರತೆ ಬಲಪಡಿಸಲು ಸಮಗ್ರ ವಿಧಾನ ಅಳವಡಿಸಿಕೊಳ್ಳುವಂತೆ ರೈತರಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ರಾಜಕುಮಾರ ರಹೀಂ ಆಗಾ ಖಾನ್ ಅವರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತುಕತೆ. ಕಾಂಗೋದಲ್ಲಿ ಅಗ್ನಿ ಅವಘಡ, ಕನಿಷ್ಠ 26 ವಿದ್ಯಾರ್ಥಿಗಳು ಸಾವು, 12 ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯ. ಮಹಿಳಾ ಏಷ್ಯಾ ಕಪ್, ಬಾಂಗ್ಲಾದೇಶದ ವಿರುದ್ದ ಗೆದ್ದು ಫೈನಲ್ಗೆ ಲಕ್ಕೆ ಇಟ್ಟ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:45. ಬನ್ನಿ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಚಿತ್ರಾರವರು.
2: ಕೆಮ್ಮು ದಮ್ಮು ಅಲರ್ಜಿ ಅಸ್ತಮಾ ಉಸಿರಾಟದ ತೊಂದರೆ ಕಫದ ತೊಂದರೆ ನಿಮೋನಿಯಾ ಎದೆಯಲ್ಲಿ ಬಿಗಿತ ಕ್ಷಯ ರೋಗ ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
3: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ ಸೈನಿಕ ಶಾಲೆ ಎದುರು ಅಥಣಿ ರಸ್ತೆ ವಿಜಯಪುರ.
2: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355-9226 STD ಕೋಡ್ ಸಂಖ್ಯೆ 083852.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಇನ್ನು ಮುಂದೆ ಕೇಳಿ ಜೋಡಿ ಹಕ್ಕಿ ಚಿತ್ರದ ಒಂದು ಗೀತೆಯನ್ನು. ಸಂಗೀತ ಹಾಗೂ ಸಾಹಿತ್ಯ ಅಭಿ ಮನೋಹರ್ ಈ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಅವರು.

ಆತ್ಮರೇ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ತಾವು ಕೇಳಿದ್ರಿ. ಮತ್ತೆ ಈ ಕಾರ್ಯಕ್ರಮವನ್ನು ತಾವು ಕೇಳಬೇಕಾದ್ರೆ ಈ ಬೆಳಗ್ಗೆ 8:30 ಮತ್ತು 9:30 ಆಲಿಸಬಹುದು ನಮ್ಮ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 8:00 ಆಗಲಿದೆ. ಇನ್ನು ಮುಂದೆ ಕೇಳೋಣ ದೆಹಲಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಸರಿಯಾಗಿ 8:00.

0: ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.
1: ಇನ್ನು ಮುಂದೆ ಕೇಳಿ ಜೋಗಿ ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಶಂಕರ್ ಮಹಾದೇವನ್ ಹಾಗೂ ಎಸ್ ಸುನೀತಾರವರು.

ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಗೌರಿ ಗಣೇಶ ಚತುರ್ಥಿಯಂದು ಆಕಾಶವಾಣಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ. ಸೋಮವಾರ ಬೆಳಗ್ಗೆ 10

ಇನ್ನು ಮುಂದೆ ಕೇಳಿ ಮನೆ ದೇವರು ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರು. ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖರವರದ್ದು.

0: ಕೆಮ್ಮು ದಮ್ಮು ಅಲರ್ಜಿ ಅಸ್ತಮಾ ಉಸಿರಾಟದ ತೊಂದರೆ ಕಫದ ತೊಂದರೆ ನಿಮೋನಿಯಾ ಎದೆಯಲ್ಲಿ ಬಿಗಿತ ಕ್ಷಯರೋಗ ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ ಸೈನಿಕ ಶಾಲೆ ಎದುರು ಅಥಣಿ ರಸ್ತೆ ವಿಜಯಪುರ
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926 ಎಸ್ಟಿಡಿ ಕೋಡ್ ಸಂಖ್ಯೆ 083522

0: ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.
1: ಆತ್ಮರೇ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ತಾವು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 9:05. ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನು ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರೆಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
3: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
4: ಏನಮ್ಮ ಆ ಅಳ್ತಾ ಇರೋ ಮಗುನ ಹಾಗೂ ತಾಯಿನ ಒಳಗಡೆ ಕಳಿಸಿ.
5: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
4: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
6: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ಆತ್ಮರೇ, ಈಗ ಸಮಯ 9:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
2: ಅದೇನು ಬಾರೋ ರವಿ, ಮನ್ಯಾಗ ಇರ್ಲಾರ್ದೆ ಮತ್ತೆ ಎಲ್ಲಿ ಹೋಗ್ಲಿಪ್ಪ? ಬಾ ಬಾ ಒಳಗ ಬಾ.
3: ಸಪ್ಪ, ಏನ್ ಬಿಸಿಲು ಹೆಚ್ಚಾಗೈತಿ, ಏನ್ ಸುದ್ದಿ?
2: ಹೌದಪ್ಪ ಸುಡ್ಲಿ, ಏನ್ ಬಿಸಿಲು ಸಾಕ್ ಸಾಕಾಗೈತಿ. ಎಲ್ಲಿ 12 ಒಟ್ಟ ಹೊರಗ ಹೋಗಕ್ ಅನ್ಸತ್ ನೋಡ್ಪ. ನೀವಳೆ ಬಿಸಿಲ ಬಂದಿಪ್ಪ.
3: ಒಂದ್ಸರಿ ನೀರ್ ಕೊಡವ ಅಕ್ಕ. ಏನು ನೀರಡಿಕೆ ಆಗೈತಿ?
2: ಅಯ್ಯ ಬಾರೇಪ್ಪ, ಸ್ವಚ್ಛ ತೊಳೆದು ಅರ್ವಿಗೆ ಅರ್ವಿ ಸುತ್ತಿ ನೋಡಿ, ಎಷ್ಟು ತಣ್ಣಗದ ಹಡಿ ಕುಡಿ.
3: ಈಗ ಚಲೋ ಅನಸ್ತ ನೋಡು.
2: ಮತ್ ಬರೀ ನೀರ ಅಟ್ಟ ಕುಡಿಬೇಡ, ಹೊಟ್ಟಿ ಉಬ್ಬರ್ಸ್ತೈತಿ. ಊಟಾನು ಮಾಡಾಕತ್ತ, ಅಡಿಗೆ ಮಾಡಿನ ಬಿಸಿದು.
3: ಬೇಡವಾಕ, ನೀ ಏನ್ ಎಲ್ಲ ಹೊರಗಿನ ತರಿಸಿರ್ತಿದಿ?
2: ಏ ಇಲ್ಲೋ ಮರೆಯ, ಮನೆ ಹೇಳ್ದನ್ ಸುಟ್ಟು ಮನ್ಯಾಗೆ ಮಾಡಾಕತ್ತಿನ ಅಡಿಗೆ. ಈಗ ತಿಂಗಳು ಹೊತ್ತಾಯ್ತು.
3: ಏ ಹಿಂಗ ಅಂದ್ರ ಬಾ ಚಲೋ ಆಯ್ತು. ಮನೆಯಿಂದೇ ಅಡಿಗೆ ತಂದ್ರ ಕುಡು, ಒಂದೆರಡು ರೊಟ್ಟಿ ಉಂಡು ಹೋತಿನಿ.
2: ಅಯ್ಯೋ ರೊಟ್ಟಿ, ಹಸಿಮೆಣಸಿಕಾಯಿ ಚಟ್ನಿ, ಕೆಂಪ್ ಚಟ್ನಿ, ಗುರೆಳ್ ಪುಡಿ, ಮತ್ತ ಚಕ್ಕೋಲಿನೂ ಮಾಡಿನಿ ನಿಮ್ ಮಾವ್ ಬೇಕತ್ ಹೇಳಿ. ನೀ ಟುಣಾಕತ್ ಕೈ ತಕೋ. ಹೌದಪ್ಪ, ಈಗ ಇನ್ನೊಂದು ನಿನ್ಗೆ ವಿಷಯ ಕೇಳ್ಬೇಕಾಗಿತ್ತು ನೋಡಪ್ಪ ರವಿ.
3: ಏನ್ ಹೇಳಕ?
2: ಅಲ್ಲೋ ಹಿಟ್ಟೆಲ್ಲ ಮನ್ಯಾಗಿಂದ ಬೆಳೆದಿದ್ದು ಕಾಳ ಕಡಿದು ಅಡಿಗೆ ಮಾಡಿದ್ರು ನಿಮ್ ಮಾವ್ ಹೇಳಾಕತ್ತಿದ್ದ. ಸಿರಿಧಾನ್ಯದ ಅಡಿಗೆ ಮಾಡ್ಬೇಕಂತ ಎಲ್ಲಿ ಸಿಗ್ತಾವು, ಹೆಂಗಿರ್ತಾವ ನಾ ನೋಡಿಲ್ಪ. ಅಯ್ಯಪ್ಪ,
3: ಅವು ಸಿರಿಧಾನ್ಯ ಅಂದ್ರ ಏನ್ ಬ್ಯಾರೆ ಅದಲ್ಲ. ಮೊದಲ ನಡೆದು ನೀವು ಉಂಡಿದ್ದು ಕಾಳ ಕಡಿನೇ ಅವು. ಮೊದಲ ತೃಣಧಾನ್ಯಗಳಂತಿದ್ರು, ಆಮೇಲೆ ಇತ್ತಿತ್ತಲಾಗಿ ಕಿರುಧಾನ್ಯಗಳಂತಿದ್ರು, ಈಗ ಸಿರಿಧಾನ್ಯಗಳು ಅಂತ ಅಲ್ಲಗತ್ತಾರ. ಯಾವ್ಯಾವ ಅಂತಾರ ಅಂದ್ರ ಈ ನವಣಿ ಮತ್ತ ಸಜ್ಜಿ ರಾಗಿ, ಇವಂತೂ ಎಲ್ಲರಿಗೂ ಗೊತ್ತದವ. ಇವುಗಳ ಜೊತೆಗೇನೆ ಹಾರ್ಕತ್ ಬರ್ತೈತಿ ಊದುಲ ಕೋರ್ಲೆ. ಮತ್ತ ಇತ್ತಿತ್ತಲಾಗಿ ಹೊರಗಿನ ದೇಶದ್ದು ಕೆಲವೊಂದು ದ್ವಿದಳ ಕಾಳುಗಳು ಸಣ್ಣ ಬಂದವ. ಚಿಯಾತ್ ಬಂದೈತಿ, ಕಿನೋವಾ ಅಂತ ಬಂದೈತಿ. ಇವೆಲ್ಲಾನು ಸೂಪರ್ ಫುಡ್ ಅಂತ ಕರೀಲಿಕತ್ತಾರ. ಯಾಕಂದ್ರ ಅತ್ಯಂತ ಫೈಬರ್ ಅಂದ್ರ ನಾರಿನಂಶ ಜಾಸ್ತಿ ಇರ್ತೈತಿ, ಪಚನಕ್ಕೆ ಬಾಳ ಚಲೋ ಆಗ್ತೈತಿ. ಈಗೆಲ್ಲ ಮೈದಾ ಉಂಡು ಎಲ್ಲರಿಗೂ ತೊಂದರೆ ಆಗ್ಲಿಕ್ಕದ. ಮತ್ತು ಇತ್ತಿತ್ತಲಾಗಿ ಮಧುಮೇಹ ಅಂತ ಬರ್ಲಾಗತ್ತದ. ಅದು ಇವು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರ ಸಕ್ಕರೆ ಪ್ರಮಾಣ ಸಾವಕಾಶವಾಗಿ ಬಿಡೋದ್ರಿಂದ ಇವು ಮಧುಮೇಹ ರೋಗದವರಿಗೆ ಅಂದ್ರ ಶುಗರ್ ಅಂತೇವಲ್ಲ ಶುಗರ್ ಜಡ್ಡಿನವರಿಗೆ ಬಹಳ ಚಲೋ. ಅದಕ್ಕ ಒಂದಿನ ನವಣಿದು, ಒಂದಿನ ಹಾರ್ಕ, ಒಂದಿನ ಕೋರ್ಲೆ, ಒಂದಿನ ಸಾಮಿ, ಒಂದಿನ ಊದಲು, ಈ ತರ ಬ್ಯಾರೆ ಬ್ಯಾರೆ ಮಾಡಿದೇವಂದ್ರ ಮತ್ತ ಬ್ಯಾರೆ ಬ್ಯಾರೆ ಧಾನ್ಯದೊಳಗ ಬ್ಯಾರೆ ಬೇರೆ ರೀತಿಯ ಪ್ರೋಟೀನ್ಗಳು ಇರ್ತಾವ. ಅವು ಕೊಬ್ಬುರಹಿತ ಪ್ರೋಟೀನ್ ಇರೋದ್ರಿಂದ ಮತ್ತ ಶರೀರಕ್ಕ ಬಹಳ ಬೇಕಾಗಿರೋ ಕೆಲವೊಂದು ಲವಣಾಂಶಗಳನ್ನು ಅದ್ರಾಗ ಇರೋದ್ರಿಂದ ಅವು ನಾವು ಊಟ ಮಾಡಬೇಕು. ಬರೇ ಈಗ ಗೋಧಿ ಅಥವಾ ಅಕ್ಕಿ ಅದರಲ್ಲೂ ನಾವು ಪಾಲಿಶ್ ಮಾಡಿದ ಅಕ್ಕಿ ಏನು ಉಣ್ತೀವಿ, ಅದರಿಂದ ನಮಗ ಫೈಬರ್ ಸಿಗಲಾರ್ದಂಗ ಆಗೈತಿ. ಇವೆಲ್ಲ ಉಣೋದ್ರಿಂದ ಫೈಬರ್ ಸಿಗ್ತದ. ಮತ್ತು ಇವು ನೀರು ಜಾಸ್ತಿ ಬಿಡ್ಲಾರೇನೆ ಬೆಳಿಬಹುದು. ನಾವು 1 ಕಿಲೋ ಅಕ್ಕಿ ಬಿಡಬೇಕಾದ್ರ 1,000 ಲೀಟರ್ ಗಟ್ಟಲೆ ನೀರು ಬಿಟ್ಟು ಅದಕ್ಕೆ ಬೆಳೆಸಬೇಕಾಗ್ತದ. ಅದೇ ಇವು ತೃಣಧಾನ್ಯಗಳು ಅಂದ್ರ ಸಿರಿಧಾನ್ಯಗಳು ಅಂತ ಏನ್ ಕರಿತೀವಿ, ಇವಕ್ಕ ನಾವು ಬಹಳ ಕಡಿಮೆ ನೀರೊಳಗೆ ಬೆಳಿಬಹುದು, ಕಡಿಮೆ ವೆಚ್ಚದೊಳಗೆ ಬೆಳಿಬಹುದು, ಮತ್ತು

0: ಸಾವಯವದ ರೀತಿ ಒಳಗ ಬೆಳಿಲಿಕ್ಕ ಬಹಳ ಅನುಕೂಲ ಐತಿ. ಅಂದ್ರೆ ಕೀಟನಾಶಕ ರಾಸಾಯನಿಕ ಗೊಬ್ಬರ ಯಾವುದೂ ಇರ್ಲಾರೇನೆ ಬೆಳೆದು ವಿಷಮುಕ್ತ ಆಹಾರ ಸಹಿತಕ್ ನಾವು ಉಂಡಂಗ ಆಗ್ತೈತಿ ನೋಡು.
1: ಅಲ್ಲಲ್ಲ, ನಮ್ ತಮ್ಮ ರವಿ ಎಷ್ಟು ಜಾಣ ಆಗ್ಯಾನ ತಿನ್ನಂದೇನ ನಡಿಪ ಹಂಗಂದ್ರ ನಿಮ್ಮ ಅವಗೂ ಬಾಳ ಹೊಟ್ಟೆ ಬರಾಕತೈತಿ. ಇವ್ ಏನೇನ ಕಾಳ ಕಡೆ ಏನೇನ ಹೆಸರು ಹೇಳದೆಲ್ಲ ತರು ನಡಿ ಪಟ್ ಪಟ್ ಉಣು.
0: ಆಯ್ತಾಯ್ತು, ಹೋಗಿ ಅಲ್ಲಿ ಅಕ್ಕಿ ಮಾಡಿಟ್ಟಿರ್ತಾರ ತೌಡ್ ತಗದು ಅವನ್ ತಗೊಂಬರೋನು.
1: ನಡಿಪ
2: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಭಾಗವಹಿಸಿದವರು ಭಾರತಿ ಸೋನ್ಗಾರ್ ಹಾಗೂ ರೇವಣ್ ಸೀತ್ ಚಾಂದಕೋಟೆ.
4: ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
0: ಬನ್ನಿ ಈಗೊಂದು ನೀತಿ ಕಥೆಯನ್ನ ಕೇಳೋಣ.

ಪ್ರಿಯ ಕೇಳುಗರೇ ನಮಸ್ಕಾರ. ನೀತಿ ಕಥೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಂದು ನದಿಯ ದಡದ ಸುತ್ತಮುತ್ತ ಹಸಿರಿನಿಂದ ಕಂಗೊಳಿಸ್ತಾ ಇರುವ ಪರಿಸರ, ಆ ಹಚ್ಚ ಹಸುರಿನ ಪರಿಸರದ ಮಧ್ಯದಲ್ಲಿದ್ದ ಒಂದು ಮರದಲ್ಲಿ ಪಕ್ಷಿಯೊಂದು ವಾಸವಾಗಿತ್ತು. ಆ ಪಕ್ಷಿಗೆ ಅದೇ ತಾನೇ ತತ್ತಿಯನ್ನ ಒಡೆದು ಹೊರಬಂದ ಪುಟ್ಟದಾದ ಪಕ್ಷಿ ಇತ್ತು. ತನ್ನ ಮೋಹದ ಮರಿಯನ್ನ ಕಂಡು ಆ ಪಕ್ಷಿ ಮರದ ಮೇಲೇರಿ ಆನಂದದಿಂದ ಹಾಡು ಹೇಳ್ತಾ ಸಂತೋಷದಿಂದ ಆ ದಿನ ಕುಣಿದು ಕೂಪಳಿಸ್ತು. ಅಷ್ಟರಲ್ಲಿ ಎಲ್ಲಿಂದಲೋ ಬಂದ ಗಿಡುಗ ಒಂದು ಮರಿ ಪಕ್ಷಿಯನ್ನ ಹಿಡಿದುಕೊಂಡು ಹಾರ್ತಾ ಹೋಗ್ಬಿಡ್ತು. ಈಗ ತಾನೇ ಮುದ್ದಾದ ಮರಿಯ ಮುಖವನ್ನ ನೋಡಿಕೊಂಡು ಹಾಡು ಹೇಳ್ತಾ ಇದ್ದ ತಾಯಿ ಪಕ್ಷಿ ಎದುರುಗಡೆ ನಡೆದ ಈ ಘಟನೆ ಕರುಳ ಬಳ್ಳಿ ಹಿಂಡಿದಂತಾಗ್ತದೆ. ತನ್ನ ಕಣ್ಣೆದುರಿಗೇನೆ ತನ್ನ ಮುದ್ದಾದ ಮರಿ ಪಕ್ಷಿ ಗಿಡುಗಿನ ಪಾಲಾಗ್ಬಿಡುತ್ತದೆ. ಅದರಿಂದ ತಾಯಿ ಪಕ್ಷಿಯ ಮನಸ್ಸಿಗೆ ಆಘಾತ ಉಂಟಾಗ್ತದೆ. ಒಂದೆರಡು ಗಂಟೆಗಳ ಕಾಲ ಅದು ಮೌನ ತಾಳ್ತದೆ. ಗೂಡಿನಲ್ಲಿರೋ ಮರಿಯ ಹೆಜ್ಜೆಗಳಿಗಾಗಿ ಒಂದಷ್ಟು ಆ ಕಡೆ ಈ ಕಡೆ ಹಾರಾಡ್ ಬಂದು ಮತ್ತೆ ಮತ್ತೆ ಆ ಒಂದು ಗೂಡಿನಲ್ಲಿ ಹುಡುಕಾಟ ಶುರು ಮಾಡುತ್ತದೆ. ಆದ್ರೆ ಮೋಹದ ಮರಿಯು ಅಲ್ಲಿ ಗಿಡುಗನ ಪಾಲಾಗ್ಬಿಟ್ಟಿರ್ತದೆ. ಆದ್ರೆ ಸತ್ಯವನ್ನ ಅರ್ಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ತನ್ನ ಮರಿ ಇರಬಹುದು ಅನ್ನುವಂತಹ ಒಂದು ಭಾವನೆಯಲ್ಲಿ ಮತ್ತೆ ಮತ್ತೆ ಆ ಗೂಡನ್ನ ನೋಡ್ಲಿಕ್ಕೆ ಬರ್ತದೆ. ಆದ್ರೆ ತನ್ನ ಕಣ್ಣೆದುರಿಗೇನೆ ಆ ಮರಿ ಪಕ್ಷಿಯನ್ನ ಗಿಡುಗ ತಗೊಂಡ್ ಹೋಗಿರೋ ಸತ್ಯ ಸುಳ್ಳಾಗೋದಿಲ್ಲ. ಹೀಗೆ ಹಾರಾಡ್ತಾ ಹಾರಾಡ್ತಾ ಸುಮ್ಮನೆ ಕುಳಿತು ಒಂದೆರಡು ಗಂಟೆಗಳ ಕಾಲ ಕಂಬನಿ ಮಿಡಿತದೆ. ಅಷ್ಟೊತ್ತಿಗೆ ಮರದ ಮೇಲೆ ಮತ್ತೊಂದು ಹಕ್ಕಿ ಕುಳಿತಿರ್ತದೆ. ಸುತ್ತಲೂ ಹರಡಿದ ರಮ್ಯ ನಿಸರ್ಗದ ನೋಟವನ್ನ ಕಂಡು ಅದು ಗರಿಗೆದರಿ ಹಾಡ್ತಾ ಆನಂದವನ್ನ ಪಡ್ತಾ ಇರ್ತದೆ. ಆ ಹಕ್ಕಿಯ ಸುಮಧುರ ಧ್ವನಿಯನ್ನ ಕೇಳಿದ ತಾಯಿ ಪಕ್ಷಿ ಮೌನ ಮುರಿದು ಅದರೊಂದಿಗೆ ಅದರ ಕುಶಲೋಪರಿಯನ್ನ ಮಾತನಾಡ್ತಾ ಸ್ವಲ್ಪ ಸಮಯದ ನಂತರ ಆ ತಾಯಿ ಪಕ್ಷಿಯು ಕೂಡ ಹೊಸ ಪಕ್ಷಿಯೊಂದಿಗೆ ಕೂಡಿ ಹಾಡಿ ಆ ನಿಸರ್ಗ ಸೌಂದರ್ಯದಲ್ಲಿನೇ ಸ್ವರ್ಗ ಸುಖವನ್ನ ಕಾಣುತ್ತದೆ. ಹೀಗೆ ಇದನ್ನೆಲ್ಲ ಗಮನಿಸ್ತಾ ಇದ್ದ ಮರದ ಕೆಳಗಡೆನೆ ಕುಳಿತಿದ್ದ ಸಂತನೊಬ್ಬ ಅಚ್ಚರಿಯಿಂದ ತಾಯಿ ಪಕ್ಷಿಗೆ ಹೀಗೆ ಕೇಳ್ತಾನೆ, ನೀನು ನಿನ್ನ ಮರಿಯನ್ನ ಕಳೆದುಕೊಂಡು ಒಂದಿನಾನೂ ಕಳೆದಿಲ್ಲ, ಆಗ್ಲೇ ನೀನು ಅದನ್ನೆಲ್ಲ ಮರೆತುಬಿಟ್ಟು ಈ ನಿಸರ್ಗದ ಸೌಂದರ್ಯದಲ್ಲಿ ಬೆರೆತು ಹಾಡ್ತಾ ಇದೀಯಲ್ಲ, ನಿನ್ಗೆ ನೋವಾಗೋದಿಲ್ವಾ ಅಂತ ಕೇಳ್ದ. ಆಗ ಪಕ್ಷಿ ತಾಯಿ ಸಂತನಿಗೆ ಹೀಗೆ ಹೇಳ್ತದೆ, ಇದು ನಮ್ಗೆ ನಿಸರ್ಗ ಮಾತೆ ಕಲಿಸಿದಂತಹ ಸುಮಧುರ ಪಾಠ. ನಮ್ಮ ನೋವು ಕ್ಷಣಿಕವಾದ್ರೆ ನಾವು ಕಂಡ್ಕೊಳ್ಳೋ ಸುಖ ಮಾತ್ರ ಶಾಶ್ವತ ಅಂತ ಹೇಳಿ ಆ ನಿಸರ್ಗದಲ್ಲಿ ಸ್ವಚ್ಛಂದವಾಗಿ ಹಾಡ್ತಾ ಹಾರ್ ಹೋಗ್ಬಿಡ್ತದೆ. ಆತ್ಮೀಯರಿ, ಈ ಕಥೆಯಿಂದ ತಿಳಿದು ಬರುವಂತಹ ಸಂಗತಿ ಅಂತಂದ್ರೆ ನಾವು ಕೂಡ ಅನೇಕ ಬಾರಿ ನಮ್ಮ ಅಚ್ಚುಮೆಚ್ಚುಗರನ್ನ ಕಳೆದುಕೊಳ್ಳುವಂತಹ ಸಂದರ್ಭ ಬಂದೊದಗುತ್ತದೆ. ಅದನ್ನ ಯಾರಿಂದೂ ಕೂಡ ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಬಂದದ್ದನ್ನ ನಾವು ಸ್ವೀಕರಿಸಲೇಬೇಕಾಗ್ತದೆ. ನಾವು ಹಲವಾರು ವರ್ಷಗಳವರೆಗೆ ಅವ್ರ ನೆನಪಿನಲ್ಲಿನೇ ದುಃಖಿತರಾಗಿ ಬಾಳನ್ನ ಕಳೆಯೋದಕ್ಕಿಂತ ಅವರ ನೆನಪುಗಳು, ಅವರ ಆದರ್ಶಗಳನ್ನ ನಾವು ಕೂಡ ನಮ್ಮ ಜೀವನದಲ್ಲಿ ಇಟ್ಕೊಂಡು ಇದ್ದವರೊಂದಿಗೆ ಇದ್ದದನ್ನ ಚೆನ್ನಾಗಿ ಬೆಳೆಸ್ಕೊಂಡು ಅವರ ಸವಿ ನೆನಪುಗಳನ್ನ ಮೆಲುಕು ಹಾಕ್ತಾ ಇರಬೇಕು. ಆದ್ರೆ ಅವುಗಳು ನಮ್ಗೆ ತುಂಬಾ ದುಃಖವನ್ನ ಉಂಟು ಮಾಡಬಾರದು. ಆತ್ಮೀಯರೇ, ಈ ಪಕ್ಷಿಯ ತರಹ ನಾವು ಕೂಡ ನಮ್ಮ ನೋವುಗಳನ್ನ ಕ್ಷಣಿಕವನ್ನಾಗಿಸಿಕೊಂಡು ಸುಖವನ್ನ ಶಾಶ್ವತವಾಗಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ನಮ್ಮ ಇರುವ ಜೀವನವನ್ನ ಮುಂದೆ ಸಾಗಿಸ್ತಾ ಹೋಗೋಣ. ನಮಸ್ಕಾರ.

0: ಇದುವರೆಗೆ ಸುಮಾ ಕೆರೂರ್ ಅವರಿಂದ ನೀತಿಕತೆಯನ್ನ ಕೇಳಿದಿರಿ.
1: ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 9:20, ಬನ್ನಿ ಕೇಳೋಣ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಯ ಕಾರ್ಯಕ್ರಮದಲ್ಲಿ. ನಾವು ಇಂದು ಕೇಳೋಣ ಭಕ್ತಿಗೀತೆಗಳನ್ನು ಕೇಳೋಣ. ಮಡಿವಾಳ ಮಾಚದೇವರ ಒಂದು ವಚನವನ್ನು, ತದನಂತರ ತತ್ವಪದವನ್ನು ಕೇಳೋಣ.

ಆತ್ಮರೇ, ಇದುವರೆಗೆ ಮಿಶ್ರ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 9:30. ಬನ್ನಿ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಮನಮೆಚ್ಚಿದ ಹುಡುಗಿ ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇನ್ನು ಮುಂದೆ ಕೇಳಿ, ನೆಂಜುಂಡಿ ಕಲ್ಯಾಣ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಅವರು.

0: ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.
1: ಇನ್ನು ಮುಂದೆ ಕೇಳಿ ಗಜಪತಿ ಗರ್ವಭಂಗ ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರು.

ಆತ್ಮರೇ ಏನು ಮುಂದೆ ಕೇಳಿ. ರಣಧೀರ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು.

ಆತ್ಮರೇ, ಈ ಕಾರ್ಯಕ್ರಮದ ಕೊನೆಗೀತನ್ನು ಕೇಳಿ ಚಿತ್ರ ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು.

ಆತ್ಮೀಯ ಕೇಳುಗರೆ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ತಾವು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಆತ್ಮರೆ, ತಾವು ಸರಿಯಾಗಿ 10 ಗಂಟೆಗೆ ಕೇಳಿ ಬರೀ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ.

0: ನಿಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿ ಮುಖ್ಯ ವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು ಗಾನಗಂಗೆ ಕಾರ್ಯಕ್ರಮದಲ್ಲಿ ಬೆಳ್ಳಿಯ ತೆರೆಯ ಮರೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಚಿತ್ರದ ಒಂದು ಮಾಹಿತಿ ಒಂದಷ್ಟು ಮಾಹಿತಿ ಹಾಡುಗಳು ಮೂಡಿ ಬರ್ತಾ ಇವೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದೆರಡು ಪ್ರಕಟಣೆಗಳ ನಂತರ.
1: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ.

ಅಪ್ಪ ಅಮ್ಮ ಮಕ್ಕಳು ಅಜ್ಜ ಅಜ್ಜಿ ಬಂಧು ಬಾಂಧವರು ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

1960ರ ದಶಕರ ಕಾಲ ಅಂತಂದರೆ ಅದು ಐತಿಹಾಸಿಕ ಚಿತ್ರಗಳನ್ನು ಕೊಟ್ಟಂತಹ ಕಾಲ ಅಂತ ಹೇಳಬಹುದು. ಅದರ ನಿರ್ಮಾಣ ಅನ್ನುವಂಥದ್ದು ತುಂಬ ದೊಡ್ಡ ಪರಿಶ್ರಮದ ಮಾತಾಗಿತ್ತು. ಜೊತೆಗೆ ಹೆಚ್ಚು ಮುಖ್ಯವಾಗಿ ಅದರ ಜೊತೆ ಜೊತೆಗೆ ಮತ್ತೊಂದು ಪಾತ್ರವನ್ನು ವಹಿಸ್ತಾ ಇದ್ದಿದ್ದು ಸಂಗೀತ ನಿರ್ದೇಶನ. ಒಂದು ಐತಿಹಾಸಿಕ ಚಿತ್ರಕ್ಕೆ ಸಂಗೀತ ಬಹಳ ಮುಖ್ಯ. ವೀರರಸ ಮೂಡಿಸುವಂತಹ ಸಂಗೀತ, ಭಾವನಾತ್ಮಕ ಕ್ಷಣಗಳಿಗೆ ಹೊಂದುವಂತಹ ಸ್ವರಗಳು, ಕಥೆಯ ವಾತಾವರಣಕ್ಕೆ ತಕ್ಕ ಹಿನ್ನೆಲೆ, ಇವೆಲ್ಲವೂ ಕೂಡ ಪ್ರೇಕ್ಷಕರ ಅನುಭವವನ್ನು ಹೆಚ್ಚು ಮಾಡೋದರಲ್ಲಿ ಎರಡು ಮಾತಿಲ್ಲ. ಈ ಚಿತ್ರದ ಸಂಗೀತ ನಿರ್ದೇಶಕರು ಟಿ ಜಿ ಲಿಂಗಪ್ಪ ಅವರು. ಚಿತ್ರದ ಹಾಡುಗಳು ಮತ್ತು ಸಂಗೀತ ಕಥೆಯ ಕಾಲಘಟ್ಟದ ಭಾವನೆಯನ್ನು ಪ್ರೇಕ್ಷಕರಿಗೆ ತಲುಪಿಸೋದರಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸಿದ್ರು ಟಿ ಜಿ ಲಿಂಗಪ್ಪ ಅವರು.

ಒಂದು ಚಿತ್ರ ಯಶಸ್ವಿ ಆಗಬೇಕು ಅಂತಂದರೆ ಎಲ್ಲರ ಪಾತ್ರ ಕೂಡ ಅಷ್ಟೇ ಸಮನಾಗಿ ಪ್ರಮುಖವಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋದಕ್ಕೆ ಸಂಭಾಷಣೆ ಕಥೆ ಹಾಗೂ ಸಂಭಾಷಣೆ ಇದರ ಪಾತ್ರದೂ ಕೂಡ ಪಾತ್ರದ ಮಹತ್ವ ಕೂಡ ಇದೆ. ಐತಿಹಾಸಿಕ ಚಿತ್ರಕ್ಕೆ ಸಂಭಾಷಣೆ ಬರೆಯೋದು ಒಂದು ಸವಾಲಿನ ಕೆಲಸನೇ ಸರಿ. ಯಾಕೆಂತಂದರೆ ಸಂಭಾಷಣೆಗಳು ಕೇವಲ ಕಥೆಯನ್ನು ಮುಂದಕ್ಕೆ ಕೊಂಡೊಯ್ಯೋದಷ್ಟೇ ಅಲ್ಲ, ಪಾತ್ರಗಳ ವ್ಯಕ್ತಿತ್ವವನ್ನು ಪರಿಣಾಮಕಾರಿಯಾಗಿ ಪ್ರತಿಬಿಂಬಿಸಬೇಕು. ಚಿತ್ರಕಥೆ ರೂಪಿಸೋದರಲ್ಲಿ ಜಿ ವಿ ಅಯ್ಯರವರ ಕೊಡುಗೆ ತುಂಬ ಗಮನಾರ್ಹವಾಗಿದೆ. ಚನ್ನಮ್ಮನ ಧೈರ್ಯ, ಆಕೆಯ ನಿರ್ಧಾರ ಶಕ್ತಿ ಮತ್ತು ಎದುರಾಳಿಗಳೊಂದಿಗೆ ನಡೆಯುವಂತಹ ಸಂಘರ್ಷ, ಇವೆಲ್ಲವೂ ಸಂಭಾಷಣೆಗಳ ಮೂಲಕ ಪ್ರೇಕ್ಷಕರಿಗೆ ಪರಿಣಾಮಕಾರಿಯಾಗಿ ತಲುಪುತ್ತವೆ. ಇದೇ ಕಿತ್ತೂರು ರಾಣಿ ಚೆನ್ನಮ್ಮ ಈ ಚಿತ್ರದ ಯಶಸ್ವಿಗೆ ಮತ್ತೊಂದು ಗರಿ ಅಂತ ಹೇಳಬಹುದು.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

ಹೀಗೆ ಯೋಚನೆ ಮಾಡ್ತಾ ಇದ್ರೆ ತುಂಬಾ ಆಶ್ಚರ್ಯ ಅಂತ ಅನ್ಸುತ್ತೆ. ಒಮ್ಮೆ 19ನೇ ಶತಮಾನದ ಕಿತ್ತೂರನ್ನ 20ನೇ ಶತಮಾನದ ಮಧ್ಯಭಾಗದಲ್ಲಿ ಸಿನಿಮಾ ಮೂಲಕ ಮರುಸೃಷ್ಟಿ ಮಾಡಬೇಕು ಅಂತಂದ್ರೆ ಅದು ನಿಜಕ್ಕೂ ಕೂಡ ದೊಡ್ಡ ಸವಾಲೇ ಸರಿ. ರಾಜಮನೆತನದ ಉಡುಪುಗಳಿರ್ಬೋದು, ಆಭರಣಗಳು, ಕತ್ತಿಗಳು, ಕುದುರೆಗಳು, ಸೈನಿಕರ ವೇಷ, ಪ್ರತಿಯೊಂದು ಅಂಶ ಕೂಡ ಪರದೆ ಮೇಲೆ ಆ ಕಾಲದ ಅನುಭವ ನೀಡಬೇಕಾಗಿತ್ತು. ಅದರಲ್ಲಿ ಯುದ್ಧದ ದೃಶ್ಯಗಳು ಪ್ರೇಕ್ಷಕರಲ್ಲಿ ಉತ್ಸಾಹ ಮೂಡಿಸುವಂತೆ ಇರಬೇಕಿತ್ತು. ಇದಕ್ಕಾಗಿ ಕಲಾವಿದರು, ತಂತ್ರಜ್ಞರು ಮತ್ತು ಸಹಾಯಕ ಸಿಬ್ಬಂದಿ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕಿತ್ತು. ಆ ಕೆಲಸ ಮಾಡಿದರು. 100 ಸಹ ಕಲಾವಿದರ ಜೊತೆಗೆ ಯಶಸ್ವಿಯಾದಂತಹ ಚಿತ್ರ ಕಿತ್ತೂರು ರಾಣಿ ಚೆನ್ನಮ್ಮ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.
2: ಇನ್ನು ಸಿನಿಮಾ ಮತ್ತೆ ಇತಿಹಾಸ, ಇದರ ಬಗ್ಗೆ ನಾವು ಮಾತನಾಡೋದಾದ್ರೆ, ಕಿತ್ತೂರು ಚೆನ್ನಮ್ಮನ ಕಥೆಯನ್ನ ಸಿನಿಮಾ ಮಾಡುವಂತಹ ಉದ್ದೇಶ ಕೇವಲ ಮನರಂಜನೆ ಮಾತ್ರ ಅಷ್ಟೇ ಆಗಿರಲಿಲ್ಲ, ಇದು ಒಂದು ಇತಿಹಾಸವನ್ನ ಜನರ ಮುಂದೆ ತರುವಂತಹ ಪ್ರಯತ್ನ ಕೂಡ ಹೌದು. ವಿಶೇಷವಾಗಿ ಯುವ ಪೀಳಿಗೆಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ವೀರರ ಕಥೆಗಳನ್ನು ಪರಿಚಯಿಸುವುದರಲ್ಲಿ ಇಂತಹ ಚಿತ್ರಗಳ ಪಾತ್ರ ಬಹಳ ಬಹಳ ದೊಡ್ಡದು ಅಂತ ಹೇಳಬಹುದು. ಒಂದು ಪುಸ್ತಕ ಓದಿದಾಗ ಇತಿಹಾಸವನ್ನು ನಾವು ತಿಳ್ಕೊಳ್ತೀವಿ, ಆದರೆ ಸಿನಿಮಾ ಅದೇ ಇತಿಹಾಸವನ್ನು ದೃಶ್ಯ, ಅಭಿನಯ ಮತ್ತು ಸಂಗೀತದ ಮೂಲಕ ನಮ್ಮ ಕಣ್ಣು ಮುಂದೆ ಕಟ್ಟಿದ ಹಾಗೆ ಸದಾ ನಿಂತುಕೊಳ್ಳುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ.

0: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.
1: ಕಾಯಕ

ಕಿತ್ತೂರು ಚೆನ್ನಮ್ಮ ಕನ್ನಡ ಚಿತ್ರರಂಗದ ಪ್ರಮುಖ ಐತಿಹಾಸಿಕ ಚಿತ್ರಗಳಲ್ಲಿ ಒಂದಾಗಿ ಗುರುತಿಸಿಕೊಳ್ತು. ಚಿತ್ರಕ್ಕೆ ರಾಷ್ಟ್ರೀಯ ಮಟ್ಟದಲ್ಲೂ ಗೌರವ ದೊರೆಯಿತು. ಕನ್ನಡದ ಅತ್ಯುತ್ತಮ ಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯ ಗೌರವವನ್ನು ಪಡೆದಂತಹ ಚಿತ್ರಗಳಲ್ಲಿ ಇದು ಕೂಡ ಒಂದು. ಅಂದರೆ ಕಿತ್ತೂರು ರಾಣಿಯ ಕಥೆ ಕೇವಲ ಕರ್ನಾಟಕದ ಜನರ ಮನಸ್ಸಿನಲ್ಲಿ ಮಾತ್ರ ಅಲ್ಲ, ಭಾರತೀಯ ಚಿತ್ರರಂಗದ ಮಟ್ಟದಲ್ಲೂ ಕೂಡ ಗಮನ ಸೆಳೆಯಿತು. ಒಬ್ಬ ರಾಣಿ ತನ್ನ ಅರಮನೆ, ತನ್ನ ಅಧಿಕಾರ, ತನ್ನ ಜೀವನಕ್ಕಿಂತ ದೊಡ್ಡದಾಗಿ ಯಾವುದನ್ನು ಆರಿಸ್ಕೊಳ್ಬಹುದು? ತನ್ನ ನಾಡಿನ ಗೌರವವನ್ನು. ಅದೇ ಕಿತ್ತೂರು ಚೆನ್ನಮ್ಮ. ಆಕೆ ಕೇವಲ ಕತ್ತಿ ಹಿಡಿದ ರಾಣಿಯಲ್ಲ, ಆಕೆ ಒಬ್ಬ ಧೈರ್ಯದ ಧ್ವನಿ. ಒಂದು ಕಾಲದಲ್ಲಿ ಕಿತ್ತೂರಿನಲ್ಲಿ ಮೊಳಗಿದಂತಹ ಧ್ವನಿ ಅದು. ಇದು ಇತಿಹಾಸದ ಪುಟಗಳಿಂದ ನಮ್ಮ ಕಿವಿಗೆ ಕೇಳುತ್ತೆ. ಮತ್ತು ಆ ಧ್ವನಿಯನ್ನು ಬೆಳ್ಳಿ ತೆರೆ ಮೇಲೆ ಶಾಶ್ವತಗೊಳಿಸಿದಂತಹ ಚಿತ್ರ ಕಿತ್ತೂರು ಚೆನ್ನಮ್ಮ.

0: ಕಮಲೆ ಎನ್ನುವ ಹೆಸರು ನಿನಗೆ ಗೊತ್ತೇ, ಕಮಲೆ ಎನ್ನುವ ಹೆಸರು ನಿನಗೆ ಗೊತ್ತೇ?
1: ಗೊತ್ತು. ಒಟ್ಟಿನಲ್ಲಿ ಒಂದು ಚಿತ್ರ ಯಾಕೆ ನಿರ್ಮಾಣ ಆಯಿತು ಅಂತಂದರೆ ಅದು ನಮಗೊಂದು ಪಾಠವನ್ನು ಕಲಿಸುತ್ತೆ. ಇದರ ಬಗ್ಗೆ ಯೋಚನೆ ಮಾಡಿದ್ರೆ ತಂತ್ರಜ್ಞಾನ ಕಡಿಮೆ ಇದ್ದರೂ ಕೂಡ ಆಗಿನ ಕಾಲದಲ್ಲಿ ಲಭ್ಯವಿದ್ದಂತಹ ತಾಂತ್ರಿಕ ಸೌಲಭ್ಯಗಳನ್ನು ಬಳಸಿಕೊಂಡು ಹೊಸತನವನ್ನು ಸೃಷ್ಟಿ ಮಾಡ್ತಿದ್ದಂತಹ ಸಮಯದಲ್ಲಿ ಕಿತ್ತೂರು ಚೆನ್ನಮ್ಮ ಸಮರ್ಥವಾಗಿ ತೆರೆಗೆ ಬಂದಿತ್ತು. ಬಿ ಆರ್ ಪಂತಲು ಮಾಡಿದಂತಹ ಸಾಹಸ ಹುಸಿಯಾಗಿರಲಿಲ್ಲ. ನಿಜ, ಇಂದಿನ ತಂತ್ರಜ್ಞಾನ ಅದ್ಭುತಗಳನ್ನು ಸೃಷ್ಟಿ ಮಾಡಬಹುದು, ಆದರೆ ಒಂದು ಕಥೆಗೆ ಜೀವ ತುಂಬೋದು ಕಲಾವಿದರು ಮತ್ತು ತಂತ್ರಜ್ಞರ ಪರಿಶ್ರಮದಿಂದ. ಕಿತ್ತೂರು ಚೆನ್ನಮ್ಮ ಆ ಪರಿಶ್ರಮಕ್ಕೆ ಒಂದು ಉದಾಹರಣೆಯಾಗಿತ್ತು. ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮ ಈ ಕಥೆ ಖಂಡಿತವಾಗಲೂ ಅದು ಮುಗಿಯೋದಿಲ್ಲ, ಅದು ಪ್ರತಿಯೊಂದು ಪೀಳಿಗೆಯಲ್ಲೂ ಮತ್ತೆ ಮತ್ತೆ ಹೇಳಲ್ಪಡಬೇಕಾದಂತಹ ಕಥೆಯಾಗಿ ಮುಂದುವರಿಯುತ್ತೆ. ಅದರಲ್ಲೂ ಕೂಡ ನಮ್ಮ ಕನ್ನಡ ಚಿತ್ರರಂಗ ಒಂದು ದೃಶ್ಯ ಮಾಧ್ಯಮದಲ್ಲಿ ಶಾಶ್ವತವಾಗಿ ನೆಲೆ ಕಾಣಿಸಿದೆ ನಮಗೆ. ಆ ಕಥೆಯನ್ನು ಸಿನಿಮಾವಾಗಿ ರೂಪಿಸಿದಂತಹ ಕಲಾವಿದರು ತಂತ್ರಜ್ಞರ ಪರಿಶ್ರಮವನ್ನು ನಾವು ನೆನಪು ಮಾಡಿಕೊಳ್ತಾ ನಾವು ಇಂದು ಕಿತ್ತೂರು ಚೆನ್ನಮ್ಮ ಚಿತ್ರದ ಒಂದು ಇದರ ಮೇಕಿಂಗ್ ಅಂದರೆ ಇದರ ಒಂದು ಸಾಹಸಮಯ ನಿರ್ಮಾಣದ ಮೂಲಕ ಒಂದು ಕಾಲಘಟ್ಟಕ್ಕೆ ಪ್ರಯಾಣ ಮಾಡಿದ್ದೀವಿ ಅಂತ ಹೇಳೋದರಲ್ಲಿ ತಪ್ಪೇನಿಲ್ಲ. ಇತಿಹಾಸವನ್ನು ನೆನಪು ಮಾಡಿಕೊಳ್ಳೋಣ, ವೀರರನ್ನು ಗೌರವಿಸೋಣ, ಮತ್ತೆ ನಮ್ಮ ನಾಡಿನ ಹೆಮ್ಮೆಯನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತಾಯಿತು. ಅವರಿಗೆ ಅಂತಹ ಅನುಭವವನ್ನು ಕನ್ನಡ ಪ್ರೇಕ್ಷಕ ಪಡೆದಿರಲಿಲ್ಲ. ಬಿ ಆರ್ ಪಂತುಲು ಅವರು ಪದ್ಮಿನಿ ಪಿಕ್ಚರ್ಸ್ ಲಾಂಛನದಲ್ಲಿ ನಿರ್ಮಾಣ ಮಾಡಿದ್ರು, ಆಗುವಂತಹ ಮೊದಲು ಶಕ್ತಿ ಮೀರಿ ಶ್ರಮ ಪಟ್ಟಿದ್ರು. ಜಿ ವಿ ಅಯ್ಯರ್ ಅವರು ಸಂದರ್ಶನವೊಂದರಲ್ಲಿ ಹೇಳಿದ್ರಂತೆ, ಖ್ಯಾತಿ ಹಾಗೂ ಹಣ ತಂದುಕೊಟ್ಟಂತಹ ಕಿತ್ತೂರು ಚೆನ್ನಮ್ಮ ನಿಸ್ಸಂದೇಹವಾಗಿ ಕನ್ನಡ ಚಿತ್ರ ಲೋಕದಲ್ಲೊಂದು ಮೈಲಿಗಲ್ಲು ಅಂತ. ಈ ಗೀತೆಗಳನ್ನು ಜಿ ವಿ ಅಯ್ಯರ್ ಅವರ ಜೊತೆಗೆ ಎಚ್.ಎನ್. ಹೂಗಾರ್ ಅವರು ಕೂಡ ಬರೆದಿದ್ದರು. ಅಕ್ಕ ಮಹಾದೇವಿ ಅವರ ವಚನಗಳನ್ನು ಇದರಲ್ಲಿ ಅಳವಡಿಸಿಕೊಂಡಿತ್ತು. ಟಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದಂತಹ ಗಾಯಕರು ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ, ಪಿ ಸುಶೀಲಾ, ಪಿ ಕಾಳಿಂಗರಾವ್ ಹಾಗೂ ಸಂಗಡಿಗರು.
2: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
3: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.
4: ಈ ಭಾಷೆ ಕಲಿಯೋದು.

ಗಾನಗಂಗೆ ಕಾರ್ಯಕ್ರಮದಲ್ಲಿ ಬೆಳ್ಳಿ ತೆರೆಯ ಮರೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಚಿತ್ರದ ನಿರ್ಮಾಣ ಕುರಿತಾದಂತಹ ಮಾಹಿತಿಯೊಂದಿಗೆ ಎಲ್ಲ ಗೀತೆಗಳು ನಿಮಗಾಗಿ ಮೂಡಿಬಂತು. ಇದು ಇಂದಿನ ಈ ಕಾರ್ಯಕ್ರಮ. ಇನ್ನು ಆಕಾಶವಾಣಿ ಇದು 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಸುನ್ಹೆರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಭರೋಸಾ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ. ರಾಜೇಂದರ್ ಕೃಷ್ಣನ್ ಅವರ ಈ ಹಾಡಿಗೆ ರವಿ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ.

ದೋಸ್ತಾನ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಕಿಶೋರ್ ಕುಮಾರ್ ಹಾಗೂ ಮೊಹಮ್ಮದ್ ರಫಿಯವರ ಯುಗಳ ಸ್ವರಗಳಲ್ಲಿ ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಲಲ್ ಸಂಗೀತವನ್ನು ನೀಡಿದ್ದಾರೆ.

ಹೇಗೆ ತುಜೆ ಕೇಳಿಯೇ ಚಿತ್ರದ ಗೀತೆಯನ್ನು ಕೇಳಿದ್ರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರಗಳ ಧ್ವನಿಯಲ್ಲಿ. ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಲಲ್ ಸಂಗೀತವನ್ನು ನೀಡಿದರು. ಯಾರನ್ನ ಚಿತ್ರದ ಗೀತೆ ಇದೀಗ ಮೂಡಿ ಬರ್ತಾ ಇದೆ? ಅಂಜಾನ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರೋಷನ್ ಸಂಗೀತವನ್ನು ನೀಡಿದ್ದಾರೆ. ಹಾಡಿದ್ದಾರೆ ಕಿಶೋರ್ ಕುಮಾರ್.

ಮಿಸ್ಟರ್ ನಟವರ್ ಚಿತ್ರದ ಗೀತೆ ಇದುವರೆಗೆ ಕೇಳಿದ್ರಿ. ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಗಳಲ್ಲಿ ಆನಂದ್ ಭಕ್ಷಿಯವರ ಸಾಹಿತ್ಯಕ್ಕೆ ರಾಜೇಶ್ ರೋಷನ್ ಸಂಗೀತವನ್ನ ನೀಡಿದ್ರು. ಗೀತೆ ಮೂಡಿ ಬರ್ತಾ ಇದೆ ಗೋಲ್ಮಾಲ್ ಚಿತ್ರದಿಂದ ಕಿಶೋರ್ ಕುಮಾರ್.

ಇದುವರೆಗೆ ಸುನ್ಹೆರೆ ಪಲ್. ಇದರಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳು ಮೂಡಿಬಂದವು. ಇದು ಆಕಾಶವಾಣಿ ಬೆಂಗಳೂರು. ಸಮಯ 11:46. ನಮ್ಮ ಮುಂದಿನ ಕಾರ್ಯಕ್ರಮ

saving in a bowl. ಹಳೆಯ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ರಾಜ ನನ್ನ ರಾಜ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳನ್ನು ಕೇಳೋಣ. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್, ಡಾಕ್ಟರ್ ರಾಜ್ಕುಮಾರ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು. ಗೀತರಚನೆ ಚಿ ಉದಯಶಂಕರ್ ಅವರದ್ದು, ಜಿ ಕೆ ವೆಂಕಟೇಶ್ ಸಂಗೀತವನ್ನು ನೀಡಿದ್ದಾರೆ.

ಸವಿ ನೆನಪು ಇದರಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರೆ ರಾಜ ನನ್ನ ರಾಜ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳು ಇದುವರೆಗೆ ಮೂಡಿ ಬಂದವು. ಇನ್ನು ಮುಂದೆ ಚಿರಂಜೀವಿ 1976 ತೆರೆ ಕಂಡಂತಹ ಚಿತ್ರ, ಇದರ ಕೆಲವು ಗೀತೆಗಳು. ಹಾಡಿರುವಂತಹ ಕಲಾವಿದರು ಬಿ ಎಸ್ ಬಾಲಕೃಷ್ಣ, ವಾಣಿ ಜಯರಾಮ್, ಪಿ ಬಿ ಶ್ರೀನಿವಾಸ್ ಹಾಗೂ ಡಾಕ್ಟರ್ ರಾಜ್ಕುಮಾರ್. ಈ ಗೀತೆಗಳನ್ನು ಬರೆದಿದ್ದಾರೆ ವಿಜಯ ನರಸಿಂಹ. ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ ಇದರಲ್ಲಿದೆ.

ಇದುವರೆಗೆ ಚಿರಂಜೀವಿ ಚಿತ್ರದ ಗೀತೆಗಳನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳೋಣ ಬಡವರ ಬಂಧು ಚಿತ್ರದ ಗೀತೆಗಳನ್ನ. ಡಾಕ್ಟರ್ ರಾಜ್ಕುಮಾರ್, ಪಿ ಸುಶೀಲಾ ಹಾಗೂ ಪಿ ಬಿ ಶ್ರೀನಿವಾಸ್ ಅವರ ದನಿಯಲ್ಲಿ ಗೀತೆಗಳನ್ನ ಕೇಳಬಹುದು.

0: ನೀನು ಬಿದ್ದರೆ
1: ಹ್ಞೂ ಹ್ಞೂ ಹ್ಞೂ ಹ್ಞೂ

ಬಡವರ ಬಂಧು ಚಿತ್ರದ ಗೀತೆಗಳನ್ನ ಕೇಳಿದ್ರಿ ಡಾಕ್ಟರ್ ರಾಜ್ಕುಮಾರ್, ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ದನಿಯಲ್ಲಿ. ಚಿತ್ರಕ್ಕೆ ಚಿ ಉದಯಶಂಕರ್ ಅವರ ಗೀತ ರಚನೆ ಇತ್ತು ಹಾಗೂ ಎಂ ರಂಗರಾವ್ ಅವರ ರಾಗ ಸಂಯೋಜನೆ ಇತ್ತು. ಇನ್ನೀಗ ಕೇಳೋಣ ವಿಜಯವಾಣಿ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರ ದನಿಗಳಲ್ಲಿ. ಆ ಚಿತ್ರಕ್ಕೆ ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.

ವಿಜಯವಾಣಿ ಚಿತ್ರದ ಗೀತೆಗಳನ್ನ ಕೇಳಿದ್ರಿ. ಇನ್ನೀಗ ಕೇಳಿ ರಾಮಲಕ್ಷ್ಮಣ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿ ಚಿ ಉದಯ ಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.

Whee!

ಇದುವರೆಗೆ ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಜವಳಿ ಮತ್ತು ಸಿದ್ಧ ಉಡುಪು ಕ್ಷೇತ್ರದ ಬೆಳವಣಿಗೆಗೆ ವೇಗ ನೀಡುವ ನಿಟ್ಟಿನಲ್ಲಿ ನೂತನ ಜವಳಿ ಮತ್ತು ಸಿದ್ಧ ಉಡುಪು ನೀತಿ 2026-31ಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರು ಸುತ್ತಮುತ್ತ ಯಶಸ್ವಿಯಾಗಿ ಬೆಳೆಯುತ್ತಿರುವ ಜವಳಿ ಮತ್ತು ಸಿದ್ಧ ಉಡುಪು ಕೈಗಾರಿಕೆಗಳನ್ನು ರಾಜ್ಯದ ಇತರೆ ಜಿಲ್ಲೆಗಳಿಗೂ ವಿಸ್ತರಿಸಲಾಗುವುದು, ಸ್ಥಳೀಯ ಯುವಕರಿಗೆ ಉದ್ಯೋಗಾವಕಾಶಗಳು ದೊರೆಯಬೇಕು ಹಾಗೂ ಜಿಲ್ಲೆಗಳ ಆರ್ಥಿಕ ಚಟುವಟಿಕೆಗಳಿಗೆ ಹೊಸ ವೇಗ ಸಿಗಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ ಎಂದಿದ್ದಾರೆ. ಕಲಬುರಗಿಯ ಅಕ್ಕಮಹಾದೇವಿ ಬಡಾವಣೆ ಬಳಿಯ ಬಿದ್ದಾಪುರ ಕಾಲೋನಿಯಲ್ಲಿ ಲೀಪ್ ಲ್ಯಾಬ್ಸ್ಗೆ ಶೇಕಡ 30% ದರದಲ್ಲಿ ನಿವೇಶನ ಹಂಚಿಕೆಗೆ ಸಚಿವ ಸಂಪುಟ ಅನುಮೋದಿಸಿದೆ. ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾಹಿತಿ ನೀಡಿ, ಬೆಂಗಳೂರಿನಾಚೆಗೂ ನವೋದ್ಯಮ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸಲು 1,000 ಕೋಟಿ ರೂಪಾಯಿ ಮೊತ್ತದ ಯೋಜನೆಯ ಭಾಗವಾಗಿ ಕಲಬುರಗಿಯಲ್ಲಿ ಈ ಪ್ರಯೋಗಾಲಯ ಸ್ಥಾಪಿಸಲಾಗುತ್ತಿದೆ ಎಂದರು. ಗರ್ಭಿಣಿಯರು ಹಾಗೂ ಬಾಣಂತಿಯರು ತಮ್ಮ ದೈನಂದಿನ ಆಹಾರದಲ್ಲಿ ಅಗತ್ಯ ಪೌಷ್ಟಿಕಾಂಶಗಳನ್ನು

0: ಸೇವಿಸುವಂತೆ ಗದಗ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಸಿಎಸ್ ಶಿವನಗೌಡರ್ ಕೋರಿದ್ದಾರೆ. ಲಕ್ಕುಂಡಿಯ ಶ್ರೀ ಅನ್ನದಾನೇಶ್ವರ ಮಠದ ಸಭಾಭವನದಲ್ಲಿ ಪೋಷಣ್ ಮಾಸಾಚರಣೆಗೆ ಚಾಲನೆ ನೀಡಿ ಮಾತನಾಡಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ರಾಧಾ ಮಣ್ಣೂರ್ ಮಾತನಾಡಿ, ಗರ್ಭಿಣಿಯರು, ಬಾಣಂತಿಯರು, 6 ವರ್ಷದೊಳಗಿನ ಮಕ್ಕಳು ಹಾಗೂ ಕಿಶೋರಿಯರ ಆರೋಗ್ಯ ಸುಧಾರಣೆಯಲ್ಲಿ ಶಾಲಾ ಪೂರ್ವ ಶಿಕ್ಷಣದ ಆಧಾರಶಿಲಾ ಮತ್ತು ನವಚೇತನ ಮಾದರಿಗಳು, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಹಾಗೂ ಅಂಗನವಾಡಿ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ ಎಂದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿ 100 ದಿನ ಪೂರೈಸಿದ ಹಿನ್ನೆಲೆ ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕು ಆಲಮಟ್ಟಿ ಕೃಷ್ಣಾ ಜಲಾಶಯ ವರ್ಣಮಯ ವಿದ್ಯುತ್ ದೀಪದ ಅಲಂಕಾರ ಕಂಗೊಳಿಸಿತು. ಕಲಬುರಗಿ ನಗರದ ಮಿನಿ ವಿಧಾನಸೌಧ ಕಟ್ಟಡ ನಿನ್ನೆ ಸಂಜೆ ಹಳದಿ ಕೆಂಬಣ್ಣದ ದೀಪಾಲಂಕಾರದಿಂದ ಅಲಂಕೃತಗೊಂಡಿತು. ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಕಲಬುರಗಿ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಮೈದಾನದಲ್ಲಿ 17ನೇ ತಾರೀಕು ಬೆಳಗ್ಗೆ 8:30ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲಾ ಕೇಂದ್ರದಲ್ಲಿ 79ನೇ ಕಲ್ಯಾಣ ಕರ್ನಾಟಕ ಉತ್ಸವದ ಹಿನ್ನೆಲೆ 17ರಂದು ಬೆಳಗ್ಗೆ ರಾಷ್ಟ್ರಧ್ವಜಾರೋಹಣ, ಕಲ್ಯಾಣ ಕರ್ನಾಟಕ ಕುರಿತು ಉಪನ್ಯಾಸ ಹಾಗೂ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಹೋರಾಟಗಾರರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಲಿದೆ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಬೆಂಗಳೂರು ನಗರ ಕೇಂದ್ರ ಭಾಗದ ಕೆಜಿ ರಸ್ತೆ ಮತ್ತು ಮೆಜೆಸ್ಟಿಕ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ದೀಪಗಳ ಕಾರ್ಯನಿರ್ವಹಣೆ ಹಾಗೂ ತ್ಯಾಜ್ಯ ನಿರ್ವಹಣೆ ಕುರಿತು ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಿ ಜಗದೀಶ್ ಪರಿಶೀಲನೆ ನಡೆಸಿದರು. ಕಾರ್ಯನಿರ್ವಹಿಸದ ಬೀದಿ ದೀಪಗಳನ್ನು ತೆರವುಗೊಳಿಸಿ ಶೀಘ್ರವೇ ದುರಸ್ತಿ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಕರಡು ಪರಿಷ್ಕರಣೆ ಹಿನ್ನೆಲೆ ಹಿರಿಯ ನಾಗರಿಕರು ಹಾಗೂ ವಿಶೇಷ ಚೇತನ ಮತದಾರರ ಮನೆಗಳಿಗೆ ವಿವಿಧ ತಾಲೂಕುಗಳ ತೆಹಸೀಲ್ದಾರರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೊಪ್ಪಳ ಜಿಲ್ಲೆ ಚುನಾವಣಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಅಧ್ಯಕ್ಷತೆಯಲ್ಲಿ ನೋಂದಾಯಿತ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಭೆ ನಡೆಯಿತು. ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ತರಬೇತಿ ಪೂರ್ಣಗೊಳಿಸಿದ ಬೀದರ್ ಕಾರಾಗೃಹದ 17 ಜನ ಬಂಧಿಗಳಿಗೆ ಗಣ್ಯರು ಪ್ರಮಾಣಪತ್ರ ವಿತರಿಸಿದರು. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸರ್ ಸಿದ್ದಪ್ಪ ಕಂಬಳಿ ಪ್ರತಿಷ್ಠಾನ ದತ್ತಿ ಅಂಗವಾಗಿ ಇಂದು ಸಂಜೆ 6 ಗಂಟೆಗೆ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸಿದೆ. ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದಿಂದ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಗೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಈ ತಿಂಗಳ 30 ಕೊನೆ ದಿನ. ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆ ಅಂಗವಾಗಿ ಇಂದು ಚಿಕ್ಕಮಗಳೂರು ಶ್ರೀನಿವಾಸನಗರ ಬಡಾವಣೆಯಲ್ಲಿ ಅರಣ್ಯಾಧಿಕಾರಿ ಪಿ ಶ್ರೀನಿವಾಸ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ನೆರವೇರಿಸಲಾಯಿತು. ನೈಋತ್ಯ ರೈಲ್ವೆ ಗಣೇಶ ಚತುರ್ಥಿ ಹಿನ್ನೆಲೆ ಬೆಂಗಳೂರಿನ ಸರ್ಎಂ ವಿಶ್ವೇಶ್ವರಾಯ ಟರ್ಮಿನಲ್ನಿಂದ ಬೆಳಗಾವಿಗೆ ಇಂದು ಸಂಜೆ 7 ಗಂಟೆಗೆ ವಿಶೇಷ ರೈಲು ಸೇವೆ ನಿಗದಿಪಡಿಸಿದೆ. ರೈಲು ಚಿಕ್ಕಬಾಣಾವರ, ಅರಸೀಕೆರೆ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ ಮಾರ್ಗವಾಗಿ ನಾಳೆ ಬೆಳಗ್ಗೆ 8:25ಕ್ಕೆ ಬೆಳಗಾವಿ ತಲುಪಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಾವು ಇಂಜಿನಿಯರ್ ದಿವಸ ಅಥವಾ ರಾಷ್ಟ್ರೀಯ ಅಭಿಯಂತರರ ದಿವಸದ ಸಮೀಪದಲ್ಲಿ ಇದ್ದೇವೆ. ಸೆಪ್ಟೆಂಬರ್ ತಿಂಗಳ 15ನೇ ತಾರೀಕು ರಾಷ್ಟ್ರದಾದ್ಯಂತ ಅಭಿಯಂತರರ ದಿವಸವನ್ನು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮ ದಿನಾಚರಣೆಯ ಭಾಗವಾಗಿ ಆಚರಣೆಯನ್ನು ಮಾಡಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಹಾಸನದ ಮಹಾನಗರ ಪಾಲಿಕೆಯಲ್ಲಿ ಕಿರಿಯ ಅಭಿಯಂತರರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂತಹ KR ಕವಿತಾ ಅವರು ನಮ್ಮೊಂದಿಗೆ ಇದ್ದಾರೆ. ಪ್ರಾಮಾಣಿಕವಾದಂತಹ ಕೆಲಸದ ಜೊತೆಗೆ ಉತ್ತಮ ಕೆಲಸವನ್ನು ಕೂಡ ಅವರು ಮಾಡಿಕೊಂಡು ಬರ್ತಾ ಇರತಕ್ಕಂಥವ್ರು. ಅದರ ಜೊತೆಗೆ ಅನೇಕ ಸಮಾಜ ಸೇವೆಗಳನ್ನು ಕೂಡ ಮಾಡಿಕೊಂಡು ಬರ್ತಾ ಇರತಕ್ಕಂಥವ್ರು. ಮಲೆನಾಡಿನ ಕುಗ್ರಾಮದಲ್ಲಿ ಹುಟ್ಟಿದ ಅವರು ಈ ಹಂತದವರೆಗೂ ಬಂದಿರತಕ್ಕಂಥದ್ದು ಒಂದು ರೀತಿ ರೋಚಕವಾದಂತಹ ಕತೆ ಅಂತ ಹೇಳಿ ಹೇಳಬಹುದು. ಅವರ ಅನುಭವಗಳನ್ನು ಈಗ ನಾವು ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಕವಿತಾ ಮೇಡಮ್.
2: ನಮಸ್ಕಾರ ಸರ್.
1: ತಾವು ಇಂಜಿನಿಯರ್ ಆಗಬೇಕು ಅನ್ನೋಂಥದ್ದು ಇತ್ತ ನಿಮ್ಮ ಮನಸ್ಸಿನಲ್ಲಿ?
2: ಇಲ್ಲ ಸರ್, ನನಗೆ ಪ್ರೊಫೆಸರ್ ಆಗಬೇಕಂತ ಇತ್ತು. ನಮ್ಮ ತಾಯಿ ಚಿಕ್ಕಪ್ಪ GK VK ನಲ್ಲಿ ಡಾಕ್ಟರ್ GK ವೀರೇಶ್ ಅಂತ ಪ್ರೊಫೆಸರ್ ಆಗಿದ್ರು ನಾನು PUC ನಲ್ಲಿ ಓದಬೇಕಾದ್ರೆ. ಬಟ್ ವಿದ್ಯಾರ್ಥಿ ಜೀವನದಲ್ಲಿ ನಾನು ಸ್ವಲ್ಪ ಹಾರ್ಡ್ ವರ್ಕರ್ ಆಗಿರಲಿಲ್ಲ, ಹಾಗಾಗಿ ಸಕ್ಸಸ್ ಕಡಿಮೆ ಆಯಿತು. ಸೊ ಹಾಗಾಗಿ ನಾನು 1 ವರ್ಷ ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿ ಅಗೇನ್ ಡಿಪ್ಲೊಮೋ ಮಾಡಿ ಸರ್ಕಾರಿ ವೃತ್ತಿಗೆ ಹೋಗ್ಬೇಕನ್ನೋದಷ್ಟೇ ನನ್ನ ಮೈಂಡಲ್ಲಿತ್ತು. ಅಂದರೆ ನನ್ನ ಜೀವನನ ಸೆಟ್ಲ್ ಮಾಡ್ಕೋಬೇಕಂತ. ಹಾಗಾಗಿ KPSC ಎಕ್ಸಾಮ್ ಬರೆದು ನಗರಾಭಿವೃದ್ಧಿ ಇಲಾಖೆಗೆ 2005ರಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಸೇರ್ಪಡೆ ಆದೆ ಸರ್.
1: ಈ ತರದೊಂದು ಹುದ್ದೆ ಇದೆ ಅನ್ನುವಂಥದ್ದು ಮತ್ತೆ ಇಲ್ಲಿಗೆ ನಾವು ಅಪ್ಲೈ ಮಾಡಿ ಸೇರ್ಬಹುದು ಅನ್ನೋದು ಹೇಗೆ ಗೊತ್ತಾಯ್ತು ನಿಮಗೆ
2: ಸರ್? ನಾನು ಪೇಪರ್ಗಳಲ್ಲಿ ತುಂಬಾ ಓದ್ತಾ ಇದ್ದೆ, ಜಾಸ್ತಿ ಎಂಪ್ಲಾಯ್ಮೆಂಟ್ ನ್ಯೂಸ್ ಅದನ್ನ ತುಂಬಾ ಓದ್ತಾ ಇದ್ದೆ. ಮತ್ತೆ ಇದು ನಂದು 2ನೇ ಅಟೆಂಪ್ಟ್ ಅಷ್ಟೇ KPSC ದು. ಸೊ 2ನೇ ಅಟೆಂಪ್ಟ್ಗೆ ನಾನು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಜೂನಿಯರ್ ಇಂಜಿನಿಯರ್ ಆಗಿ ಆಯ್ಕೆ ಆಗಿತ್ತು. ಕೆಲ್ಸಕ್ಕೆ ಸೇರೋವರೆಗೆ ನಮ್ದು ಜೀವನ ರೂಪಿಸ್ಕೋಬೇಕಂತ ಸೇರಿದ್ದು. ಬಟ್ ಇಲಾಖೆ ಬಗ್ಗೆ ನಂಗೆ ಅಷ್ಟು ಪರಿಚಯ ಇರಲಿಲ್ಲ, ಒಂದು ಸರ್ಕಾರಿ ಕೆಲಸ ಅಷ್ಟೇ ಇತ್ತು. ಬಟ್ ಇಲಾಖೆಗೆ ಬಂದಾದ್ಮೇಲೆ ಬೇರೆ ಇಲಾಖೆಗಿಂತ ಈ ಇಲಾಖೆನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡೋದು ವಿಭಿನ್ನ ಅಂತ ಅನ್ನಿಸ್ತು. ಯಾಕೆಂದ್ರೆ ನಾವು ಜನಗಳ ಮಧ್ಯನೇ ಇರ್ತೀವಿ. ಸೊ ಪ್ರತಿಯೊಂದು ಜನ ಹೇಗೆ ವಾಸಿಸ್ತಾ ಇದ್ದಾರೆ, ಅವ್ರಿಗೇನು ಕಷ್ಟ ಸುಖ ಇದೆ, ಮತ್ತೆ ಯಾವ್ಯಾವ ಥರ ಜನ ಇದ್ದಾರೆ, ನಮಗೆ ತೆರಿಗೆ ಹೆಂಗೆ ಪಾವತಿಯಾಗುತ್ತೆ, ಅದೆಲ್ಲದನ್ನು ಒಂದು ಈ ಇಲಾಖೆಯಿಂದ ಕಲ್ತ್ಕೋಬೋದು ಸರ್. ಸೇರಕ್ಕೆ ನನ್ನ ಜೀವನ ರೂಪಿಸ್ಕೊಳ್ಬೇಕು ಅಂತ ಸೇರ್ಕೊಂಡೆ. ಸೇರ್ಕೊಂಡಾಗಿ ಎಲ್ಲರದು ಕಷ್ಟ ಸುಖ ನೋಡ್ತಾ ಬೇರೆಯವ್ರ ಜೀವನನು ರೂಪಿಸ್ಬೇಕಂತ ಮನ್ಸಾಯ್ತು. ಆ ತರ ಒಳ್ಳೇದಾಯ್ತು, ನಾನು ಇಂಜಿನಿಯರ್ ಆಗಿ ಸೇರ್ಕೊಂಡಿತ್ತು ಅಂತ ಅನಿಸ್ತಾ ಇದೆ.
1: ನೀವು ಹುಟ್ಟಿದ್ದು ಮಲೆನಾಡಿನ ಒಂದು ಕುಗ್ರಾಮದಲ್ಲಿ, ಅಲ್ಲಿಂದ ಇಲ್ಲಿಯವರೆಗೂ ಹೇಗೆ ಬರ್ಲಿಕ್ಕೆ ಸಾಧ್ಯ ಆಯ್ತು?
2: ಸರ್, ನಾನು ಹಾಸನದಿಂದ ಒಂದು ಸುಮಾರು 80 ಕಿಲೋಮೀಟರ್ ದೂರ ನಾನು ಹುಟ್ಟಿದ್ದು ಕೊಂತನ ಮನೆ ಅಂತ.
1: ಸಕಲೇಶ್ಪುರ
2: ತಾಲೂಕು. ನಮ್ಮ ಅಪ್ಪ ಅಮ್ಮ ಇಬ್ರು ರೈತರೇನೆ ಸರ್. ನಾವು 6 ಜನ ಮಕ್ಕಳು, 5 ಜನ ಹೆಣ್ಮಕ್ಳು, ನನ್ನ ತಮ್ಮ ಒಬ್ಬ, ನಾನು 5ನೇವಳು ಹೆಣ್ಮಕ್ಳು. ನನ್ನ ತಾಯಿ ಚಿಕ್ಕಪ್ಪ ಡಾಕ್ಟರ್ GK ವೀರೇಶ್ ಅಂತ GK VK ನಲ್ಲಿ ವೈಸ್ ಚಾನ್ಸಲರ್ ಆಗಿದ್ರು. ಮತ್ತೆ ನನ್ನ ತಾಯಿ ತಮ್ಮಂದಿರು ಗವರ್ಮೆಂಟ್ ಆಫೀಷಿಯಲ್ ಇದ್ರು. ನಮ್ಮ ತಾಯಿ ಎಲ್ಲರನ್ನು ಕರ್ಕೊಂಡು ಹೋಗಿ ಅಜ್ಜಿ ಮನೇಲಿ ಬಿಟ್ರು ಓದ್ಸೋದಕ್ಕೆ ಅಂತ. ಅಲ್ಲಿಂದ ನಮ್ಮ ಒಂದು ಅವ್ರನ್ನೆಲ್ಲ ರೋಲ್ ಮಾಡೆಲ್ ಆಗಿ ತಗೊಂಡು ಓದ್ಕೊಂಡು ಬಂದ್ವಿ. ಹಿರಿಯಕ್ಕನ್ನ ಬೇಗ ಮದುವೆ ಮಾಡಿಬಿಟ್ರು ರೈತರಿಗೆ. ಆಮೇಲೆ ಇನ್ನೆಲ್ಲ ಡಿಗ್ರಿ ಮಾಡಿಕೊಂಡು ಪ್ರೈವೇಟಲ್ಲಿಗೆ ಬಂದು ಸೇರ್ಕೊಂಡ್ವಿ ಹಾಸನ್ಗೆ. ಹಂಗೆ ಇಬ್ರು ಅಕ್ಕಂದಿರು ಈಗ ಸರ್ಕಾರಿ ನೌಕರಿಲಿದ್ದಾರೆ. ಒಬ್ರು ಗವರ್ಮೆಂಟ್ ಹಾಸ್ಪಿಟಲ್ ಕುಶಾಲನಗರದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದಾರೆ, ಇನ್ನೊಬ್ರು ಅಗ್ಲಳ್ಳಿ ಶಾಲೆನಲ್ಲಿ HM ಆಗಿದ್ದಾರೆ ಕಮಲಾಕ್ಷಿ ಅಂತ. ಇನ್ನೊಬ್ಳಕ್ಕನ್ನು ಡಿಗ್ರಿ ಆಗಿ ABC ನಲ್ಲಿ ವರ್ಕ್ ಮಾಡ್ತಾ ಇದ್ಲು, ಈಗ ಹೌಸ್ ವೈಫ್ ಆಗಿದ್ದಾಳೆ. ಅವ್ರುಗಳು ನನ್ನನ್ನು ಕರ್ಕೊಂಡು ಬಂದು ಅವ್ರ ರೂಮಲ್ಲಿ ಇಟ್ಕೊಂಡು ಓದಿಸಿದ್ರು ನನ್ನ ಅಕ್ಕಂದಿರು. ಹಾಗೆ ಓದ್ಕೊಂಡು ಖಾಸಗಿ IT ಕಾಲೇಜಲ್ಲಿ ಕೂಡ ಟೀಚ್ ಮಾಡ್ತಾ ಇದ್ದೆ. ಅವಾಗ ನಾನು ಟೀಚಿಂಗಲ್ಲಿ ಇದ್ದಿದ್ರಿಂದ ನನಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೀಲಿಕ್ಕೆ ಈಸಿ ಆಯಿತು. ಥಿಯರಿ ನನಗೆ ಸಾಕಷ್ಟು ಹೆಲ್ಪ್ ಆಯಿತು ಸರ್. ನಾನು ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತಾ ಇದ್ದೆ, ಥಿಯರಿ ಮತ್ತು ಪ್ರಾಕ್ಟಿಕಲ್. ಅದು ನನಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೀಲಿಕ್ಕೆ ತುಂಬಾ ಅನುಕೂಲ ಆಯಿತು ಸರ್. ಆ ರೀತಿ ನಾನು ಒಂದು ಬೆಳೆದು ಬಂದೆ ಸರ್. ತುಂಬ ಕಷ್ಟಗಳನ್ನು ನೋಡಿದ್ದೀವಿ ನಾವು ಸ್ಟೂಡೆಂಟ್ ಲೈಫಲ್ಲಿ. ಮತ್ತೆ ನಾನು ಅಜ್ಜಿ ಮನೆಯಿಂದ ನಮ್ಮ ತಾಯಿ ಮನೆಗೆ ಬಂದೆ ಕೊಂತನ ಮನೆಗೆ. ಅಲ್ಲಿಂದ ಅತ್ತಿಹಳ್ಳಿ ಶಾಲೆಗೆ ಹೋಗ್ತಾ ಇದ್ದೆ. ಅಲ್ಲಿಗೆ 2 ಕಿಲೋಮೀಟರ್ ಕಾಡ ಒಳಗಡೆನೆ ನಡ್ಕೊಂಡು ಹೋಗ್ಬೇಕಿತ್ತು. ಬೆಳಿಗ್ಗೆ 2 ಕಿಲೋಮೀಟರ್, ಸಂಜೆ 2 ದಿವಸಕ್ಕೆ 4 ಕಿಲೋಮೀಟರ್ ನಡೀತಾ ಇದ್ವಿ. ಅಲ್ಲಿ ನನಗೆ 7ನೇ ತರಗತಿಗೆ ಲಾಸ್ಟ್ ಆಗೋದಿತ್ತು ನಂದು ಎಜುಕೇಷನ್ನು. ಮತ್ತೆ 8ಇಂದ ಒಣಗೂರು ಕೂಡ್ರಸ್ತೆ ಅಲ್ಲಿಗೆ ಬರಬೇಕಿತ್ತು. ಬಟ್ ನಮ್ಮ ಅಕ್ಕನೀರು ಆಲ್ರೆಡಿ ಅಜ್ಜಿ ಮನೇಲಿ ಓದ್ತಾ ಇದ್ರು. ನನಗೆ ಸ್ವಲ್ಪ ಅಜ್ಜಿ ಮನೆ ಬಿಟ್ಟು ಓಡ್ ಬಂದೆ ನಾನು ನಮ್ಮ ಮನೆಗೆ. ಆಮೇಲೆ

ಗೆಳತಿಯರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರಕ್ಕೆ ಸ್ವಾಗತ. ಗೆಳತಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಅಭಿಯಂತರರ ದಿವಸದ ಸಂದರ್ಭದಲ್ಲಿ ಹಾಸನ ಮಹಾನಗರ ಪಾಲಿಕೆಯ ಇಂಜಿನಿಯರ್ KR ಕವಿತಾ ಅವರೊಂದಿಗೆ ಸಂದರ್ಶನ.

0: ಮತ್ತೆ ಅಷ್ಟು ದೂರ ಹೋಗೋದು ಹೆಂಗೆ ಅನ್ನೋದಿತ್ತು. ಅಷ್ಟರಲ್ಲಿ 6ನೇ ತರಗತಿಯಿಂದನೇ ಜವಾಹರ್ ನವೋದಯ ವಿದ್ಯಾಲಯ ಮಾವಿನಕೆರೆ, ಅಲ್ಲಿಗೆ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಮ್ಮ ಅಪ್ಪಣ್ಣ ಮಾಸ್ಟರ್ ಅಂತ ಅಂದ್ಬಿಟ್ಟು ನಮ್ಮ ಸ್ಕೂಲ್ ಟೀಚರ್ ಅಂತ ಹೇಳಿ ಶಾಲೆ ಟೀಚರು, ಅವರು ಒಂದು 5 ಜನಕ್ಕೆ ಅವರೇ ಫ್ರೀ ಟ್ಯೂಷನ್ ಮಾಡಿ ಎಕ್ಸಾಮ್ ಬರೆಸಿದ್ರು. ಅದರಲ್ಲಿ ನಾನೊಬ್ಳು ಆಯ್ಕೆ ಆದೆ. ಅಲ್ಲಿಂದ ನಂದು CBSE ಎಜುಕೇಷನ್ ಕಂಟಿನ್ಯೂ ಆಯಿತು. ಇವತ್ತು ಜವಾಹರ್ ನವೋದಯ ವಿದ್ಯಾಲಯಗಳು ಭಾರತದಾದ್ಯಂತ ಪ್ರತಿ ಸ್ಟೇಟಲ್ಲೂ ಪ್ರತಿ ಜಿಲ್ಲೆನಲ್ಲೂ ಇದೆ. ಒಂದು ಉತ್ತಮವಾದ ಎಜುಕೇಷನ್ ಎಲ್ಲ ಬಡ ಮಕ್ಕಳಿಗೂ ಸಿಗ್ತಾ ಇದೆ ಸರ್, ಅದು ಹಂಗೆ ಮುಂದುವರ್ಕೊಂಡು ಬಂತು ಸರ್.
1: ನವೋದಯ ಶಾಲೆಯನ್ನ ಸೇರಿದ ಮೇಲೆ ನಿಮ್ಮ ಬದುಕು ಹೇಗೆ ಬದಲಾಯಿತು
0: ಸರ್? ನವೋದಯ ಶಾಲೆಯಲ್ಲಿ ಅಲ್ಲಿ ಅದರಲ್ಲೂ ನಮ್ದು ಫಸ್ಟ್ ಬ್ಯಾಚ್ ಇರೋದ್ರಿಂದ ನಮಗೆ ಯಾರು ಸೀನಿಯರ್ಸ್ ಅಂತ ಇರಲಿಲ್ಲ. ನಮ್ಮನ್ನ ಕೈ ಹಿಡಿದು ನೆಡ್ಸೋರು ಅಲ್ಲಿ ಟೀಚರ್ಸೇ ನಮ್ಮ ಪೋಷಕರಾಗಿದ್ರು. ಮತ್ತೆ ಇಂಗ್ಲಿಷ್ ಮೀಡಿಯಂ ಎಜುಕೇಷನ್ ಎಲ್ಲ ಬೇರೆ ಸ್ಟೇಟ್ ಅವರೇ ಜಾಸ್ತಿ ಇದ್ರು, ಹಾಗಾಗಿ ಸ್ವಲ್ಪ ಭಾಷೆನ ಕಲೀಲಿಕ್ಕೆ ಇದಾಯ್ತು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಫುಡ್ ಅನ್ನ ಕೊಡೋರು. ನಮ್ಮ ಮನೆಗಳಲ್ಲಿ ಸಿಗ್ತಾ ಇರೋದು ಅಲ್ಲಿ ಚೆನ್ನಾಗಿ ಸಿಗ್ತಾ ಇತ್ತು. ಮತ್ತೆ ಒಳ್ಳೆ ಶಿಸ್ತಿತ್ತು. ನಮ್ಗೆ ಒಂದ್ಸತಿ ಜಾಯಿನ್ ಆದ್ರೆ 6 ತಿಂಗಳಿಗೆ ಒಂದ್ಸತಿ ಅಷ್ಟೇ ಊರಿಗೆ ಬರ್ಬೇಕಿತ್ತು. ಅವಾಗಿನ ಫೋನ್ ಗಿನ್ ಏನೂ ಇರಲಿಲ್ಲ. ನಮ್ಗೆ ಅದೇ ಒಂದು ಸೆಕೆಂಡ್ ಮನೆ ತರ ಆಗಿದೆ ಸರ್. ಅದು ನನ್ಗೆ ಅಲ್ಲಿಗೆ ಸೇರ್ಲಾಗಿ ಸರ್ ನನ್ಗೆ ಒಂದು ಒಳ್ಳೆ ಇದು ಸಿಕ್ತು ಸರ್ ಎಜುಕೇಶನ್.
1: ಈಗ ಕವಿತಾ ಅಂತ ಹೇಳಿದ್ರೆ ಅವರು ಮಹಾನಗರ ಪಾಲಿಕೆನಲ್ಲಿ ಇಂಜಿನಿಯರ್ ಅನ್ನೋ ಒಂದು ಕಾರಣಕ್ಕೆ ತುಂಬಾ ಜನರಿಗೆ ನೀವು ಗೊತ್ತಿದ್ದೀರಿ. ನೀವು ಬಾಲ್ಯದಲ್ಲಿ ಮತ್ತೆ ವಿದ್ಯಾರ್ಥಿ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ಹಿಂಗೆ ಎಲ್ರಿಗೂ ಗೊತ್ತಿರ್ತಾ ಇದ್ರ, ಚಟುವಟಿಕೆಯಿಂದ ಇರ್ತಾ ಇದ್ರ, ಹೇಗೆ?
0: ಹೌದು ಸರ್, ನಾನು ಸ್ಕೂಲ್ ಡೇಸ್ ಅಲ್ಲೂ ಅಷ್ಟೇನೆ ನಮ್ಮ ಅಕ್ಕಪಕ್ಕದ ಮಕ್ಕಳನ್ನೆಲ್ಲ ಕೈ ಹಿಡಿದು ಕರ್ಕೊಂಡು ಹೋಗೋದು ಆಗ್ಲೇ ಇತ್ತು ನನಗೆ. ಆಯ್ತು, ನಮ್ಮ ಮಲೆನಾಡಲ್ಲಿ ಹಂಗೇನೆ ನಮ್ಮ ಸೀನಿಯರ್ಸ್ ನಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗೋರು. ಹಳ್ಳ ಎಲ್ಲ ದಾಟ್ಕೊಂಡು ಹೋಗ್ಬೇಕಿತ್ತು, ಮಳೆಗಾಲದಲ್ಲೆಲ್ಲ ಮರಗಳು ಬೀಳವು. ಮತ್ತೆ ಅವಾಗೆಲ್ಲ ಛತ್ರಿ ರೈನ್ ಕೋಟ್ ಇರ್ಲಿಲ್ಲ, ಗೊರ್ಗ ಅಂತ ಇತ್ತು, ಆ ಗೊರ್ಗನ್ ಹಾಕೊಂಡು ಹೋಗಿವಿ ನಾವು. ನೆಕ್ಸ್ಟ್ ನವೋದಯಕ್ಕೆ ಬಂದಾದ್ಮೇಲೆ ಅಲ್ಲಿ ಪ್ಯೂರ್ ಮುಗಿಯೋರ್ಗು ಲೀಡರ್ಶಿಪ್ ಇದೆ, ಡೈನಿಂಗ್ ಹಾಲ್ ಲೀಡರ್ಶಿಪ್, ಹೌಸ್ ಲೀಡರ್ ಆತರ ಎಲ್ಲ ಇರುತ್ತೆ. ಆಗ್ಲೂ ಲೀಡರ್ಶಿಪ್ ಕ್ವಾಲಿಟಿ ಇತ್ತು. ಆಮೇಲೆ ನಾನು ಸ್ಪೋರ್ಟ್ಸ್ ಅಲ್ಲಿ ಇದ್ದೆ, ಡಿಸ್ಕಸ್ ಥ್ರೋ ಮತ್ತೆ ಶಾರ್ಟ್ ಪುಟ್, ಅಥ್ಲೆಟಿಕ್. ನಾನು ಸ್ಕೂಲ್ ಚಾಂಪಿಯನ್ 2 ಸಾರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನವೋದಯ ನಮ್ಗೆ ಏನ್ ಕಲಿಸ್ತ ಅಂತಂದ್ರೆ ಎಲ್ಲಾರು ಒಂದೇ ತರ ಟ್ರೀಟ್ ಮಾಡ್ಬೇಕನ್ನೋದ ಕಲಿಸ್ತು ಸರ್. ಈಗಲೂ ನಮ್ಗೆ ಅದೇ ಬಂದಿದೆ. ಈ ಹುದ್ದೆಗೆ ಸೇರಿದ್ಮೇಲೂ ಕೂಡ ಅದೇ ಬಂದಿದೆ ಸರ್ ನನ್ಗೆ. ಒಂದು ಇಲಾಖೆನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅದೊಂದು ಕುಟುಂಬ ಇದ್ದಂಗೆ ಸರ್. ಪರ್ಟಿಕ್ಯುಲರ್ಲಿ ನಾನು ನೋಡಿದ ಹಾಗೆ ಸರ್, ನಮ್ಮ ಜನಗಳು ಕಟ್ಟ ತೆರಿಗೆ ಹಣದಲ್ಲಿ ನಾವು ಡೆವಲಪ್ಮೆಂಟ್ ವರ್ಕ್ ಮಾಡ್ತಾ ಇರ್ತೀವಿ. ಆ ತೆರಿಗೆದಾರರ ಬಗ್ಗೆ ನಮ್ಗೆ ಗೌರವ ಇರಬೇಕು. ತೆರಿಗೆದಾರ ಅಂದಟ್ಕೆ ನಾವ್ ಏನ್ ಮಾಡ್ತೀವಿ, ಸರ್ಕಾರಕ್ಕೆ ತೆರಿಗೆ ಶ್ರೀಮಂತರನ್ನಷ್ಟೇ ನೋಡ್ತಾ ಇರ್ತೀವಿ. ಬಟ್ ನನ್ನ ಜೀವನದಲ್ಲಿ ನಾನು ನೋಡಿದಂತ ತೆರಿಗೆದಾರರಲ್ಲಿ ನಮ್ಮಲ್ಲಿ ಸಂತೆ ಸುಂಕ ಅಂತ ಕಲೆಕ್ಟ್ ಮಾಡ್ತಾರೆ. ಈಗ ನಮ್ಮ ಮಹಾನಗರ ಪಾಲಿಕೆಗೆ ವರ್ಷಕ್ಕೆ ಒಂದು 60 ಲಕ್ಷ ಸಂತೆ ಸುಂಕದಿಂದ, ಯಾರೋ ಪಬ್ಲಿಕ್ ಹರಾಜಲ್ಲಿ ಯಾರು ಹೈಯೆಸ್ಟ್ ಬಿಡ್ ಮಾಡ್ತಾರೆ ಅವರಿಗೆ ಅವ್ರ ಹತ್ರ ಹಣ ಕಟ್ಟಿಸ್ಕೊಂಡು ಇದು ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಈ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಅವರಿಂದ 50 ರೂಪಾಯಿ 20 ರೂಪಾಯಿ ತರ ಸುಂಕ ವಸೂಲಿ ಮಾಡ್ಕೊಳ್ತಾರೆ. ಅಂದ್ರೆ ನಾವು ಯಾರ್ಯಾರು ತೆರಿಗೆ ಕಟ್ತಾರೆ ಅನ್ನೋದಕ್ಕೆ ನಿಮ್ಗೆ ಉದಾಹರಣೆ ಕೊಟ್ಟೆ. ಮತ್ತೆ ಗೃಹಿಣಿಯರ್ ಪಾತ್ರ ತುಂಬಾ ಇರುತ್ತೆ ನಮ್ಮ ತೆರಿಗೆ ಕೊಡೋದಕ್ಕೆ, ಹಾಗೆ ಬಿಸ್ನೆಸ್ ಮ್ಯಾನ್ಗಳು ಅಷ್ಟೇನೆ. ಇವ್ರದ್ದೆಲ್ಲ ದುಡ್ಡಲ್ಲಿ ನಾವು ಡೆವಲಪ್ಮೆಂಟ್ ವರ್ಕ್ ಮಾಡ್ತಾ ಇರೋದ್ರಿಂದ ನಾವು ಉಳಿಸಿದ್ರೆ ಸರ್ಕಾರ ಇನ್ನು ಬಡವರಿಗೆ ಏನಾದ್ರೂ ಒಂದ್ ಮಾಡ್ಕೊಡ್ಬೋದು. ನನ್ಗೆ ಸರ್ಕಾರ ನಂಬಿ ಕೆಲಸ ಕೊಟ್ಟಿದ್ದಾರೆ.
1: ಈಗ ಪೌರಾಡಳಿತ ಇಲಾಖೆಯಲ್ಲಿ ತಾವು ಎಲ್ಲೆಲ್ಲಿ ಸೇವೆಯನ್ನ ಸಲ್ಲಿಸಿದ್ರೆ ಅಲ್ಲಿ ಅನುಭವಗಳು ಹೇಗಿತ್ತು
0: ಸರ್? ಮೊದಲನೇ ಬಾರಿಗೆ ಸೇವೆ ಸಲ್ಲಿಸಿದ್ದು ಬಾಗಲಕೋಟೆ ನಗರಸಭೆನಲ್ಲಿ, ಫಸ್ಟ್ ಆಯ್ಕೆ ನಂದು. ಅಲ್ಲಿ 2 ವರ್ಷ ಕೆಲಸ ಮಾಡಿದ್ದೀನಿ ಸರ್. ನಾನು ಬಾಗಲಕೋಟೆನ ಕೌನ್ಸಿಲಿಂಗ್ ಅಲ್ಲಿ ಇನ್ನೂ ಹತ್ರದ್ದು ಪ್ಲೇಸ್ ಇತ್ತು, ನಂಗೆ ಗೊತ್ತಾಗ್ದಲ್ಲೇ ಬಾಗಲಕೋಟೆ ಆಯ್ಕೆ ಮಾಡ್ಕೊಂಡೆ. ನಾನು ಎಲ್ಲರೂ ಮ್ಯಾಪ್ ನೋಡ್ಕೊ ಬಂದಿದ್ರು, ನಾನು ದಡ್ಡಿ ಇದ್ದೆ ಅನ್ಸುತ್ತೆ, ಹಂಗೆ ಹೋಗಿದ್ದೆ. ಬಾಗಲಕೋಟೆ ವರ್ಡ್ ಇಷ್ಟ ಆಯ್ತು ನನಗೆ, ಅದಕ್ಕೆ ಹೋದೆ. ಆಮೇಲೆ ಆಯ್ಕೆ ಆದ್ಮೇಲೆ ಅಳಕ್ ಸ್ಟಾರ್ಟ್ ಮಾಡಿದೆ. ಅವಾಗ ನಮ್ಮ ತಾತ ತಾಯಿ ಚಿಕ್ಕಪ್ಪ ಏನಂದ್ರು, ನಿಂಗೆ ಗೊತ್ತಿಲ್ಲ, ದೂರ ದೂರಲ್ಲಿ ಫಸ್ಟ್ ಕೆಲಸ ಮಾಡಬೇಕು, ಒಳ್ಳೆ ಅನುಭವ ಆಗುತ್ತೆ ಅಂದ್ರು. ಸರಿ, ಹೋಗಾದ್ಮೇಲೆ ನನಗೆ ಒಳ್ಳೆ ಕಮಿಷನರ್ ಸಿಕ್ಕಿದ್ರು, ಬೆಳ್ಳಿಕಟ್ಟಿ ಸರ್ ಅಂತ, ಮತ್ತೆ ಒಳ್ಳೆ ಸಹೋದ್ಯೋಗಿಗಳು ಸಿಕ್ಕಿದ್ರು. ಫಸ್ಟ್ ಟೈಮ್ಗೆ ನನ್ಗೆ ಒಂಥರ ಪ್ಯಾಕೇಜ್ ಟೈಪ್ ಒಳ್ಳೆ ಮಾರ್ಗದರ್ಶಕರು ಸಿಕ್ಕಿದ್ರು.
1: ಪಟ್ಟಣ ಪ್ರದೇಶಗಳು ನಮಗೆ ನೋಡ್ಲಿಕ್ಕೆ ಸ್ವಲ್ಪ ಸುಂದರವಾಗಿ ಕಾಣುತ್ತೆ, ಆದ್ರೆ ಯಾವುದೇ ಸಮಸ್ಯೆ ಇಲ್ಲದೆ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ಅದರಲ್ಲಿ ಇಂಜಿನಿಯರ್ ಗಳ ಪಾತ್ರ ಬಹಳ ದೊಡ್ಡದಿರುತ್ತೆ ಮೇಡಮ್. ಅದು ಅಲ್ಲಿಗೆ ಬರುವಂತಹ ನೀರಿನ ವ್ಯವಸ್ಥೆ ಆಗಿರ್ಬಹುದು, ರಸ್ತೆ ಆಗಿರ್ಬಹುದು, ಮತ್ತೆ ಬೀದಿ ದೀಪಗಳಾಗಿರ್ಬಹುದು, ಇವೆಲ್ಲದರ ಒಂದು ಮೇಲುಸ್ತುವಾರಿಯನ್ನ ಮಾಡ್ತಕ್ಕಂಥವ್ರು
0: ಇಂಜಿನಿಯರ್.
1: ಹೀಗೆ ಒಂದು ನಗರ ಸ್ವಚ್ಛವಾಗಿ ಇರುವಲ್ಲಿ ಮತ್ತೆ ಸಮೃದ್ಧವಾಗಿ ಇರುವಲ್ಲಿ ಇಂಜಿನಿಯರ್ ಗಳ ಪಾತ್ರ ಏನು ಮೇಡಮ್?
0: ಸರ್, ನೀವು ಅವಾಗಲೇ ಕೇಳಿದ್ರಿ ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ ಅಂತ. ನಾನು ಬಾಗಲಕೋಟೆ, ಅದಾದ್ಮೇಲೆ ಅರ್ಕಲ್ಗೂಡು, ಒಟ್ಟು 10 ವರ್ಷ ಅರ್ಕಲ್ಗೂಡಲ್ಲಿ ಕೆಲಸ ಮಾಡಿದ್ದೀನಿ. ಬೇಲೂರು, ಹಾಸನ, ಅರಸೀಕೆರೆ, ಸಕಲೇಶ್ಪುರ, ಆಲೂರು, ಎಲ್ಲ ಕಡೆ ಕೆಲಸ ಮಾಡಿದ್ದೀನಿ. ಎಲ್ಲ ಕಡೆ ಒಂದೊಂದು ತರ ಅನುಭವ ಆಗಿದೆ. ಇಂಜಿನಿಯರ್ಗಳು ಎಷ್ಟು ಡೆಡಿಕೇಶನ್ ಆಗಿ ಕೆಲಸ ಮಾಡ್ತೀವಿ, ಎಷ್ಟು ಗ್ರೌಂಡ್ ರಿಯಾಲಿಟಿನ ತಿಳ್ಕೊಂಡು

0: ಕೆಲಸ ಮಾಡ್ತೀವಿ. ಒಂದು ಪಾರ್ಕ್ ನ ಡೆವಲಪ್ ಮಾಡೋದಿರ್ಬೋದು, ಅಂದ್ರೆ ಸರ್ಕಾರ ಗ್ರಾಂಟ್ ನ ಕೊಡುತ್ತೆ, ಅದನ್ನ ಜನಕ್ಕೆ ನಿಗದಿತ ಸಮಯದಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ. ನಾವ್ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಸರ್, ಅಷ್ಟು ಬೇಗ ಜನಕ್ಕೆ ಸರ್ಕಾರದ ಅನುದಾನನ ತಲುಪಿಸ್ಬೋದು. ಈಗ ನೀವು ನೋಡಿದೀರಾ, ಒಂದು ಗುಂಡಿ ಇತ್ತು, ಅದನ್ನ ನಾವು ಇನ್ ಟೈಮ್ ಮುಚ್ಚಲಿಲ್ಲ ಅಂದ್ರೆ ಒಂದು ಆಕ್ಸಿಡೆಂಟ್ ಆಗಿ ಒಂದು ಜೀವ ಹೋಗುತ್ತೆ. ಮತ್ತೆ ಬೀದಿ ದೀಪನು ಅಷ್ಟೇ. ಬೀದಿ ದೀಪ ನಮ್ಗೆ ಒಂದು ಸಮಸ್ಯೆ ಯಾಕಾಗ್ತಾ ಇದೆ ಅಂತಂದ್ರೆ, ಚೆಸ್ಕಾಮ್ ಮತ್ತೆ ನಾವು ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡಬೇಕು. ಸ್ಟ್ರೀಟ್ ಲೈಟ್ ಲೈನ್ ಅಂತ ಒಂದು ಬರುತ್ತೆ, ಅದಕ್ಕೆ ಸಪರೇಟ್ ಲೈನ್ ಇರುತ್ತೆ. ಅದು ಎಲ್ಲೆಲ್ಲಿ ಇರಲ್ಲ ಅಲ್ಲಿ ನಮಗೆ ಸ್ಟ್ರೀಟ್ ಲೈಟ್ ನ ಇನ್ ಟೈಮ್ ಆನ್ ಅಂಡ್ ಆಫ್ ಮಾಡೋದು ಕಷ್ಟ ಆಗುತ್ತೆ, ಅದು ಕೂಡ ಎನರ್ಜಿ ಸೇವಿಂಗ್ ಗೆ ಸಮಸ್ಯೆ ಆಗ್ತಾ ಇದೆ. ಈಗ ಹಾಸನಲ್ಲಿ ಕೂಡ ಅದು ಅಪ್ಡೇಟ್ ಮಾಡ್ತಾ ಇದೀವಿ. ಪ್ರತಿ ಒಂದು ಸರ್, ನಾ ಹೇಳಿದ್ನಲ್ಲ, ಇಂಜಿನಿಯರ್ಸ್ ಗ್ರೌಂಡ್ ರಿಯಾಲಿಟಿ ತಿಳ್ಕೊಂಡು ಕೆಲಸ ಮಾಡಿದ್ರೆ, ಇದು ನನ್ನ ಕುಟುಂಬ, ನನ್ನ ಈ ಇಲಾಖೆ ನನ್ನ ಕುಟುಂಬ, ಊರು ನನ್ನ ಕುಟುಂಬ, ಸರ್ಕಾರ ಒಂದಷ್ಟು ಅನುದಾನ ಕೊಟ್ಟಿದ್ದಾರೆ, ಮತ್ತೆ ಜನಗಳು ತೆರಿಗೆ ಹೆಂಗೆ ತೆರಿಗೆ ಬರ್ತಾ ಇದೆ ಅಂತ ಹೇಳಿದ್ನಲ್ಲ ನಿಮ್ಗೆ, ಜನಗಳ ತೆರಿಗೆಯನ್ನು ತುಂಬಾ ಇದೆ, ಹಾಗಾಗಿ ಅದನ್ನ ನೀಟಾಗಿ ಯೂಸ್ ಮಾಡ್ಬೇಕು ಸರ್.
1: ಈ ಪೌರಾಡಳಿತ ಇಲಾಖೆಯಲ್ಲಿ ಅಭಿಯಂತರರಾಗಿ ಕೆಲಸ ಮಾಡ್ತಕ್ಕಂಥದ್ದು, ಅದರಲ್ಲೂ ಕೂಡ ಮಹಿಳೆಯಾಗಿ ಕೆಲಸ ಮಾಡುವಂಥದ್ದು ಒಂದ್ ಸ್ವಲ್ಪ ಕಷ್ಟ ಅಂತ ಹೇಳಿ ಅನ್ಕೊಳ್ತೀನಿ. ಯಾಕೆಂದ್ರೆ ನೀರ್ ಬಂದಿಲ್ಲ ಅಂತ ಫೋನ್ ಮಾಡ್ತಾರೆ, ಕರೆಂಟ್ ಬರದನ್ನ ಇದ್ರು ನಿಮಗೆ ಫೋನ್ ಮಾಡ್ತಾರೆ, ಇಲ್ಲೋ ಕಸ ಬಿದ್ದಿದ್ರು ನಿಮಗೆ ಫೋನ್ ಮಾಡ್ತಾರೆ, ಬೀದಿ ನಾಯಿಗಳು ಹೆಚ್ಚಾದ್ರೆ ಫೋನ್ ಮಾಡ್ತಾರೆ. ಗ್ರಾಮೀಣ ಭಾಗದಲ್ಲಿ ಕೇಳುವಂತ ಪರಿ ಬೇರೆ ಇರುತ್ತೆ, ನಗರ ಪ್ರದೇಶದಲ್ಲಿ ಕೇಳುವಂತಹ ಪರಿ ಬೇರೆ ಇರುತ್ತೆ. ಅದನ್ನೆಲ್ಲವುದನ್ನು ಕೂಡ ಆ ಒತ್ತಡವನ್ನ ಹೇಗೆ ತಾವು ನಿರ್ವಹಿಸ್ತಾ ಇದ್ದೀರಿ?
0: ಕೆಲಸ ಅಂತ ನಾವು ತಗೊಂಡು ಬಂದಿರ್ತೀವಿ, ಮಹಿಳೆ ಅಂದ್ರೆ ಒಂದು ಅವಕಾಶನ ತಗೋಬಾರ್ದು, ಯಾಕೆಂದ್ರೆ ಪುರುಷನಿಗೆ ಸರಿ ಸಮಾನವಾಗಿ ಸಂಬಳ ತಗೊಳ್ತಾ ಇರ್ತೀವಿ. ನಾನು ರಾತ್ರಿ 12 ಗಂಟೆವರೆಗೂ ಕೆಲಸ ಮಾಡಿರೋದು ಇದೆ ಸರ್. ನಮ್ದು ಪೈಪ್ ಲೈನ್ ಎಲ್ಲ ಒಡೆದೋದಾಗ ನಮ್ಮ ಬರೀ ಲೇಬರ್ಸ್ ಅನ್ನ ಅಲ್ಲಿ ಬಿಟ್ರೆ ನಾಳೆ ದಿವಸ ಅವ್ರ ಜೀವಕ್ಕೆ ಏನಾರು ಹೆಚ್ಚು ಕಡಿಮೆ ಆದ್ರೆ ಕಷ್ಟ ಆಗುತ್ತೆ ಅಂತ. ಆ ತರ ನಾವು ಎಲ್ಲಿ ಗ್ರೌಂಡ್ ಅಲ್ಲಿ ನೈಟ್ ಕೆಲಸ ನಡೀತಾ ಇರುತ್ತೆ ಅಲ್ಲಿ ನಾನು ನಿಂತಿದ್ದೀನಿ ಸರ್. ನಾನು ವೈಯಕ್ತಿಕವಾಗಿ ಹಾಸನಲ್ಲೂ ಲಾಸ್ಟ್ ಟೈಮ್ ಹಾಸನ ಎಂಬ ಸಮಯದಲ್ಲಿ ಇಂಜಿನಿಯರ್ಸ್ ಕೊರತೆ ಇತ್ತು ಅಂತ, ನಾನು ಬೇಸಿಕಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್, ನಂದು ಬೀದಿ ದೀಪ ಶಾಖೆ ನಿರ್ವಹಣೆ ಇರುತ್ತೆ, ಆದ್ರೆ ಪರಿಸರ ಇಂಜಿನಿಯರ್ದು ಚಾರ್ಜ್ ಇತ್ತು ನನಗೆ. UCD ಸೆಕ್ಷನ್ ನೋಡ್ತಾ ಇದ್ದೆ, ಪಾರ್ಕ್ ಸೆಕ್ಷನ್ ನೋಡ್ತಾ ಇದ್ದೆ, ವಾಟರ್ ಸಪ್ಲೈ ಅಷ್ಟು ಸೆಕ್ಷನ್ ನೋಡ್ತಾ ಇದ್ದೆ. ಅವಾಗ ರಾತ್ರಿ 1 ಗಂಟೆ 2 ಗಂಟೆಲ್ಲೆಲ್ಲ ವಾರ್ ರೂಮ್ ಇಂದ ಎಲ್ಲ ಕಾಲ್ ಬರೋದು, ಇಂಥ ಇದರಲ್ಲಿ ಗಲೀಜಿದೆ ಹೆಂಗಿದೆ ಅಂತ. ಇನ್ನು ನಾಯಿಗಳದು ಸರ್ ಸಮಸ್ಯೆಗಳು, ಅದು ನಮ್ಮೊಬ್ರದೇ ಕಷ್ಟ ಆಗುತ್ತೆ ಇಲಾಖೆದು, ಯಾಕೆಂದ್ರೆ ಏನು ರೂಲ್ಸ್ ಇದೆ, ನಾಯಿಗಳು ಹತ್ಯೆ ಮಾಡಬಾರದು ಅಂತ. ಅನಿಮಲ್ ಬರ್ತ್ ಕಂಟ್ರೋಲ್ ಮಾಡಬೇಕು, ತಗೊಂಡೋಗಿ ಮತ್ತೆ ವಾಪಸ್ ಅಲ್ಲಿಗೆ ಬಿಡಬೇಕು ಅನ್ನೋದಿತ್ತು. ಹಾಗಾಗಿ ಮುನ್ಸಿಪಾಲ್ಟಿಯವರು ಚೆನ್ನಾಗಿ ಬಯಸ್ಕೋತೀವಿ ನಾವು ಜನಗಳಿಂದ. ಆದರೆ ಈಗ ಡಾಗ್ ಶೆಲ್ಟರ್ ರೆಡಿ ಆಗಿದೆ ಸರ್ ಹಾಸನಲ್ಲೂ. ಜೊತೆಗೆ ಅದೇ ನಮ್ ಕೆಲಸ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಫೋನಲ್ಲೇ ಸ್ಟಾರ್ಟ್ ಆಗುತ್ತೆ. 6 ಗಂಟೆಗೆ ನೀರ್ ಬರ್ಲಿಲ್ಲ, ಮತ್ತೆ ರಾತ್ರಿ ಫೋನ್ ಬಂದ್ರೆ ನಮಗೆ ಪಕ್ಕ ಗೊತ್ತಾಗುತ್ತೆ ಬೀದಿ ದೀಪದ ಅಂತ ಅನ್ಬಿಟ್ಟು. ಬೆಳಿಗ್ಗೆ ಸ್ವಚ್ಛತೆ ಇದು ವೆಹಿಕಲ್ ಬಂದಿಲ್ಲ ಅಂತ. ಈಗ ಬಂದಿದ್ದಾರೆ ಇಂಜಿನಿಯರ್ಸ್, ಈಗ ಡಿವೈಡ್ ಆಗಿದೆ ಸ್ವಲ್ಪ. ಚಾರ್ಜ್ ಇದ್ದ ಟೈಮಲ್ಲಿ ನನ್ಗೆ ಟೆನ್ಷನ್ ಗೆ ಬೆಲ್ಗಂಡ್ ವೈಬ್ರೇಷನ್ ಸ್ಟಾರ್ಟ್ ಆಗಿತ್ತು ಸರ್ ಆಲ್ರೆಡಿ. ಸೊ ಅದು ಹೆಂಗೋ ಚಾರ್ಜ್ ಎಲ್ಲ ತೆಗ್ದಾದ್ಮೇಲೆ, ಟು ಬಿ ಫ್ರಾಂಕ್ ಸರ್, ಆಟೋಮೆಟಿಕ್ ಆಗಿ ನಿಂತೋಯ್ತು ನಂದು ಕಣ್ಣು ವೈಬ್ರೇಷನ್. ಹಂಗೆ ಜಾಸ್ತಿ ಒತ್ತಡದಿಂದ ಕೆಲಸ ಮಾಡುವಾಗ ನಮ್ಮ ಹೆಲ್ತ್ ಮೇಲೂ ಎಫೆಕ್ಟ್ ಆಗಿದೆ ಇಲ್ಲ ಅಂತಲ್ಲ, ಮತ್ತೆ ನಮ್ಮ ಕುಟುಂಬದ ಮೇಲೆ. ಈಗ ನನ್ನತ್ತೆ ಮೆಮೊರಿ ಲಾಸ್ ಇದ್ದಾರೆ, ಆಲ್ಸಿಮರ್ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಸೊ ಅಡುಗೆ ಒಂದೊಂದ್ಸತಿ ಅವರಿಗೆ ಹೋಟೆಲಿಂದ ತಂದ್ಕೊಟ್ಟಿರೋದಿದ್ದೆ ಕೆಲಸದ ಒತ್ತಡ ಇದ್ದಾಗ. ಆ ಥರ ಎಲ್ಲ ಆಗುತ್ತೆ. ಬಟ್ ಯಾವತ್ತೂ ನನ್ನ ಮಹಿಳೆ, ನನ್ನ ಪುರುಷ, ನನ್ನ ಅದು ಇದು ಅಂತ ಯಾರೇ ಆಗಲಿ ಒಂದು ಸರ್ಕಾರಿ ಕೆಲಸಕ್ಕೆ ಬಂದಾದ್ಮೇಲೆ ಆ ಇದನ್ನ ಅಡ್ವಾಂಟೇಜ್ ತಗೋಬಾರ್ದು ಅನ್ನೋದು ನನ್ನ ಉದ್ದೇಶ. ಎಸ್ ಸರ್, ಎಸ್ ಸರ್. ಹಾಂ ಸರ್.
1: ಪೌರಾಡಳಿತ ಇಲಾಖೆ ಅಂತ ಅಂದಾಗ ಮೇಲ್ನೋಟಕ್ಕೆ ಕೆಲವರು ಮಾತ್ರ ನಮಗೆ ಗೋಚರಿಸ್ತಾರೆ, ಆದ್ರೆ ಅದೊಂದು ದೊಡ್ಡ ತಂಡದಲ್ಲಿ ಕೆಲಸವನ್ನ ಮಾಡಿದಾಗ ಮಾತ್ರ ಯಶಸ್ಸನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ನೀವೆಲ್ಲೆಲ್ಲಿ ಕೆಲಸವನ್ನ ಮಾಡಿದ್ದೀರೋ ಅಲ್ಲೆಲ್ಲ ನಮ್ಮ ಪೌರ ಕಾರ್ಮಿಕರು ನಿಮ್ಮ ಇವತ್ತು ಕೂಡ ನೆನಪನ್ನ ಮಾಡಿಕೊಳ್ತಾರೆ. ಆ ಒಂದು ತಂಡವನ್ನ ಹೇಗೆ ಮುನ್ನಡೆಸ್ಕೊಂಡು ಬಂದಿದ್ದೀರಾ?
0: ಸರ್, ನಾ ಹೇಳಿದ್ದಲ್ಲ, ಶಾಲೆಯಿಂದನೇ ಕಲ್ತಿದ್ದೀವಿ. ಒಬ್ಬ ಗ್ರೂಪ್ ಡಿ ಇಂದ ಗ್ರೂಪ್ ಎವರೆಗೆ ಪ್ರತಿಯೊಬ್ಬ ನೌಕರನಿಗೂ ಅವ್ರದೇ ಆದಂಥ ಆತ್ಮಗೌರವ ಇರುತ್ತೆ. ಆಮೇಲೆ ಪ್ರತಿಯೊಂದು ಹುದ್ದೆನೂ ಕೂಡ ಇಂಪಾರ್ಟೆಂಟ್ ಇರುತ್ತೆ, ಅದಕ್ಕೆ ಅದರದೇ ಆದಂಥ ಬೆಲೆ ಇದೆ. ಪೌರ ಕಾರ್ಮಿಕರು ಇಲ್ಲ ಅಂದ್ರೆ ನಮ್ಮ ಇಲಾಖೆನೇ ನಡೆಯಲ್ಲ, ಅಷ್ಟು ಪವರ್ಫುಲ್ ಇದೆ ಅದು. ಸೊ ಹಾಗೆ ಒಬ್ಬ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಇಲ್ಲ ಅಂದ್ರೂ ನಡೆಯಲ್ಲ. ಅದೇ ರೀತಿ ಎಲ್ಲರೂ ಬೇಕು ಸರ್. ಪೌರ ಕಾರ್ಮಿಕರಿಗೆ ಯಾಕೆ ಅತಿ ಹೆಚ್ಚು ಒತ್ತು ಕೊಡ್ತೀವಿ ಅಂತಂದ್ರೆ, ನಮ್ಮ ದೇಶದ ಸೈನಿಕರು ಹೇಗೆ ಜೀವ ಭಯ ಇದ್ರೂ ಹೋಗಿ ಆ ಕೆಲ್ಸಕ್ಕೆ ಸೇರ್ಕೋತಾರೆ, ನಮ್ಮ ಪೌರ ಕಾರ್ಮಿಕರನ್ನು ಅನ್ಹೈಜಿನಿಕ್ ಸ್ಥಳಗಳಲ್ಲಿ ಚರಂಡಿಗಳು ಬಾಚೋದು, ಸೊ ಆ ಬ್ಯಾಡ್ ಸ್ಮೆಲ್ಲಿಗೆ ಅವ್ರೇನ್ ಮಾಡ್ತಾರೆ, ಕುಡಿತ ಚಟಕ್ಕೆ ಬಲಿಯಾಗ್ತಾರೆ. ಅಂದ್ರೆ ಆ ಗಲೀಜಲ್ಲಿ ಕೆಲಸ ಮಾಡ್ಬೇಕು. ಈಗ ನಾನು ನನ್ಗೆ ಸರ್ಕಾರ 8 ಗಂಟೆ ಕೆಲಸ ಮಾಡು ಅಂತ ಹೇಳಿದ್ರು 12 ಗಂಟೆ 16 ಗಂಟೆ ಕೆಲಸ ಮಾಡ್ತೀನಿ, ಯಾಕೆಂದ್ರೆ ಒಳ್ಳೆ ಜಾಗದಲ್ಲಿ ಕೂತು ಕೆಲಸ ಮಾಡ್ತಾ ಇರ್ತೀನಿ ನಾನು. ಆದ್ರೆ ಪೌರ ಕಾರ್ಮಿಕರು ಆ ಚರಂಡಿ ಬಾಚೋದು, ಆ

0: ಸಹಾಯ ಎತ್ತದು, ಮಲಮೂತ್ರಗಳು, ಯುಸಿಡಿ ವರ್ಕರ್ಸ್ ಅವರೆಲ್ಲ ಇದಾರಲ್ಲ, ಆ ಬ್ಯಾಡ್ ಸ್ಮೆಲ್ಲು, ಅವರಿಗೆ ಹೆಚ್ಚು ಗಂಟೆ ಕೆಲಸ ಮಾಡೋಕ್ಕಾಗಲ್ಲ, ಆ ಥರ ಎಲ್ಲ ಅದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ನೋಡಿದ್ದೀನಿ ಸರ್. ಹಾಗಾಗಿ ನಾನು ಅವರಂದರೆ ತುಂಬ ಗೌರವ ಸರ್. ಮತ್ತು ಯಾಕೆ ಪ್ರೀತಿ ಮಾಡ್ತಾರೆ ಅಂದರೆ, ನಾನು ಇಲ್ಲಷ್ಟೇ ಪರಿಸರ ಇಂಜಿನಿಯರ್ ಚೇರ್ ತೊಗೊಂಡಿದ್ದು, ಇನ್ನು ಬೇರೆ ಕಡೆ ನಮಗೂ ಅವ್ರಿಗೂ ಏನು ಅಂತ ಕನೆಕ್ಷನ್ ಇರಲ್ಲ ಇಂಜಿನಿಯರ್ಸ್ಗೂ, ಹೆಲ್ತ್ ಇನ್ಸ್ಪೆಕ್ಟರ್ಸ್ಗೂ ಪೌರ ಕಾರ್ಮಿಕರಿಗೂ ಇರುತ್ತೆ. ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಅವ್ರನ್ನ ಕೆಲಸ ಮಾಡೋದನ್ನ ನೋಡಿರ್ತೀವಲ್ಲ, ಹಾಗಾಗಿ ನಾವು ಅವ್ರ ಕಷ್ಟ ಏನು, ಅವ್ರ ಇಲ್ಲ ಅಂದ್ರೆ ನಾವು ಹೆಂಗಿರ್ತೀವಿ ಅನ್ನೋ ಊಹೆನ ನಾನು ಮಾಡ್ಕೊಳ್ಬಲ್ಲೆ.
1: ಇದೆಲ್ಲದರ ಜೊತೆಗೆ ಸಮಾಜದಲ್ಲಿ ಯಾರು ಅಶಕ್ತರು ಇರ್ತಾರೋ, ಯಾರಿಗೆ ಯಾವುದು ಸಾಧ್ಯ ಆಗೋದಿಲ್ವೋ ಅವ್ರನ್ನು ಕೂಡ ಕೈ ಹಿಡಿದು ನಡೆಸುವಂತಹ ಒಂದು ಗುಣ, ಇದು ಹೇಗೆ ಬಂತು ನಿಮಗೆ?
0: ಸರ್, ನಾನು ಜೀವನದಲ್ಲಿ ತುಂಬ ನನ್ನ ಕುಟುಂಬದಲ್ಲೇ ನಮ್ಮ ತಾಯಿ ಚಿಕ್ಕಪ್ಪನ ರೋಲ್ ಮಾಡೆಲ್ ಆಗಿ ಮೊದಲಾಗಿ ತಗೊಂಡಿದ್ದೀನಿ. ಆಮೇಲೆ ನಮ್ಮ ತಾಯಿ ತಮ್ಮಂದಿರು ಸರ್, ಅವರೆಲ್ಲ ಆಗ ಓದ್ಕೊಂಡು ಹೊರಗಡೆ ಹೋದವರು. ಹಳ್ಳಿಯಿಂದ ಬಂದಿರೋರಿಗೆ ಹಾಸ್ಪಿಟ್ಲಿಗೆ ಎಲ್ಲ ನೆಲೆ ಇಲ್ಲದಾಗ ಅವ್ರ ಮನೆಯಲ್ಲೇ ಬೆಂಗಳೂರಲ್ಲಿ ನೆಲೆ ಕೊಡ್ತಾ ಇದ್ರು ಎಲ್ಲರಿಗೂ. ಸೊ ನಮ್ಮ ತಾತ ಡಾಕ್ಟರ್ ಜಿ ಕೆ ವೀರೇಶ್, ಅವ್ರು ಹೆಂಗೆ ಅಂದರೆ ಅವ್ರ ಮನೆಗೆ ಯಾರೇ ಕಷ್ಟ ಅಂತ ಹೋದ್ರೂ ಅವ್ರ ಮದುವೆಗಳಿಗೆ ದುಡ್ಡು ಕೊಡೋದು, ಕುಟುಂಬಗಳು ನೋಡ್ಕೊಳ್ಳೋದು. ನಮ್ಮ ತಾಯಿ ಟಿ ಬಿ ಸಿವಿಯರ್ ಆದಾಗ ಅವ್ರ ಮನೆಯಲ್ಲೇ ಇಟ್ಕೊಂಡ್ರು, ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡಿಸಿದ್ರು ನಮ್ಮ ತಾಯಿ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ಸೇರಿ. ಸೊ ಅವ್ರನ್ನ ರೋಲ್ ಮಾಡೆಲ್ ಆಗಿ ತಗೊಂಡೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್, ನಾನು ಪಿ ಯು ಸಿನಲ್ಲಿ ಇರಬೇಕಾದ್ರೆ ನನ್ನ ಹಿರಿಯ ಅಕ್ಕನ ಮಗಳು ಹಾರ್ಟ್ ಪೇಷಂಟ್ ಅಂತ ಗೊತ್ತಾಯಿತು. ಅವಳಿಗೆ ಆವಾಗ 2.5 ವರ್ಷ, ಅವಳಿಗೆ ವಿ ಎಸ್ ಟಿ ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಅಂತ, ಹಾರ್ಟ್ ಹೋಲು. ಅದು ನಮಗೆ ಗೊತ್ತಿಲ್ಲ ಸರ್, ಡಾಕ್ಟ್ರು ಹೇಳೋ ಪ್ರಕಾರ ಮಗು ಹುಟ್ಟಿ 1 ವರ್ಷದ ಒಳಗಡೆ ಆಪರೇಷನ್ ಮಾಡಬೇಕಿತ್ತು. ಅದಾದಮೇಲೆ 2.5 ವರ್ಷ ಆದಮೇಲೆ ಬೆಂಗಳೂರು ಎಲ್ಲ ಕರ್ಕೊಂಡು ಹೋಗಿದ್ದಾರೆ. ಆವಾಗ ಅಲ್ಲಿ ಅಷ್ಟು 80% ಗ್ಯಾರಂಟಿ ಕೊಡ್ತೀವಿ ಅಂದಾಗ ನಮ್ಮ ಭಾವ ವಾಪಸ್ ಕರ್ಕೊ ಬಂದುಬಿಟ್ಟಿದ್ದಾರೆ. ಈಗ ನಾವು ಆಪರೇಷನ್ ಮಾಡಿಸೋಕ್ಕೆ ಫೈನಾನ್ಷಿಯಲಿ ತುಂಬ ಸ್ಟೇಬಲ್ ಇದ್ದೀವಿ ಸರ್. ಆದರೆ ಅದು ವಿತೌಟ್ ಅನಸ್ಥೇಷಿಯಾ ಆಪರೇಷನ್ ಮಾಡಿಸ್ಬೇಕು, ಆ ಟೆಕ್ನಾಲಜಿ ಇಲ್ಲ. ಸೊ ಹಾಗಾಗಿ ನಮಗೆ ನಮ್ಮ ಕುಟುಂಬಕ್ಕೆ ನಮ್ಮ ಹಣ ಯೂಸ್ ಆಗಿಲ್ಲ ಅಂದರೆ ಇನ್ನೊಂದು ಕುಟುಂಬಕ್ಕೆ ಯಾರಿಗಾದ್ರೂ ಯೂಸ್ ಆಗಲಿ ಅನ್ನೋದು ನನ್ನ ಒಂದು ಧ್ಯೇಯ. ಅಂಥ ಒಂದು ಇದರಿಂದ ಒಂದು ಬೇಲೂರದು ಒಬ್ಳು ಹುಡುಗಿ ಸರ್, ಅವಳದು ಪೇಪರಲ್ಲಿ ರಿಪೋರ್ಟ್ ಆಯಿತು. ನಾನು ಅವಳ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಒಬ್ಬರು ಪತ್ರಕರ್ತರು ರಾಘವೇಂದ್ರ ಹೊಳ್ಳ ಅಂತ ಹುಡುಗಿಯ ಬಗ್ಗೆ ಆರ್ಟಿಕಲ್ ಮಾಡಿದರು. ಸೊ ನನಗೆ ತಕ್ಷಣ ನನ್ನ ಮಗಳು ಆ ಪ್ಲೇಸಲ್ಲಿ ನೆನಪಿಸ್ಕೊಂಡೆ. ಅವಳಿಗೆ ಟ್ರೀಟ್ ಮಾಡಿಸಿದ್ವಿ. ಅವಳು ಇನ್ನೊಂದು 6 ತಿಂಗಳಂದರೆ ಅವಳು ಸಿವಿಯರ್ ಟಿ ಬಿಯಿಂದ ಸಫರ್ ಆಗ್ತಾಯಿದ್ಲು. ನೀವು ಕಾಕತಾಳಿಯ ನನಗೆ, ಅವಳದು ಜೂನ್ 24 ಮದುವೆ ಇತ್ತು, ಇನ್ವಿಟೇಷನಲ್ಲಿ ನಮ್ಮ ಮನೆಯವ್ರ ಹೆಸರು ಹಾಕ್ಸಿದ್ರು. ಅವತ್ತು ನನ್ನ ಅಕ್ಕನ ಮಗಳು ICU ಸರ್. ಅವಳು ಎಷ್ಟಂದರೆ ನಾನು ಟ್ರೀಟ್ ಮಾಡಿಸಿದ್ದು ಹುಡುಗಿ ಅವತ್ತು ಮದುವೆ ಆಗ್ತಾ ಇದ್ದಾಳೆ, ಅವತ್ತು ನನ್ನ ಅಕ್ಕನ ಮಗಳು ICU. ಇವೆಲ್ಲ ಜೀವನದಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗ್ತವೆ ಸರ್. ಹಣ ಇಟ್ಕೊಂಡ ತಕ್ಷಣ ಅಥವಾ ನಮ್ಮ ಹತ್ರ ಹಣ ಇದ್ದ ತಕ್ಷಣ ನಾವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀವಿ ಅಂತ ನಾನು ಅಂದ್ಕೊಂಡಿಲ್ಲ. ಸೊ ನನ್ನ ಎಡದ್ ಬಂದ ಹಾದಿ ನನಗೆ ಪಾಠ ಸರ್. ನಾನು ನನಗೆ ಗೌರ್ಮೆಂಟ್ ಕೆಲಸ ಸಿಗೋಕ್ಕೂ ಮುಂಚೆ ಏನೇನೋ ಇಮ್ಯಾಜಿನೇಷನ್ ಇತ್ತು, ಅಂದರೆ ಸರ್ಕಾರಿ ಕೆಲಸಕ್ಕೆ ಸೇರಿದ ತಕ್ಷಣ ನೆಮ್ಮದಿಯಾಗಿರ್ತೀವಿ, ಲೈಫ್ ಸೆಟಲ್ ಅಂತ, ಮತ್ತು ಒಂದು ದೊಡ್ಡ ಮನೆ ಕಟ್ಕೊಂಡ ತಕ್ಷಣ ನೆಮ್ಮದಿಯಾಗಿರ್ತೀವಿ ಅಂತ, ಮತ್ತು ಒಂದು ಕಾರ್ ತೊಗೊಂಡ ತಕ್ಷಣ ನಾವು ಲಗ್ಸುರಿ ಅಂತ. ಸೊ ಅದು ಎಲ್ಲ ತೊಗೊಂಡಾದ್ಮೇಲೆ ನಂಗೆ ಗೊತ್ತಾಯಿತು ಇಟ್ ಈಸ್ ನಥಿಂಗ್ ಅಂತ ಅಂದ್ಬಿಟ್ಟು. ನಾನು ಕಾರ್ ತೊಗೊಂಡು ಅರ್ಕಲಗೂಡು ಬೇಲೂರೆಲ್ಲ ಒಬ್ಬಳೇ ಡ್ರೈವ್ ಮಾಡ್ತೀನಲ್ಲ, ಆಗ ನಾನು ಈ ಪ್ರಪಂಚದ ಬಗ್ಗೆ ಅಂದರೆ ಯೋಚಿಸ್ತಾ ಇರ್ತೀನಿ. ನನ್ನ ಕಣ್ಣೆದುರಿಗೆ ಇವೆಲ್ಲ ಜೀವನ ನೋಡ್ಕೊಂಡಾಗ ನಾವು ಆಸೆಗಳಿಗೆ ಬ್ರೇಕ್ ಹಾಕ್ಬೇಕಂತ ನನಗೆ ಅನ್ನಿಸ್ತು ಸರ್. ಅದೇ ತುಂಬ ಚಾಲೆಂಜಿಂಗ್ ಆಗಿದೆ ಸರ್ಕಾರಿ ಕೆಲಸ. ಎಲ್ಲರೂ ಅನ್ಕೋತಾರೆ ಸರ್ಕಾರಿ ಕೆಲಸ ಸಿಕ್ಕಿದ ತಕ್ಷಣ ಲೈಫ್ ಸೆಟಲ್ಡ್ ಅಂತ. ನಾನು ಅನ್ಕೊಳ್ಳೋದು ಯಾರು ಯಾವ ಮನುಷ್ಯನು ಯಾರ ಜೀವನವನ್ನು ಅನುಕರಣೆ ಮಾಡಬಾರ್ದು, ನಾನು ಹೆಂಗಿದ್ದೀನಿ ಅದೇ ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡ್ರೆ ನೆಮ್ಮದಿಯಾಗಿರ್ಬೋದು ಸರ್ ಜೀವನದಲ್ಲಿ. ಅಷ್ಟೇ,
1: ನಿಮ್ಮ ಹಾಗೆಯೇ ವಿವಿಧ ಕ್ಷೇತ್ರಗಳಲ್ಲಿ ಇಂಜಿನಿಯರ್ ಆಗಿ ಅನೇಕ ಮಹಿಳೆಯರು ಇವತ್ತು ದುಡಿತಾ ಇದ್ದಾರೆ. ಈ ಅಭಿಯಂತರರ ದಿವಸದ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಸರ್, ಎಲ್ಲ ಇಂಜಿನಿಯರ್ಸು ಮನ್ಸು ಮಾಡಿದರೆ ಸಾಕಷ್ಟು ನಾವು ಒಳ್ಳೊಳ್ಳೆ ಕೆಲಸ ಮಾಡ್ಬೋದು ಸೇವಿಂಗ್ಸ್ ಮಾಡೋದ್ರ ಮುಖಾಂತರ. ಆಮೇಲೆ ಮಹಿಳಾ ಇಂಜಿನಿಯರ್ ಅನ್ನೋದನ್ನು ಫಸ್ಟ್ ನಾವು ತಲೆಯಿಂದ ತೆಗ್ದು ಹಾಕಬೇಕು. ಪುರುಷರಿಗೆ ಸರಿ ಸಮಾನವಾಗಿ ಕೆಲಸ ಮಾಡಬೇಕು ನಾವು. ಸೊ ನಾವು ಸೈಟಿಗೆ ಹೋಗ್ದಲ್ಲೇ ಇರೋದು, ಅಲ್ಲಿ ಕ್ವಾಲಿಟಿ ವರ್ಕ್ ಆಗದಿರೋದು ಅದೆಲ್ಲ ಆಗುತ್ತೆ. ಜೊತೆಗೆ ನಾವು ಪ್ರಪಂಚನ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಯಾಕೆ ಅಂತಂದರೆ ನಾನು ನನ್ನ ನಗರ ಸ್ಥಳೀಯ ಸಂಸ್ಥೆನಲ್ಲಿ ನೋಡುವಾಗ ವಿಶೇಷ ಚೇತನರು ಸರ್, ನಾನು ತುಂಬ ಕುಟುಂಬಗಳನ್ನು ನೋಡಿದ್ದೀನಿ. ಸೊ ನಾವು ಇಂಜಿನಿಯರ್ಸ್ ಸರ್ಕಾರಕ್ಕೆ ದುಡ್ಡು ಉಳಿಸ್ಕೊಟ್ರೆ ಸರ್ಕಾರ ಕೊನೆ ಪಕ್ಷ ಆ ವಿಶೇಷ ಚೇತನರು ಇರೋ ಕುಟುಂಬಗಳನ್ನು ಸಾಕೋದಕ್ಕೆ ಒಂದಷ್ಟು ಅನುದಾನ ಕೊಡಲಿಕ್ಕೆ ಈಸಿ ಆಗುತ್ತೆ. ನಾನು ಜಾಸ್ತಿ ಫೋಕಸ್ ಮಾಡೋದು ನನ್ನ ಕಣ್ಮುಂದೆ ಬರೋದು ವಿಶೇಷ ಚೇತನ ಮಕ್ಕಳಿರೋ ಅಂಥವ್ರು. ಈಗ ಅರ್ಕಲಗೂಡಲ್ಲೂ ಕೂಡ ಒಂದು ಕುಟುಂಬ ಇದೆ, ಒಬ್ಬರು ತಾಯಿ ಇದ್ದಾರೆ, ಅವರಿಬ್ಬರು

0: ಮಕ್ಕಳು ವಿಶೇಷ ಚೇತನರು ಮಲಗಿದ್ದಲ್ಲೇನೆ ಆ ತಾಯಿ ಹಸ್ಬೆಂಡ್ ಕಳ್ಕೊಂಡಿದ್ದಾರೆ, ಅವ್ರು ಕೂಲಿಗೆ ಹೋಗ್ತಾರೋ ಈ ಮಕ್ಕಳನ್ನ ನೋಡ್ತಾರೋ ಹೆಂಗೆ ಸಾಕ್ಬೇಕು. ಆಯ್ತು, ಸರ್ಕಾರ 2,000 ಕೊಡುತ್ತೆ, ವಿಶೇಷ ಚೇತನಗೆ 1,000 ಏನೋ ಬರುತ್ತೆ, ಅದರಲ್ಲಿ ಸಂಸಾರ ಸಾಕೋದಕ್ಕೆ ಕಷ್ಟ ಆಗುತ್ತೆ. ಸೊ ನಾವು ಇಂಜಿನಿಯರ್ಸ್, ಮಹಿಳೆಯ ಇಂಜಿನಿಯರ್ ಆಗಲಿ ಪುರುಷ ಇಂಜಿನಿಯರ್ ಆಗಲಿ, ಎಷ್ಟು ಉಳಿಸ್ಕೊಡ್ತೀವಿ. ನಾವು ಸೆಪ್ಟೆಂಬರ್ 15 ಸರ್ ಎಂ ವಿಶ್ವೇಶ್ವರಯ್ಯ ಸರ್ದು ಜನ್ಮದಿನದನ್ನ ಇಂಜಿನಿಯರ್ಸ್ ಡೇ ಅಂತ ಮಾಡ್ತೀವಿ. ಅವರು ಬರೀ ತಂತ್ರಜ್ಞಾನದಲ್ಲಿ ಅಷ್ಟೇ ಇದು ಇರಲಿಲ್ಲ, ಒಂದು ಶಿಸ್ತಿಗೆ ಪ್ರಾಮಾಣಿಕತೆಗೆ ಹೆಸರಾದಂಥವ್ರು. ಅಂಥ ಮಹನೀಯರ ಹುಟ್ಟು ಹಬ್ಬನ ನಮ್ಮ ಇಂಜಿನಿಯರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇರಬೇಕಾದ್ರೆ ನಾವು ಕನಿಷ್ಠ ಅವರಲ್ಲಿರೋ ಒಂದು ಆದರ್ಶಗಳನ್ನ ಪಾಲಿಸ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಸರ್.
1: ಒಳ್ಳೆಯದು ಮೇಡಮ್, ತಮಗೆ ಈ ಒಂದು ರಾಷ್ಟ್ರೀಯ ಅಭಿಯಂತರ ದಿವಸದ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿಯಂತರ ದಿವಸದ ಶುಭಾಶಯಗಳನ್ನು ಹೇಳ್ತಾ, ನಿಮ್ಮ ಒಂದು ಇಂಜಿನಿಯರಿಂಗ್ ವೃತ್ತಿ ಹೇಗಿದೆ ಅದರ ಜೊತೆಗೆ ಪ್ರವೃತ್ತಿಯಾಗಿ ಸಮಾಜ ಸೇವೆಯನ್ನು ಕೂಡ ಮಾಡಿಕೊಂಡು ಪ್ರಾಮಾಣಿಕವಾಗಿ ಹೇಗೆ ಕೆಲಸವನ್ನು ಮಾಡ್ತಾ ಇದ್ದೀರಿ, ಅದರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ.
0: ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಸಹ ಧನ್ಯವಾದಗಳು ಸರ್.
2: ಇದುವರೆಗೆ ರಾಷ್ಟ್ರೀಯ ಅಭಿಯಂತರರ ದಿವಸದ ಸಂದರ್ಭದಲ್ಲಿ ಹಾಸನ ಮಹಾನಗರ ಪಾಲಿಕೆಯ ಇಂಜಿನಿಯರ್ ಕೆಆರ್ ಕವಿತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು. ಸಮಯ 12:30. ನಿಮಿಷ ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ಕೇಳಿರಿ ಕೇಳಿರಿ ಮಕ್ಕಳೇ, ಮುದುಕರೇ ಮತ್ತು ಯುವಕರೇ, 100 ಕ್ಕೆ 100 ನಿಜ. ಕೇವಲ ಹಣ ಕಳುಹಿಸಲು QR ಸ್ಕ್ಯಾನ್ ಮಾಡ್ತಾರೆ ಅಥವಾ ಪಿನ್ ಹಾಕ್ತಾರೆ, ಹಣ ಪಡೆಯಲು ಹಾಕಬೇಕಾಗಿಲ್ಲ.
2: RBI ಹೇಳುತ್ತೆ, QR ಕೋಡ್ ಸ್ಕ್ಯಾನ್ ಮಾಡುವಾಗ ಅಥವಾ ಪಿನ್ ಹಾಕುವಾಗ ಸ್ವಲ್ಪ ಹುಷಾರಾಗಿರಿ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
4: ವಂದೇ ಮಾತರಂ 150 ಸಂಭ್ರಮ ಆಕಾಶವಾಣಿಗೆ.

0: ತೊಂಬತ್ತರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು

0: ಅಮ್ಮಾ ಅಮ್ಮಾ,
1: ಏನೇ ಅದು? ಸ್ವಲ್ಪ ಇರು, ಕಸ್ತವ್ರು ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯಾ? ಅವರು ಪೌರ ಕಾರ್ಮಿಕರು, ಕಸ್ತವ್ರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
4: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
5: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
4: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
5: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
4: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
5: ಯು ಆರ್ ಅನಂತಮೂರ್ತಿ,
4: ಗಿರೀಶ್ ಕಾರ್ನಾಡ್,
5: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
4: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲ್ಗೆ,
5: ಸಿರಿಗನ್ನಡಂ ಬಾ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಫ್ಯಾಟಿ ಲಿವರ್ನ ಲಕ್ಷಣಗಳು ಹಾಗೂ ಕಾರಣಗಳು. ಭಾಗವಹಿಸುತ್ತಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನುರಿತ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಯಕೃತ್ ತಜ್ಞರಾದ ಡಾಕ್ಟರ್ ಅಶ್ವಿನ್ ಡಿಕೆ.
2: ಕೆಳಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಕಾರ್ಯಕ್ರಮದಲ್ಲಿ ಫ್ಯಾಟಿ ಲಿವರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದೊಂದು ಹೊಸ ಸೈಲೆಂಟ್ ಎಪಿಡೆಮಿಕ್ ಆಗಿ ಈಗ ನಮಗೆಲ್ಲ ಕಾಣಿಸ್ತಾ ಇರುವಂತದ್ದು. ಹಾಗಾದ್ರೆ ಇದರ ಲಕ್ಷಣಗಳೇನು, ಕಾರಣಗಳು ಏನು, ಹಾಗೆ ನಿರ್ವಹಣೆ ಮಾಡಬಹುದಾ, ಈ ಎಲ್ಲ ಮಾತುಕತೆ ಇರುತ್ತೆ ಕಾರ್ಯಕ್ರಮದಲ್ಲಿ. ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನುರಿತ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಮತ್ತು ಯಕೃತ್ ತಜ್ಞರಾದ ಡಾಕ್ಟರ್ ಅಶ್ವಿನ್ ಡಿಕೆ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಮೇಡಮ್.
2: ಓಕೆ, ನಮ್ಗೆ ಆ ಲಿವರ್ ಬಗ್ಗೆ ಒಂದು ಸಣ್ಣ ಪರಿಚಯದ ಮೂಲಕ ಫ್ಯಾಟಿ ಲಿವರ್ ಗೆ ಬರೋಣ. ಡಾಕ್ಟರ್ ಹೇಳಿ, ಡಾಕ್ಟರ್ ಲಿವರ್ ಅಂದ್ರೆ ಅದು ಹೇಗೆ ಕೆಲಸ ಮಾಡುತ್ತೆ ನಮ್ಮ ದೇಹದಲ್ಲಿ ಅಂತ?
3: ಲಿವರ್ ಮತ್ತು ಅಥವಾ ಯಕೃತ್ ನಮ್ಮ ಕನ್ನಡದಲ್ಲಿ ಹೇಳ್ಬೇಕಂದ್ರೆ, ಇದು ನಮ್ಮ ದೇಹದಲ್ಲಿ ಎರಡನೇ ಅತಿ ದೊಡ್ಡ ಅಂಗ. ನಿಯರ್ಲಿ 1-1.5 kg ತನಕ ಇದು ತೂಕ ಬರುತ್ತದೆ. ಇದು ಲಿವರ್ ಅನ್ನೋದು ಒಂದು ನಮ್ಮ ಶರೀರದಲ್ಲಿ ಕಾರ್ಖಾನೆಯ ಇದರಲ್ಲಿ ಕೆಲಸ ಮಾಡ್ತದೆ. ಯಾವ ಪೋಷಕಾಂಶಗಳು ನಾವು ಊಟ ಮಾಡ್ತೀವಿ, ಏನು ತಗೊಳ್ತೀವಿ, ಅದೆಲ್ಲದನ್ನು ಅಬ್ಸರ್ವ್ ಮಾಡಿಕೊಂಡು ಪ್ರತಿಯೊಂದು ಆ ಕಣಗಳಿಗೂ ಕೊಳಿಸುವಂತ ಕೆಲಸ ಇದು ಮಾಡ್ತದೆ. ನೆಕ್ಸ್ಟ್ ಇದ್ರದ್ದು ಯಾವ್ದಾದ್ರು ಕೆಟ್ಟ ಟಾಕ್ಸಿನ್ಸ್ ಇರಲಿ, ದೇಹಕ್ಕೆ ಬೇಡದಂತ ಅಂಶಗಳನ್ನ ಇದು ಆ ಫ್ಯಾಕ್ಟರಿಲಿ ಮಾಡ್ಬಿಟ್ಟು ಪಿತ್ತದ ಮೂಲಕ ಇದನ್ನು ತೆಗೆಯುವಂತ ಪ್ರಕ್ರಿಯೆ ಕೂಡ ಇದು ಮಾಡ್ತದೆ. ಸೊ ಲಿವರ್ ನಿಂದ ರಕ್ತವನ್ನು ತೆಳುವಾಗಿಡೋದು, ಅದನ್ನ ಸಾಂದ್ರತೆಯಲ್ಲಿ ಇಡೋ

0: ಅದು ಕೆಲಸ ಕೂಡ ಇದು ಮಾಡ್ತದೆ, ಕೋಗ್ಲೇಷನ್ ಫ್ಯಾಕ್ಟರ್ಸ್ ಅಂತ ಇದು ಸಿಂಥೆಸಿಸ್ ಮಾಡ್ತದೆ, ಉತ್ಪತ್ತಿ ಮಾಡ್ತದೆ. ಆಲ್ಮೋಸ್ಟ್ ಒಂದು 500 ಕೆಲಸಗಳನ್ನು ಕೂಡ ಲಿವರ್ ಮಾಡ್ತದೆ. ಸೊ ಈ ಲಿವರ್ ನಲ್ಲಿ ಚಯಾಪಚಯ ಕ್ರಿಯೆ, ಮೆಟಬಾಲಿಸಮ್ ಅಂತ ನಾವು ಏನ್ ಹೇಳ್ತೀವಿ, ಇದರಲ್ಲಿ ಸ್ವಲ್ಪ ಏರುಪೇರಾದಾಗ ಯಾವಾಗ ನಮ್ಮ ದೇಹದಲ್ಲಿ ಪಿಷ್ಟಾಂಶಗಳು, ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ ಅಥವಾ ಫ್ಯಾಟ್ ಅಂಶಗಳು ನಾವು ಜಾಸ್ತಿ ತಗೊಳ್ತಾ ಇದ್ರೆ, ಅದನ್ನ ಮೆಟಬಾಲಿಸಮ್ ಆಗದ ಲೆವೆಲ್ಕಿಂತ ಜಾಸ್ತಿ ತಗೊಂಡ್ರೆ ಅದು ಫ್ಯಾಟ್ ಅನ್ನ ಸಿಂಥೆಸಿಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ, ಉತ್ಪಾದನೆ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅದು ಅಡಿಪೋಸ್ ಟಿಶ್ಯೂ ನಲ್ಲಿ ಬೇರೆ ಕಡೆಯಲ್ಲಿ ಶರೀರದ ವಿಧ ವಿವಿಧ ಭಾಗಗಳಲ್ಲಿ ಅಕ್ಯುಮುಲೇಟ್ ಮಾಡ್ತಾ ಹೋಗ್ತದೆ. ಕೊನೆಗೆ ಅದು ಜಾಸ್ತಿ ಆಯ್ತು ಅಂದ್ರೆ ಲಿವರ್ ನಲ್ಲಿ ಕೂಡ ಫ್ಯಾಟ್ ಅಕ್ಯುಮುಲೇಟ್ ಆಗ್ತದೆ. ಈಗ ರೀಸೆಂಟ್ಲಿ ಅದನ್ನ ಟರ್ಮಿನಾಲಜಿ ಸ್ಟಿಯಟೋಟಿಕ್ ಲಿವರ್ ಡಿಸೀಸ್ ಅಂತ ಕರೀತಾರೆ, ಬಿಕಾಸ್ ಆಫ್ ಮೆಟಬಾಲಿಕ್ ಡಿಸ್ಫಂಕ್ಷನ್. ಸೊ MASLD, ಮೆಟಬಾಲಿಕ್ ಡಿಸ್ಫಂಕ್ಷನ್ ಅಸೋಸಿಯೇಟೆಡ್ ಸ್ಟಿಯಟೋಟಿಕ್ ಲಿವರ್ ಡಿಸೀಸ್ ಅಂತ ಹೊಸದಾಗಿ ಅದನ್ನ ಟರ್ಮಿನಾಲಜಿ ಮಾಡಿದ್ದಾರೆ. ಸೊ ಇದು ಒಂದು ರಿವರ್ಸಿಬಲ್ ತೊಂದರೆ, ಅಂದ್ರೆ ವಾಪಸ್ ನಾರ್ಮಲೈಸ್ ಆಗುವಂತ ಸರಿ ಮಾಡ್ಕೋಬಹುದಂತ ಕಾಯಿಲೆ. ಇದು ಸೈಲೆಂಟ್ ಎಪಿಡೆಮಿಕ್ ಅಂತ ನೀವು ಹೇಳಿದ್ರೆ, ಸೈಲೆಂಟ್ ಏನಕ್ಕೆ, ಸೈಲೆಂಟ್ ಏನಕ್ಕೆ ಅಂದ್ರೆ ಇದ್ರ ಯಾವ ಲಕ್ಷಣಗಳನ್ನು ಮೊದಲ ಮತ್ತು ಎರಡನೇ ಹಂತದಲ್ಲಿ ತೋರಿಸುವುದಿಲ್ಲ. ನಾವೇ ಅದನ್ನ ಯಾವಾಗ ನಮ್ಮ ಬೇರೆ ತರದ ರೋಗಗಳು, ಅಂದ್ರೆ BP ಇರಬಹುದು, ಡಯಾಬಿಟೀಸ್ ಇರಬಹುದು, ಅಥವಾ ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ನಿಯಾ ಸಿಂಪ್ಟಮ್ಸ್ ಇರ್ಬೋದು, ಡಿಸ್ಲಿಪಿಡಿಮಿಯಾ, ಕೊಲೆಸ್ಟ್ರಾಲ್ ವೇರಿಯೇಷನ್ಸ್ ಇರಬಹುದು, ಈ ರೀತಿ ರೋಗಗಳು ಮೊದಲೇ ಇರುವಂತವರಿಗೆ ಈ ಫ್ಯಾಟಿ ಲಿವರ್ ಆಗುವ ಚಾನ್ಸಸ್ಗಳು ಜಾಸ್ತಿ ಇರ್ತದೆ. ಇಲ್ಲ ಬೊಜ್ಜು, ಯಾರಿಗೆ ಬೊಜ್ಜು ಇರ್ತದಲ್ಲ ಅವರಿಗೆ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅಂಥವ್ರನ್ನ ಮೊದಲೇ ಪರೀಕ್ಷೆ ಮಾಡಿ ನೋಡಿಕೊಳ್ಳೋದ್ರಿಂದ ಮುಂದಿನ ಹಂತದ ಲಿವರ್ ಡಿಸೀಸ್ಗಳು, ಸಿರೋಸಿಸ್ ಅಂತ ಹೇಳ್ತೀವಿ, ಅದನ್ನು ತಡೆಗಟ್ಟಬಹುದು. ಇಲ್ಲ ಅದರಿಂದ ರಿವರ್ಸಿಬಲ್ ಆಗಿರೋದ್ರಿಂದ ಅದನ್ನು ವಾಪಸ್ ಹೋಗ್ಬೋದು ಈ ಫ್ಯಾಟ್ ಗ್ರೇಡ್ ಟು ಫ್ಯಾಟಿ ಲಿವರ್ ಇಂದ. ಹಾಗಾಗಿ ಫ್ಯಾಟಿ ಲಿವರ್ ಒಂದು ರಿವರ್ಸಿಬಲ್ ಕಾಸ್ ಆಗಿರೋದ್ರಿಂದ ಇದನ್ನ ಮೊದಲೇ ಕಂಡುಹಿಡಿಯೋದು ಬಹಳ ಉತ್ತಮ ಆಗುತ್ತೆ.
1: ಡಾಕ್ಟರ್, ನೀವು ಇಲ್ಲಿ ಎಪಿಡೆಮಿಕ್ ಅನ್ನುವಂತ ಒಂದು ಪದವನ್ನು ನಾವು ಬಳಸ್ತೇವೆ ಅಂದ್ರೆ, ಸಾಮಾನ್ಯವಾಗಿ ನಾವು ಏನು ಒಂದು ಸಾಂಕ್ರಾಮಿಕ ರೋಗ ಅಂತೀವಿ, ಒಬ್ಬರಿಂದ ಒಬ್ಬರಿಗೆ ಹರಡುವಂತದ್ದು ಅಂತ, ಅಂತವಕ್ಕೆ ಬಳಸುವಂತದ್ದು. ಫ್ಯಾಟಿ ಲಿವರ್ ಅನ್ನುವಂಥದ್ದು ಹೇಗೆ ಸಾಂಕ್ರಾಮಿಕ ಆಗುತ್ತೆ, ಹೇಗೆ ಎಪಿಡೆಮಿಕ್ ಆಗುತ್ತೆ ಅಂತ ಹೇಳಿ ಡಾಕ್ಟ್ರೆ.
0: ಸಾಂಕ್ರಾಮಿಕ ಅಂದ್ರೆ ಇದು ರೋಗಾಣು ಇದ್ದು ಅದು ಒಬ್ಬರಿಂದ ಒಬ್ಬರಿಗೆ ಹರಡಿ ನಾವು ಅನುಭವಿಸಿದ್ದು ನಾವು ಕೋವಿಡ್ ನಲ್ಲಿ ಕಂಡಿರಬಹುದು. ಆ ರೀತಿ ಹರಡುವಂತ ರೋಗ ನಮಗೆ ಎಪಿಡೆಮಿಕ್ ಅಂತ ಆರಾಮಾಗಿ ತಿಳಿದು ಬರುತ್ತೆ. ಬಟ್ ಏನಾಗುತ್ತೆ ಅಂದ್ರೆ ಈಗಿನ ಕಾಲದಲ್ಲಿ ಪಾಶ್ಚಾತ್ಯ ಆಹಾರ ಪ್ರಕ್ರಿಯೆ ಮತ್ತು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್, ಒಬ್ಬರಿಂದ ಒಬ್ಬರಿಗೆ ಲೈಫ್ ಸ್ಟೈಲ್ ನ ಒಂದು ಅಳವಡಿಕೆ ಆಗಿರೋದ್ರಿಂದ ಇದು ನಮಗೆ ಗೊತ್ತಿರೋದನ್ನೇ ಅದು ಒಬ್ಬರಿಂದ ಒಬ್ಬರಿಗೆ ಇರುತ್ತೆ. ಆಲ್ಮೋಸ್ಟ್ ಹೇಳಬೇಕು ಅಂದ್ರೆ ನಮ್ಮ ದೇಶದಲ್ಲೇ ಒಂದು ಸರ್ವೆ ಪ್ರಕಾರ ಮೂರನೇ ಒಂದು ಭಾಗ ದೊಡ್ಡವರಲ್ಲಿ ನಾವು ಫ್ಯಾಟಿ ಲಿವರ್ ನ ನಾವು ಕಾಣಬಹುದು. ಹಾಗೂ ಅಡಲ್ಟ್ಸ್ ಅಲ್ಲಿ ಓಕೆ ಒಂದು ಲೆವೆಲ್ ಇರಬಹುದು, ಡಯಾಬಿಟಿಸ್ ಇರುತ್ತೆ, ಬೇರೆ ರೋಗಗಳಿರಬಹುದು ಅಂತ ಹೇಳ್ಬೋದು. ಬಟ್ ಈಗ ಒಬೆಸಿಟಿ ತೂಕ ದೇಹದಾಡುತ್ತಿರೋದ್ರಿಂದ ಸಣ್ಣ ಮಕ್ಕಳಲ್ಲೂ ಕೂಡ ಮೂರನೇ ಒಂದು ಭಾಗ 36% ಹೇಳ್ತಾರೆ ಅವ್ರ ಮಕ್ಕಳಲ್ಲೂ ಕೂಡ ನಾವು ಫ್ಯಾಟಿ ಲಿವರ್ ನ ಕಾಣಬಹುದಾಗಿದೆ. ಇದರಿಂದ ಮುಂದೆ ಆಗುವ ತೊಂದರೆಗಳು ಸಾಮಾನ್ಯವಾಗ್ತಾ ಹೋಗ್ತವೆ.
1: ಹೌದು, ಮುಂದೆ ತೊಂದರೆಗಳು ಆಗುತ್ತೆ ಅಂತ ಹೇಳಿದ್ರಿ ಡಾಕ್ಟರ್, ಏನೆಲ್ಲ ಪರಿಣಾಮಗಳನ್ನ ಬೀರುತ್ತೆ ಈ ಫ್ಯಾಟಿ ಲಿವರ್ ಅನ್ನುವಂಥದ್ದು?
0: ಫ್ಯಾಟಿ ಲಿವರ್ ಇವನ್ ಕೂಡ ಶುಗರ್, ಡಯಾಬಿಟೀಸ್ ಏನಾದ್ರೂ ಇತ್ತು ಅಂದ್ರೆ ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ನ ಅಂಶ ಕಂಟ್ರೋಲ್ ಮಾಡುವಂತ ಪ್ರಕ್ರಿಯೆ ಕೂಡ ಬಹಳ ದುಸ್ತರವಾಗುತ್ತೆ. ಶುಗರ್ ಕಂಟ್ರೋಲ್ ಮಾಡಿ ಇನ್ಸುಲಿನ್ ಜಾಸ್ತಿ ಬೇಕಾಗುತ್ತೆ, ಇಲ್ಲಾಂದ್ರೆ ಟ್ಯಾಬ್ಲೆಟ್ಸ್ ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಡಯಾಬಿಟೀಸ್, ಅನ್ಕಂಟ್ರೋಲ್ ಡಯಾಬಿಟೀಸ್ ಅಂತ ಏನ್ ಹೇಳ್ತೀವಲ್ಲ, ಅದನ್ನ ಆಗುವ ಚಾನ್ಸಸ್ ಜಾಸ್ತಿ ಆಗ್ತದೆ ಯಾರಿಗೆ ಫ್ಯಾಟಿ ಲಿವರ್ ಇರ್ತದೆ ಅವರಿಗೆ. ನೆಕ್ಸ್ಟ್ ಡಯಾಬಿಟೀಸ್ ಜೊತೆಗೆ ಹೈಪರ್ ಟೆನ್ಷನ್ ಕೂಡ ಕಂಟ್ರೋಲ್ ತೊಂದರೆ ಆಗ್ತದೆ. ಕೊಲೆಸ್ಟ್ರಾಲ್, ಯಾಕಂದ್ರೆ ಲಿವರ್ ನಮ್ಮ ಚಯಾಪಚಯ ಕ್ರಿಯೆ ಮೆಟಬಾಲಿಸಮ್ ನಲ್ಲಿ ಒಂದು ಮುಖ್ಯವಾದ ಅಂಗ ಆಗಿರೋದ್ರಿಂದ ಕೊಲೆಸ್ಟ್ರಾಲ್ ನಲ್ಲೂ ಕೂಡ ವೇರಿಯೇಷನ್ಸ್ ಕೂಡ ಆಗ್ತದೆ. ಅದರಿಂದ ಕೊರೋನೋರೈಟಿಡ್, ನಾನ್ ಕಮ್ಯುನಿಕಬಲ್ ಡಿಸೀಸ್, ಕೊರೋನೋರೈಟಿಡ್ ಡಿಸೀಸ್ ಇರ್ಬೋದು, ಅದರಿಂದ ರೀನಲ್ ಫೇಲ್ಯೂರ್ಸ್ ಇರ್ಬೋದು, ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ತಾಳೆ ಆಗ್ತಾ ಹೋಗಿ ಕೊನೆಗೆ ಒಂದು ಶರೀರದಲ್ಲಿ ಕಾಂಪ್ಲಿಕೇಶನ್ಸ್ ನ ತರ್ತಾ ಹೋಗ್ತದೆ. ಲಿವರ್ ಡಿಸೀಸ್ ಪರ್ಸೆ ಲಿವರ್ ನಲ್ಲಿ ತೊಂದರೆ ಆಗಿ ಅಲ್ಲಿ ಒಂದು ಗಾಯ ಆಗಿ, ಗಾಯದಿಂದ ಫ್ಯಾಟಿನಿಂದ ಗಾಯ ಆಗಿ ಲಿವರ್ ನಲ್ಲಿ, ಅದರಲ್ಲಿ ಒಂದು ಸಿರೋಸಿಸ್ ಅಂದ್ರೆ ಫೈಬ್ರೋಸಿಸ್ ಆಗಿ ಲಿವರ್ ಮತ್ತು ಶ್ರಂಕ್ ಆಗ್ತದೆ, ಒಂದು ಸಣ್ಣದಾಗ್ತದೆ, ಕುಗ್ಗುತ್ತೆ, ಕುಗ್ಗಿ ಅದರಲ್ಲಿ ಕೆಲಸ ಪ್ರಕ್ರಿಯೆಗಳು ಕಡಿಮೆ ಆಗ್ತವೆ. 500 ಕೆಲಸಗಳು ಅಂತ ನಾವು ಹೇಳಿದ್ವಿ, ಬೇಡದ ಕೆಲಸಗಳನ್ನು ಕಡಿಮೆ ಮಾಡ್ಕೋಬಹುದು. ಬಟ್ ಬಹಳ ಹಾಳಾದಾಗ ಬೇಕಾಗಿರುವ ಕೆಲಸಗಳು, ಬಹಳ ಜೀವನಕ್ಕೆ ಅತ್ಯಮೂಲ್ಯವಾದ ಕೆಲಸಗಳು ಕೂಡ ನಿಲ್ಲಕ್ ಸ್ಟಾರ್ಟ್ ಆಗ್ತದೆ.
1: ಬೇಸಿಕ್ ನೀಡ್ ಅಂತ,
0: ಬೇಸಿಕ್ ನೀಡ್ ಶರೀರಕ್ಕೆ ಏನ್ ಬೇಕಾಗುತ್ತೆ ಅದನ್ನು ಕೂಡ ಮಾಡುವುದು ತೊಂದರೆ ಆಗ್ತಾ ಹೋಗ್ತದೆ. ಅದರಿಂದ ಪಿಷ್ಟಗಳಿರ್ಬೋದು, ಫ್ಯಾಟ್ ಲಿವರ್ ಪ್ರಾಬ್ಲಮ್ಸ್ ಇರಬಹುದು, ಅವೆಲ್ಲವೂ ಕೂಡ ತೊಂದರೆಗಳಿಗೆ ಈಡಾಗುತ್ತೆ.
1: ಡಾಕ್ಟರ್, ಈಗ ಫ್ಯಾಟಿ ಲಿವರ್ ಅನ್ನುವಂಥದ್ದು ಏನಿದೆ, ನಮಗೆ ತುಂಬಾ ಸಾರಿ ಯಾವುದೋ ಬೇರೆ ಕಾಯಿಲೆಗೆ ಏನೋ ಒಂದು ಸ್ಕ್ಯಾನಿಂಗ್ ಆ ತರ ಹೋದಾಗ ಅಲ್ಲಿ ಫ್ಯಾಟಿ ಲಿವರ್ ಅನ್ನುವಂಥದ್ದು ನಮಗೆ ಕಂಡು ಬರುತ್ತೆ. ಹೆಚ್ಚಾಗಿ ಅದೇ ಲಿವರ್ ಅನ್ನೇ ಪರೀಕ್ಷೆ ಮಾಡಿಸ್ಕೊಳ್ಳೋಕ್ಕಿಂತ ನಾವು ಹೋಗಿ ಕಂಡು ಹಿಡ್ಕೊಂಡದ್ದು ಕಡಿಮೆ, ಅದು ತುಂಬಾ ಗಂಭೀರವಾದ ಹಂತಕ್ಕೆ ಹೋದಾಗ ಆ ರೀತಿ ಆಗುತ್ತೆ. ಇದ್ರ ಹೊರತಾಗಿ ಯಾವುದೇ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ವಾ ಫ್ಯಾಟಿ ಲಿವರ್ ಇದ್ದಾಗ?
0: ಫ್ಯಾಟಿ ಲಿವರ್ ಇದ್ದಾಗ ಅದು ಅದಕ್ಕೆ ಸೈಲೆಂಟ್ ಎಪಿಡೆಮಿಕ್ ಅಂತ ಹೇಳಿದ್ರು. ಲಕ್ಷಣಗಳು ಅದರದೇ ಆದ ಪ್ರಕ್ರಿಯೆಯಲ್ಲಿ ಲಕ್ಷಣಗಳು ಕಾಣಸಿಗುವುದಿಲ್ಲ. ಅದು ಒಂದು ಹಂತದಲ್ಲಿ ಮೀರಿ ಹೋದಾಗ ಮಾತ್ರ ಅದು ಲಿವರ್ ನ ತೊಂದರೆಗಳು ಕಾಣಿಸ್ತಾ ಇದೆ. ಹೇಗೆ ಅಂದ್ರೆ ಜಾಂಡಿಸ್ ಇರ್ಬೋದು, ಇಲ್ಲಾಂದ್ರೆ ಹೊಟ್ಟೆಯಲ್ಲಿ ನೀರು ತುಂಬುವುದಿರ್ಬೋದು, ಇಲ್ಲ ಕನ್ಫ್ಯೂಷನ್ ಆಗೋದಿರ್ಬೋದು, ಅವೆಲ್ಲ ಒಂದು ಹಂತದ ಮೇಲೆ ಹೋಗೋದು. ಬರೀ ಗ್ರೇಡ್ 1 ಮೊದಲನೇ ಹಂತದ ಫ್ಯಾಟಿ ಲಿವರ್ ನಲ್ಲಿ ಯಾವ ಲಕ್ಷಣಗಳು ಕಾಣುವುದಿಲ್ಲ. ಸೊ ಇದು ಏನಾಗುತ್ತೆ ಅಂದ್ರೆ ನಾವು ಸ್ವಲ್ಪ

0: ನಮ್ಮ ಹೊಟ್ಟೆಯ ಬೊಜ್ಜು ಬರ್ತಾ ಇದೆ ಅಂತ ಹೇಳ್ತು, ಇಲ್ಲಾಂದ್ರೆ ನಮ್ಮಲ್ಲಿ ಶುಗರ್ ಡಯಾಬಿಟಿಸ್ ಇದೆ, ಇಲ್ಲ ಬಿ ಪಿ ಇದೆ, ಇನ್ನೊಂದು ಕಾರಣಗಳಿದ್ದಾಗ ನಾವು ಟೆಸ್ಟ್ ಮಾಡಿಸ್ಕೊಂಡಾಗ ನೀವು ಹೇಳಿದಾಗ ಅಲ್ಟ್ರಾಸೌಂಡ್ ನಲ್ಲಿ ಬಂದು ಕಂಡು ಬಂತು ಅಂತ ಹೇಳ್ತೀವಿ, ಅವಾಗ ನಮಗೆ ಕಣ ಸಿಗುವಂತ ಪ್ರಕ್ರಿಯೆ ಇರ್ತದೆ. ಅದನ್ನ ಹೇಗೆ ಮಾಡಬೇಕು ಅಂದ್ರೆ ಇದನ್ನ ರಿವರ್ಸಿಬಲ್ ಇರೋದು ಹೇಗೆ, ನಾವು ಒಂದು 5-10% ನಮ್ಮ ವೆಯ್ಟ್ ಅನ್ನ ಕಡಿಮೆ ಮಾಡ್ಕೋ, ನಾವು 60 ಕಿಲೋ ಇದ್ರೆ 6 ಕಿಲೋ ಕಡಿಮೆ ಮಾಡ್ಕೋಬೇಕು. ಆ ರೀತಿ ನಾವು ಒಂದು 6 ವಾರ ಇಲ್ಲ 3 ತಿಂಗಳಲ್ಲಿ ನಾವು ಕಡಿಮೆ ಮಾಡ್ಕೊಂಡಿದ್ದೇ ಪಕ್ಷದಲ್ಲಿ ಈ ಫ್ಯಾಟಿ ಲಿವರ್ ಇರಲಿ ಮತ್ತೆ ಬೇರೆ ತೊಂದರೆಗಳು ಇರಲಿ ಕಂಟ್ರೋಲಿಗೆ ಬರ್ತಾ ಹೋಗ್ತದೆ.
1: ಓಕೆ, ನೀವು ಮಾತಿನ ಮಧ್ಯೆ ಕಾರಣಗಳನ್ನು ಕೂಡ ಹೇಳ್ತಾ ಬಂದ್ರಿ, ಆದ್ರೆ ಕಾರಣಗಳನ್ನೇ ಹೆಚ್ಚಾಗಿ ನಾವು ಗಮನ ಇಟ್ಟು ನೋಡೋದಾದ್ರೆ ಏನೆಲ್ಲ ಕಾರಣಗಳು ಈ ಫ್ಯಾಟಿ ಲಿವರ್ ಗೆ ಪ್ರಭಾವವನ್ನು ಬೀರುತ್ತೆ?
0: ನಾವು ಮುಖ್ಯವಾದ ಕಾರಣಗಳು ಆಹಾರ ಪ್ರಕ್ರಿಯೆಯಲ್ಲಿ ಒಂದು ಸಮತೋಲನ ಇಲ್ಲದೆ ಇರುವಂತದ್ದು. ಜಾಸ್ತಿಯಾಗಿ ನಾವು ಪಿಷ್ಟಗಳು, ಕಾರ್ಬೋಹೈಡ್ರೇಟ್, ಸ್ವೀಟ್ ಗಳು ಅಥವಾ ಪ್ರೊಸೆಸ್ಡ್ ಪ್ಯಾಕೆಟ್ ಫುಡ್ ಗಳನ್ನು ತಿನ್ನೋದು, ಆಮೇಲೆ ಟೈಮ್ ಇಲ್ಲದೆ ಅಂತ ಊಟ ಮಾಡುವುದು, ಹೊರಗಡೆ ಅಂಶಗಳು ಮಲ್ಟಿಪಲ್ ಟೈಮ್ಸ್ ನಾವು ಪ್ರೋಟೀನ್ ಅಂತ ಹೇಳ್ಬಿಟ್ಟು ಹೊರಗಡೆ ಆಹಾರಗಳನ್ನು ಸೇವಿಸೋದು, ಆನಂತರ ಎಕ್ಸಸೈಸ್ ಇಲ್ಲದೆ ಇರುವಂತದ್ದು, ನಾವು ದಿನನಿತ್ಯದ ಕೆಲಸಗಳಲ್ಲಿ ನಾವು ಒಂದು ದೇಹನ ದಂಡಿಸದೇ ಇರುವಂತದ್ದು. ಸೊ ಅವಾಗ ಏನಾಗ್ತದೆ ಅಂದ್ರೆ ಅದು ನಮ್ಮ ಚಯಾಪಚನ ಕ್ರಿಯೆಯಲ್ಲಿ ಬಹಳ ಚೇಂಜಸ್ ಆಗ್ಬಿಟ್ಟು ಅದು ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ, ಲಿವರ್ ನಲ್ಲೂ ಕೂಡ ಆಗ್ತಾ ಹೋಗ್ತದೆ. ಆ ನಂತರ ನಮ್ಮದು ಆಲ್ಕೋಹಾಲ್ ಇರ್ಬೋದು, ದೆವ್ವನ ಮಾಡುವುದು, ಸ್ಮೋಕ್ ಮಾಡುವುದು, ಇಲ್ಲ ಇನ್ನಿತರ ಸಹವಾಸಗಳಿಗೆ ಬೀಳೋದು, ಇದರಿಂದ ಏನಾಗ್ತದೆ ಅಂದ್ರೆ ನಮ್ಮ ಪಚನ ಕ್ರಿಯೆಯಲ್ಲಿ ಚೇಂಜಸ್ ಆಗಿ ಕೊನೆಗೆ ಅದು ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ ಮೇಡಮ್. ಇದು ಕಾರಣಗಳು. ಮತ್ತೆ ಬೇರೆ ಕಾರಣಗಳು ಅಂದ್ರೆ ಯಾರಿಗೆ ಮೊದಲಿಂದ ಶುಗರ್ ಡಯಾಬಿಟೀಸ್ ಇರಬಹುದು, ಬಿ ಪಿ ಇರ್ಬೋದು, ಆ ನಂತರ ಹಾರ್ಟ್ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಒಬೆಸಿಟಿ ಇರ್ಬೋದು, ಇವೆಲ್ಲವೂ ಕೂಡ ನಾವು ಹೇಳ್ಬೋದು ನಮಗೆ ಫ್ಯಾಟಿ ಲಿವರ್ಗೆ ಕಾರಣಗಳಾಗಿ ಪರಿಣಮಿಸುತ್ತೆ ಅಂತ.
1: ನಾನು ಮುಂದೆ ಪ್ರಶ್ನೆ ಕೇಳೋಣ ಇದನ್ನ ಅಂದ್ಕೊಂಡಿದ್ದೆ, ಈಗಲೇ ನೆನಪಾಗಿದ್ರಿಂದ, ಈ ಫ್ಯಾಟಿ ಲಿವರ್ ಆದಾಗ ಕರುಳು ಮತ್ತೆ ಹೃದಯಕ್ಕೆ ಹೆಚ್ಚು ಸಮಸ್ಯೆ ಆಗುತ್ತೆ ಅಂತ ಹೇಳುವಂತದ್ದು, ಹೇಗೆ ಇದು ಪ್ರಭಾವ ಬೀರುತ್ತೆ?
0: ಹೌದು ಮೇಡಮ್, ಫ್ಯಾಟಿ ಲಿವರ್ ನಿಂದ ಇದು ಶರೀರದ ಎಲ್ಲಾ ಭಾಗಗಳಿಗೂ ತೊಂದರೆ ಕೊಟ್ಟೇ ಕೊಡುತ್ತೆ. ಫ್ಯಾಟಿ ಲಿವರ್ ನಲ್ಲಿ ನಾ ಹೇಳಿದ ಹಾಗೆ ಯಾವಾಗ ಚಯಾಪಚನ ಕ್ರಿಯೆ ತೊಂದರೆ ಆಗುತ್ತೆ, ಫ್ಯಾಟ್ ನ ಚಯಾಪಚನವು ಚೇಂಜ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಅಬ್ನಾರ್ಮಲ್ ಕೊಲೆಸ್ಟ್ರಾಲ್, ನಾವು ಏನ್ LDL ಅಂತ ಹೇಳ್ತೀವಿ, ಟ್ರೈಗ್ಲಿಸರೈಡ್ಸ್ ಅಂತ ಹೇಳ್ತೀವಿ, ಅದರ ಅಂಶಗಳು ಜಾಸ್ತಿ ಆಗುತ್ತೆ ರಕ್ತದಲ್ಲಿ. ಅವುಗಳು ಏನ್ ಮಾಡ್ತಾವ ಅಂದ್ರೆ ಹಾರ್ಟ್ ನ ಸಣ್ಣ ಸಣ್ಣ ನಾಡಿಗಳಲ್ಲಿ ಹೋಗಿ ಅಕ್ಯುಮುಲೇಟ್ ಆಗಿ ಅಥೆರೋಸ್ಕ್ಲೆರೋಸಿಸ್ ಅಂತ, ಅದರಿಂದ ಹಾರ್ಡಿಯಾಕ್ ಪ್ರಾಬ್ಲಮ್ಸ್ ಕೂಡ ಆಗೋ ಚಾನ್ಸಸ್ ಜಾಸ್ತಿ ಆಗ್ಬಿಡುತ್ತೆ. ಯಾವಾಗ ನಮ್ಮ ಫ್ಯಾಟ್ ಅಕ್ಯುಮುಲೇಟ್ ಆಗ್ತದೆ, ಆಕ್ಸಿಡೇಷನ್ ಪ್ರಕ್ರಿಯೆ ಅಂತ ಒಂದು ಜಾಸ್ತಿ ಆಗ್ತದೆ, ಅದರಿಂದ ಕೆಟ್ಟ ಟಾಕ್ಸಿನ್ಸ್ ಗಳು ಕೂಡ ಶರೀರದಲ್ಲಿ ವಿವಿಧ ಅಂಗಗಳಲ್ಲಿ ಹರಡ್ತಾ ಹೋಗ್ತದೆ. ಇದರಿಂದ ನಮ್ಮ ಹಾರ್ಟ್ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಕೂಡ ಆಗ್ತದೆ. ಅದನ್ನ ನಾವು ಕಂಟ್ರೋಲ್ ಮಾಡದೇ ಇದ್ದು ಮತ್ತೆ ನಮ್ಮ ಲೈಫ್ ಸ್ಟೈಲ್ ನಲ್ಲಿ ಚೇಂಜಸ್ ಮಾಡದೇ ಇದ್ರೆ ಅದು ನೆಕ್ಸ್ಟ್ ಹಂತದ ಲಿವರ್ ಡಿಸೀಸ್ ಗೆ ಪ್ರಾಬ್ಲಮ್ ಆಗಿ ಕರುಳಿನಲ್ಲಿ ರಕ್ತಸ್ರಾವ ಆಗುವ ಪ್ರಕ್ರಿಯೆಗಳು ಕೂಡ ಆಗ ಚಾನ್ಸಸ್ ಇರ್ತದೆ. ಆಮೇಲೆ ಕರುಳಿನಲ್ಲಿ ಲೀಕಿ ಗಟ್ ಅಂತಾನು ಹೇಳ್ತೀವಿ ನಾವು, ಕರುಳಿನ ಟಾಕ್ಸಿನ್ಸ್ ಬ್ಯಾಕ್ಟೀರಿಯಾಸ್ ಎಲ್ಲ ಅದು ಕೂಡ ರಕ್ತದಲ್ಲಿ ಬಂದು ಲಿವರ್ ನ ಬೈಪಾಸ್ ಮಾಡಿ ಮೆದುಳಿಗೆ ಹೋಗಿ ಸ್ವಲ್ಪ ಕನ್ಫ್ಯೂಷನ್ ಕೂಡ ಮಾಡುವಂತ ಪ್ರಕ್ರಿಯೆಗಳು ಇರ್ತದೆ. ಸೊ ಹೀಗೆ ಎರಡು ಹಾರ್ಟ್ ಮತ್ತೆ ಇಂಟೆಸ್ಟೈನ್ ಗಳನ್ನ ಇದು ತೊಂದರೆ ಈಡ್ ಮಾಡುತ್ತದೆ. ನಂತರದ ಹಂತಗಳಲ್ಲಿ ಮಾಡುತ್ತೆ ಪರ್ಸೆ ಫ್ಯಾಟಿ ಲಿವರ್ ಇಂದ ಈ ರೀತಿ ಲಕ್ಷಣಗಳು ಕಾಣುವುದಿಲ್ಲ. ಫ್ಯಾಟಿ ಲಿವರ್ ಇಂದ ಲಿವರ್ ಡಿಸೀಸ್ ಅಂದ್ರೆ ಸಿರೋಸಿಸ್ ಅಂತ ಸ್ಟೇಜ್ ಗೆ ಹೋದ ನಂತರ ನಮಗೆ ಇದೆಲ್ಲ ಕಾರಣಗಳು, ಅದಕ್ಕೆ ಆ ಸ್ಟೇಜ್ ಇಂದ ವಾಪಸ್ ಬರೋದಕ್ಕೆ ಆಗುದಿಲ್ಲ, ಅವಾಗ ಮತ್ತೆ ಬೇರೆ ತರದ ಟ್ರೀಟ್ಮೆಂಟ್ ಗಳನ್ನು ಕೊಡಬೇಕಾಗ್ತದೆ. ಫ್ಯಾಟಿ ಲಿವರ್ ಮೊದಲನೇ ಹಂತದಲ್ಲಿ ಇರೋದ್ರಿಂದ ಅದನ್ನು ನಾವು ರಿವರ್ಸ್ ಮಾಡಿ ವಾಪಸ್ ನಾರ್ಮಲ್ ಹಂತಕ್ಕೆ ತರುವ ಚಾನ್ಸಸ್ ಗಳು ಬಹಳ ಜಾಸ್ತಿ ಇರ್ತದೆ.
1: ನೀವು ನೋಡಿದಾಗ ಸಾಮಾನ್ಯವಾಗಿ ಯಾರಲ್ಲಿ ಹೆಚ್ಚು, ದೊಡ್ಡವರಲ್ವಾ ಅಥವಾ ಈಗ ಯುವಕರು ಮಕ್ಕಳಲ್ಲೂ ಕೂಡ ಈ ಫ್ಯಾಟಿ ಲಿವರ್ ಅನ್ನುವಂಥದ್ದು ಕಾಣಿಸ್ತಾ ಇದೆ, ಹೆಚ್ಚಾಗಿ ಯಾರಲ್ಲಿ ಕಂಡು ಬರುತ್ತೆ
0: ಮೇಡಮ್? ಈಗ ವಯಸ್ಸಾದವರಲ್ಲಿ ಯಾರಿಗೆ ನಮ್ಮ ಒಬೆಸಿಟಿ, ಡಯಾಬಿಟೀಸ್, ಆಮೇಲೆ ಬಿ ಪಿ, ಹೈಪರ್ ಟೆನ್ಷನ್, ಆಮೇಲೆ ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ನಿಯಾ, ಸ್ಲೀಪ್ ಎಪ್ನಿಯಾ ಅಂತ ಒಂದು ಕೇಳಿರುವುದು, ಆ ರೋಗ ಇರುವಂತವರಿಗೆ, ಮತ್ತೆ ಫ್ಯಾಮಿಲಿಯಲ್ ವಂಶ ಪಾರಂಪರ್ಯ ಕೊಲೆಸ್ಟ್ರಾಲ್ಗಳ ತೊಂದರೆಗೆ, ಇವರಿಗೆಲ್ಲೇ ನಾವು ಕಾಮನ್ ಆಗಿ ವಯಸ್ಸಾದವರಲ್ಲಿ ಕಾಣಿಸ್ತಾ ಇದೆ. ವಯಸ್ಸಾದವರು ಸ್ವಲ್ಪ ಚಟುವಟಿಕೆಗಳು ಸ್ವಲ್ಪ ಇರುತ್ತೆ, ಅವರು ದಿನನಿತ್ಯದ ಇದುಗಳು. ಈಗ ಎಲ್ಲದಕ್ಕಿಂತ ಬಹಳ ಚಿಂತಾರ್ಹ ವಿಷಯ ಏನಂದ್ರೆ ಸಣ್ಣ ಮಕ್ಕಳಲ್ಲಿ ಈಗ ಅವರು ಈಗೆಲ್ಲ ಮೊಬೈಲ್ ಅಲ್ಲಿ ಆಟಗಳು, ಮೊದಲ ತರ ಹೊರಗೆ ಆಟ ಆಡೋದು ಆ ರೀತಿ ಏನಿಲ್ಲ. ಆನಂತರ ಊಟದಲ್ಲೂ ಕೂಡ ಎಲ್ಲ ಪ್ಯಾಕೆಟ್ ಫುಡ್ಸ್ ಯಾವ್ದು ಬಹಳ ಅದನ್ನ ಮಕ್ಕಳಿಗೆ ಮನಸ್ಸಿಗೆ ಬಹಳ ಇಷ್ಟ ಆಗ್ತವೆ. ಸೊ ಅವ್ ಹೇಗ್ ಮಾಡುತ್ತದೆ ಅಂದ್ರೆ ಅವರಲ್ಲೂ ಕೂಡ ಈಗ ಒಬೆಸಿಟಿ ಮತ್ತೆ ಅದರಲ್ಲಿ ಅವರಲ್ಲೂ ಕೂಡ ಫ್ಯಾಟಿ ಲಿವರ್ ಅಂಶಗಳು ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಇದರಿಂದ ಏನಾಗ್ತದೆ ಅಂದ್ರೆ ಈ ಲಿವರ್ ಡಿಸೀಸ್ ಮೊದಲೆಲ್ಲ ಅನ್ಕೊಳ್ತಿದ್ವಿ 60 ವಯಸ್ಸಿನ ನಂತರ ಬರುತ್ತೆ, 50 ವಯಸ್ಸಿನ ನಂತರ ಬರಬಹುದು, ಯಾಕಂದ್ರೆ ಇವೆಲ್ಲ ಬೇರೆ ರೋಗಗಳು ಇರಬಹುದು ಅಂತ. ಬಟ್ ಈಗ ಯಾವ ಬೇರೆ ರೋಗಗಳು ಇಲ್ದೇನೆ ಬರೀ ಒಂದು ಒಬೆಸಿಟಿಯಿಂದ, ಅವರ ಫುಡ್ ಹ್ಯಾಬಿಟ್ಸ್ ಇಂದ 30-40 ವಯಸ್ಸಿನಲ್ಲಿ ನಾವು ಕ್ರಾನಿಕ್ ಲಿವರ್ ಡಿಸೀಸ್ ಅಥವಾ ಸಿರೋಸಿಸ್ ಅನ್ನೋ ಸ್ಟೇಜ್ ಕೂಡ ನಾವು ನೋಡಬಹುದಾಗಿದೆ. ಸೊ ಇದು ಸ್ವಲ್ಪ ಚಿಂತಾರ್ಹವಾದ ವಿಷಯ. ಅದರಿಂದ ನಾವು ಮೊದಲೇ ಮಕ್ಕಳನ್ನ ಅಥವಾ ಯಾವುದೇ ಊಟದ ವ್ಯವಸ್ಥೆಯಲ್ಲಿ, ಎಕ್ಸಸೈಸ್ ಗಳ ವ್ಯವಸ್ಥೆಯಲ್ಲಿ ಏನಾದ್ರೂ ಸ್ವಲ್ಪ ಒಬೆಸಿಟಿ ಕಂಡು ಬಂದಿಲ್ಲ, ಅವ್ರಿಗೆ ಫೈಬ್ರೋಸ್ಕ್ಯಾನ್ ಅಂತ ಈ ರೀತಿ ಟೆಸ್ಟ್ ಗಳನ್ನ ಮಾಡಿಸಿದ ಅಂತದಲ್ಲಿ ಬಂತಂದ್ರೆ ನಾವು ಅದನ್ನ ರಿವರ್ಸ್ ಮಾಡಬಹುದು. ಒಂದು ಡಯಟ್ ಪ್ರಾಕ್ಟೀಸ್ ಮಾಡ್ಕೊಂಡು, ಡಿಸಿಪ್ಲಿನ್ ನೀವು ಹೇಳಿದಾಗೆ, ಒಂದು ಶ್ರದ್ಧಾಯುತ ಒಂದು ಆಹಾರ ಪ್ರಕ್ರಿಯೆ ಮತ್ತು ವ್ಯಾಯಾಮ ಇದನ್ನ ಮಾಡಿಕೊಂಡು ನಾವು ಜೀವನದಲ್ಲಿ ಅವ್ರದ್ದು ಫ್ಯಾಟಿ ಲಿವರ್ ಅಥವಾ ಬೇರೆ ರೋಗಗಳು ಬರದೇ ಅಂತ ತಡೆಗಟ್ಟಬಹುದು. ಹಾಗಾಗಿ ಇದು ರಿವರ್ಸಿಬಲ್ ಡಿಸೀಸ್ ಆಗಿರೋದ್ರಿಂದ ನಾವು ಇದರ ಬಗ್ಗೆ ಧ್ಯಾನ ಕೊಡಬೇಕಾಗುತ್ತದೆ. ನಾವು ನಮ್ಮ ಮಕ್ಕಳು

0: ಎಲ್ಲರಿಗೂ ಕೂಡ.
1: ಒಂದು ಮಾತಿತ್ತು ಏನು ಅಂದ್ರೆ, ಸುಮ್ಮನೆ ಲಿವರ್ ಹಾಳಾಗಿದೆ ಅಂದ ತಕ್ಷಣ ಓ ಇವರು ಹೆಚ್ಚು ಮದ್ಯಪಾನ ಮಾಡ್ತಾ ಇದ್ರ ಅಂತ ಒಂದು ಪ್ರಶ್ನೆ ಮುಂಚೆಲ್ಲ ಬರ್ತಾ ಇತ್ತು. ನೀವು ಈಗ ಹೇಳ್ತಾ ಇರೋದು ನೋಡಿದ್ರೆ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ ಎಲ್ಲವೂ ಕಾರಣ ಆಗ್ತಾ ಇದೆ. ಇದ್ರ ಬಗ್ಗೆ ಹೇಳಿ ಡಾಕ್ಟರ್, ಯಾವಾಗ ಹೌದು ಈ ಮದ್ಯಪಾನ ಅಲ್ಲದವರಲ್ಲೂ ಕೂಡ ಕಂಡು ಬರುತ್ತೆ ಅನ್ನುವಂಥದ್ದನ್ನ ನೋಡ್ಲಾಯ್ತು.
0: ಹೌದು, ಮೊದಲ ಕಾಲದಲ್ಲಿ ನಾವು ಲಿವರ್ ತೊಂದರೆ ಆಯ್ತು ಅಂದ್ರೆ ಮದ್ಯಪಾನನೆ ಮೊದಲು ನಾವು ಒಂದು ಕಾರಣ ಒಂದು ತಿಳ್ಕೊಳ್ತಾ ಇದ್ವಿ, ಅವ್ರು ಮಾಡೇ ಇರಲೇಬೇಕು ಅಂತ ಒಂದು ಯೋಚನೆ ಮಾಡ್ತಾ ಇದ್ವಿ. ಆ ನಂತರ ಒಂದು 100% ಕೇಸ್ ನಲ್ಲಿ ನಮಗೆ ಒಂದು 30-40% ಮಾತ್ರ ಮದ್ಯಪಾನದ ಒಂದು ಕಾರಣಗಳು ಸಿಗ್ತಾ ಇತ್ತು, ಬಾಕಿ ಕಾರಣಗಳು ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಅವಾಗ ಹೆಪಟೈಟಿಸ್ ವೈರಸ್ ಗಳನ್ನು ನಾವು ಕಂಡುಹಿಡಿದ್ವಿ, ಅವುಗಳಿಂದ ಆಗಿರ್ಬೋದು ಒಂದು 10-20%. ಬಟ್ ಇನ್ನು ಉಳಿದ 50-60% ಪ್ರತಿಭಾಗದಲ್ಲಿ ನಮಗೆ ಕಾರಣಗಳ ತಿಳಿದಾದಾಗ ನಾವು ಲಿವರ್ ನನ್ನ ಏನೇನು ಅಫೆಕ್ಟ್ ಮಾಡ್ತವೆ, ಏನೇನು ಕಾರಣಗಳು ಲಿವರ್ ನ ಕೆಲಸ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತವೆ ಅನ್ನೋದನ್ನು ಯೋಚನೆ ಮಾಡಿದ್ವಿ. ಅದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಚಯಾಪಚಯ ಕ್ರಿಯೆ, ಮೆಟಬಾಲಿಸಂ. ಸೊ ಮೆಟಬಾಲಿಸಂ ಗೆ ಬೇಕಾಗಿರೋದು ನ್ಯೂಟ್ರಿಷನ್, ನಾವು ತಗೊಂಡಂತ ಊಟ ಮತ್ತು ನಾವು ಮಾಡುವಂತ ಎಕ್ಸಸೈಸ್, ಇವುಗಳಿಂದನೆ ತೊಂದರೆ ಆಗ್ತಿದೆ ಅಂತ ನಾವು ಯೋಚನೆ ಮಾಡಿದಾಗ ಅದರಲ್ಲಿ ಚೇಂಜಸ್ ಇಲ್ಲದ ಈಗ ಆರ್ಮಿನಲ್ಲಿ ಇರೋರಿಗೆ ಯಾಕೆ ಬರ್ತಾ ಇಲ್ಲ, ನಮ್ಮ ನಾರ್ಮಲ್ ಮನುಷ್ಯರಿಗೆ ಯಾಕೆ ಬರ್ತಾ ಇದೆ, ಹಾಗೆ ಎಲ್ಲ ನೋಡ್ತಾ ಹೋದಾಗ ಗೊತ್ತಾಗ್ತು ಲಿವರ್ ಅಲ್ಲಿ ತೊಂದರೆ ಆಗ್ತಿರೋದು ನಮ್ಮ ದೈನನಿತ್ಯದ ಜೀವನ ಶೈಲಿಯಿಂದ ಅಂತಾನೆ ತಿಳಿದು ಬಂದಿದೆ. ಲಿವರ್ ಡಿಸೀಸ್ ನಲ್ಲಿ ಮೊಟ್ಟ ಮೊದಲ ಕಾರಣನೇ ಫ್ಯಾಟಿ ಲಿವರ್ ಅಥವಾ ಮೆಟಬಾಲಿಕ್ ಡಿಸ್ಫಂಕ್ಷನ್ ಅಸೋಸಿಯೇಟೆಡ್ ಸ್ಟೇಟೋಟಿಕ್ ಲಿವರ್ ಡಿಸೀಸ್ ಅಂತ ಹೇಳ್ತೇವಲ್ಲ, ಇದೇ ಮೊಟ್ಟ ಮೊದಲ ಕಾರಣವಾಗಿ ಹೊರಹೊಮ್ಮಿದೆ ಈತಿನ ದಿನಗಳಲ್ಲಿ. ಸೊ ಇದಕ್ಕೆ ಮೊದಲೇ ನಾವು ಮನಸ್ಸಿನಿಂದ ನೋಡ್ಕೊಂಡು ಬಿಟ್ರೆ ಅದನ್ನ ಕಂಟ್ರೋಲ್ ಮಾಡಿ ರಿವರ್ಸ್ ಮಾಡುವಂತಹ ಚಾನ್ಸಸ್ ಗಳು ಜಾಸ್ತಿ ಇದೆ.
1: ಡಾಕ್ಟರ್, ಯಾವುದೇ ಪರೀಕ್ಷೆಗೆ ಒಳಪಡಲಿಲ್ಲ, ಫ್ಯಾಟಿ ಲಿವರ್ ಇದೆ ಅನ್ನುವಂಥದ್ದು ಗೊತ್ತೇ ಆಗ್ಲಿಲ್ಲ, ತುಂಬಾ ಈಗಾಗಲೇ ಹೆಚ್ಚಾಗಿದೆ ಅಂದಾಗ ಏನೆಲ್ಲ ಪರೀಕ್ಷೆಗಳನ್ನ ಮಾಡ್ತೀರಿ
0: ಮೇಡಮ್? ಫಸ್ಟ್ ನಾವು ಯಾವ ಹಂತದಲ್ಲಿ ಲಿವರ್ ಫ್ಯಾಟಿ ಲಿವರ್ ಅಕ್ಯುಮುಲೇಟ್ ಆಗಿದೆ, ಎರಡನೇದು ಯಾವ ಹಂತದಲ್ಲಿ ಫೈಬ್ರೋಸಿಸ್ ಅಂದ್ರೆ ಎಷ್ಟು ಶಂಕ್ ಆಗ್ತಿದೆ, ಕುಗ್ಗುತ್ತಿದೆ ಇದೆ ಲಿವರ್, ಇದನ್ನೆಲ್ಲ ನೋಡ್ಲಿಕ್ಕೆ ನಾವು ಬ್ಲಡ್ ಟೆಸ್ಟ್ ಗಳು ಕ್ರೈ ಇರುತ್ತೆ, ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ, ಅದಾದ ನಂತರ ಫೈಬ್ರೋಸ್ಕ್ಯಾನ್ ಅಂತ ಮಾಡ್ತೀವಿ, ಅದಾದ ನಂತರ ಲಿವರ್ ತೊಂದರೆಯಿಂದ ನಮ್ಮ ಬ್ಲಡ್ಡಿನ ಅಂಶಗಳು ಎಷ್ಟು ಹಾಳಾಗಿದೆ ಅಂತ ಅದನ್ನು ನೋಡ್ಕೊಳ್ತೇವೆ, ಆಮೇಲೆ ರಕ್ತ ಎಷ್ಟು ತೆಳು ಇದೆ PTINR ಅಂತ ಅದನ್ನು ಕೂಡ ಮಾಡ್ತೇವೆ. ನೆಕ್ಸ್ಟ್ ಅದಾದ ನಂತರ ಇಮೇಜಿಂಗ್ ಅಂದ್ರೆ CT ಸ್ಕ್ಯಾನ್ ಮಾಡಬಹುದು ಅಥವಾ ಒಂದು MRI ಸ್ಕ್ಯಾನ್ ಮಾಡಬಹುದು, ಇವನ್ನೆಲ್ಲ ಕೂಡ ನಾವು ಮಾಡಿಬಿಟ್ಟು ನೋಡ್ತೇವೆ. ಇದರಲ್ಲಿ ತೊಂದರೆಗಳು ಕಂಡು ಬಂದಲ್ಲಿ ನಾವು ಅದರ ಪೂರಕವಾಗಿ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನು ಕೊಡ್ತೇವೆ. ಮೆಡಿಕಲ್ ಟ್ರೀಟ್ಮೆಂಟ್ ಆಗದ ಪಕ್ಷದಲ್ಲಿ ನಾವು ಕಸಿ ಮಾಡುವಂತ ವಿಧಾನ ಕೂಡ ಉಪಯೋಗಿಸ್ತೇವೆ ನಾವು. ನೆಕ್ಸ್ಟ್
1: ಟ್ರೀಟ್ಮೆಂಟ್ ಅಂತಂದ್ರೆ ಏನೆಲ್ಲ ಟ್ರೀಟ್ಮೆಂಟ್ ಇರುತ್ತೆ?
0: ಟ್ರೀಟ್ಮೆಂಟ್ ಅಂದ್ರೆ ಮೇಡಮ್, ಈಗ ನಾನು ಹೇಳಿದೆ ನಿಮಗೆ ರಕ್ತಸ್ರಾವ ಆಗುವ ಲಕ್ಷಣಗಳಿರ್ಬೋದು ಅಂತ. ರಕ್ತಸ್ರಾವ ಆದ್ರೆ ನಾವು ರಕ್ತದ ಒಂದು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ಯಾವ ಭಾಗದಿಂದ ಇಂಟೆಸ್ಟೈನಲ್ಲಿ ಅವುಗಳನ್ನ ಕೂಡ ನಾವು ಅವುಗಳನ್ನ ಎಂಡೋಸ್ಕೋಪಿ ಅಥವಾ ಕೊಲೊನೋಸ್ಕೋಪಿ ಮೂಲಕ ಕಂಟ್ರೋಲ್ ಮಾಡಬಹುದು. ಆ ನಂತರ ನಮ್ಮ ಜಾಂಡಿಸ್ ಆಯ್ತು, ಜಾಂಡಿಸ್ಗೆ ನಾವು ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಕೊಟ್ಬಿಟ್ಟು ಸ್ವಲ್ಪ ಕಂಟ್ರೋಲ್ ಮಾಡಬಹುದು. ಆ ನಂತರ ಹೊಟ್ಟೆಯಲ್ಲಿ ನೀರು ತುಂಬುದ ಅಸೈಟಿಸ್ ಅಂತ ಹೇಳ್ತೇವೆ, ಅದನ್ನ ಟೆಸ್ಟ್ ಮಾಡಬಹುದು. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಹೈ ಪ್ರೋಟೀನ್ ಡಯಟ್, ಲೋ ಸಾಲ್ಟ್ ಡಯಟ್, ವಾಟರ್ ರೆಸ್ಟ್ರಿಕ್ಷನ್, ಇವನ್ನೆಲ್ಲ ಕೂಡ ಮಾಡಬಹುದು. ಇನ್ನು ನೆಕ್ಸ್ಟ್ ಫೈನಲ್ ಸ್ಟೇಜ್ ಹೋದ್ಮೇಲೆ ಕಟ್ಟಕಡೆ ಆಪ್ಷನ್ ಅಂತ ಹೇಳಿದೆ ಅಂದ್ರೆ ನಮ್ದು ಲಿವರ್ ಟ್ರಾನ್ಸ್ಪ್ಲಾಂಟ್ ಬರ್ತದೆ ಮೇಡಮ್, ಕಂಪ್ಲೀಟ್ ಕ್ಯೂರ್ ಬೇಕೇ ಬೇಕು ಅಂತ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಬರ್ತದೆ. ಅದು ಲಿವರ್ ಟ್ರಾನ್ಸ್ಪ್ಲಾಂಟ್ ನಲ್ಲಿ ಕಸಿ ಮಾಡುವ ವಿಧಾನ, ಬೇಸಿಕಲಿ ನಾವು ಡೆಡ್ ಡೋನರ್ ಇರ್ತಾರೆ ಇಲ್ಲ ಲಿವಿಂಗ್ ಡೋನರ್ ಇರ್ತಾರೆ, ಅವನ್ ನೋಡ್ಬಿಟ್ಟು ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ನ ಮಾಡಬೇಕಾಗ್ತದೆ.
1: ಲಿವಿಂಗ್ ಡೋನರ್ ತಗೊಳ್ಬಹುದಾ?
0: ಹೌದು, ಲಿವಿಂಗ್ ಡೋನರ್ ಕೂಡ ತೊಡ್ತಾರೆ.
1: ಅವರದ್ದು ಹೇಗೆ ಡಾಕ್ಟರ್, ಈಗ ಕೊಟ್ಟವರ ಲಿವರ್ ಬಗ್ಗೆ?
0: ಅವ್ರದ್ದು ಒಬ್ಬ ಮನುಷ್ಯನಿಗೆ ನಾರ್ಮಲ್ ಹೆಲ್ತಿ ಲಿವರ್ ಇದೆ ಅಂದ್ರೆ ಅವ್ರದ್ದು ಪೂರ್ಣ ಲಿವರ್ ಬೇಕಾಗಿಲ್ಲ, ನಮ್ಮ ಅರ್ಧ ಲಿವರ್ ಸಾಕು. ನಮ್ಮ ಜೀವನ ಶೈಲಿಗೆ ನಾವು ನೋಡ್ಕೊಳ್ತಾ ಹೋದ್ರೆ ಅರ್ಧ ಲಿವರ್ ಸಾಕಾಗಿರುತ್ತೆ. ಸೊ ಇನ್ನ ಅರ್ಧ ಲಿವರ್ ಅನ್ನು ನಾವು ಡೊನೇಟ್ ಮಾಡುವ ಪ್ರಕ್ರಿಯೆ ಇರ್ತದೆ. ಅದು ಕೂಡ ಒಂದು ಬಹು ಹಂತದ ಪ್ರೊಸೀಜರ್ ಮೂಲಕ ಮಾಡಿ ಅವ್ರಿಗೆ ಟೆಸ್ಟ್ ಮಾಡಿ ನಂತರ ಅವ್ರು ಫಿಟ್ ಇದ್ರೆ ಮಾತ್ರ ಅವ್ರದ ಲಿವರ್ ಬಳಕೆ ಆಗುತ್ತದೆ, ಇಲ್ಲಾಂದ್ರೆ ಎಲ್ಲರಿಗೂ ಲಿವರ್ ಡೊನೇಟ್ ಮಾಡಕ್ ಆಗುದಿಲ್ಲ. ಸೊ ಈಗ DCLD ಅಂದ್ರೆ ಡೆಡ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಗಳು ದಕ್ಷಿಣ ಭಾರತದಲ್ಲಿ ಬಹಳ ಕಾಮನ್ ಆಗಿ ಸಿಗ್ತದೆ, ಯಾಕಂದ್ರೆ ಡೊನೇಟ್ ಗಳು ಜಾಸ್ತಿ ಆಗ್ತದೆ. ಬಟ್ ಲಿವಿಂಗ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ ನಾವು ಮೊದಲ ಸ್ಟೇಜ್ ನಲ್ಲಿ ನಾವು ನೋಡ್ತಾ ಇಲ್ಲ, ನಮ್ಮ ಲಿವರ್ ಅನ್ನು ಕಾಪಾಡಿಕೊಳ್ತಾ ಇಲ್ಲ.
1: ಈಗ ಲಿವರ್ ಕಸಿಗೆ ಒಳಗಾಗಿದ್ದಾರೆ, ನಂತರ ಅವರ ಜೀವನ ಹೇಗಿರುತ್ತೆ, ಅವ್ರು ಹೇಗಿರ್ಬೇಕಾಗುತ್ತೆ?
0: ಹೌದು, ಲಿವರ್ನ ಕಸಿಗೆ ಕಾರಣಗಳೇನು, ಲಿವರ್ ಹಾಳಾಗೋದಕ್ಕೆ ಕಾರಣಗಳೇನು ಅವನು ಫಸ್ಟ್ ನೋಡ್ಕೊಂಡಿರ್ಬೇಕಾಗುತ್ತೆ. ನಮ್ಮ ಡಯಾಬಿಟಿಸ್ ಕಂಟ್ರೋಲ್ ಮಾಡಬೇಕು, ಒಪೆಸಿಟಿ, ಹೈಪರ್ ಟೆನ್ಷನ್, ಅವನ್ನೆಲ್ಲ ಬೇರೆ ಪೂರಕವಾದ ಲಿವರ್ಗೆ ಹಾಳಾಗಲಿಕ್ಕೆ ಏನು ಕಾರಣವಿರ್ತಲ್ಲ ಅವು ಕಾರಕವನ್ನು ಕಂಟ್ರೋಲ್ ಇಟ್ಕೋಬೇಕಾಗ್ತದೆ. ಅದರ ಜೊತೆಗೆ ಏನಾದರೂ ವ್ಯಸನಗಳಾಗಿದ್ದರೆ ಅವುಗಳಿಗೆ ಕೌನ್ಸಿಲಿಂಗ್ ಕೊಡುವುದಾಗಿರುತ್ತೆ. ನೆಕ್ಸ್ಟ್ ಮಾಡಬಾರ್ದು, ಅವ್ರು ಯಾವುದು ಲಿವರ್ ಟ್ರಾನ್ಸ್ಪ್ಲಾಂಟ್ ಕಾರಣಕ್ಕಾಗಿರುತ್ತೆ ಆ ವ್ಯಸನಗಳನ್ನು ಹಿಡಿತದಲ್ಲಿ ಇಟ್ಕೋಬೇಕಾಗ್ತದೆ. ಇದಾದ ನಂತರ ಲಿವರ್ ಟ್ರಾನ್ಸ್ಪ್ಲಾಂಟ್ನ ಆದ ನಂತರ ಅವರಿಗೆ ಒಂದು ಇಮ್ಯುನೋ ಸಪ್ರೆಷನ್ಸ್ ಅಂದರೆ ನಮ್ಮ ರೋಗದ ನಿರೋಧಕ ಶಕ್ತಿ ಆ ಕೊಟ್ಟಿರುವಂತ ಲಿವರ್ ಅನ್ನು ಹಾಳು ಮಾಡಬಾರ್ದು, ಅದನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ. ಆ ಔಷಧಿಗಳನ್ನು ಅವುಗಳನ್ನು ನಾವು ಕೊಡ್ತಾ ಹೋಗಬೇಕಾಗತ್ತೆ, ಅದರಿಂದ ಆಗುವ ಸೈಡ್ ಎಫೆಕ್ಟ್ಗಳನ್ನು ಮಾನಿಟರ್ ಮಾಡ್ತಾ ಹೋಗಬೇಕಾಗತ್ತೆ. ಒಬ್ಬ ಹೆಪಟಾಲಜಿಸ್ಟ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಹತ್ರ ನೀವು ಲಿವರ್ ಟ್ರಾನ್ಸ್ಪ್ಲಾಂಟ್ ತದನಂತರ ಬಂದು ಅವ್ರ ಹತ್ರ ಅವ್ರ ರೆಗ್ಯುಲರ್ ಫಾಲೋಅಪ್ ನಲ್ಲಿ ಇರಬೇಕಾಗತ್ತೆ. ಇನ್ನು 1-2 ವರ್ಷ ರೆಗ್ಯುಲರ್ ಫಾಲೋಅಪ್ ಜಾಸ್ತಿ ಬೇಕಾಗ್ತದೆ. ಕೊನೆಗೆ ಅದಾದ ನಂತರ 1 ವರ್ಷಕ್ಕೊಂದ್ಸರಿ ಬಂದ್ರು ಕೂಡ

0: ಅದಂತ ತೊಂದರೆ ಇರುವುದಿಲ್ಲ.
1: ಸಾಮಾನ್ಯವಾಗಿ ನಮ್ಮ ದೇಹ ಯಾವುದೇ ಫಾರಿನ್ ಬಾಡಿಯನ್ನ ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಈ ಲಿವರ್ ಅನ್ನುವಂತ ಒಂದು ಪಾರ್ಟ್ ಅನ್ನ ಹಾಕಿದಾಗ ನಮ್ಮ ದೇಹಕ್ಕೆ, ಅಥವಾ ಯಾರು ತೊಂದರೆಗೆ ಒಳಗಾಗಿರ್ತಾರೆ ಅವರಿಗೆ ಹೇಗೆ ಎಷ್ಟು ದಿವಸ ಬೇಕಾಗುತ್ತೆ ಅದು ತನ್ನದೇ ದೇಹದ ಒಂದು ಭಾಗ ಅಂತ ಹೇಳಿ ಸ್ವೀಕರಿಸುತ್ತೋ, ಅಥವಾ ಏನಾದ್ರು ಕಿರಿಕಿರಿ ಆಗುತ್ತಾ ಅಲ್ಲಿ?
0: ಮೇಡಮ್, ಅಂದ್ರೆ ಕಸಿ ಮಾಡಿದ ನಂತರ ಲಿವರ್ ಕೊಟ್ಟಿರೋದು ಒಂದು ಎರಡು ವಾರದಿಂದ ಕೆಲಸ ಸ್ಟಾರ್ಟ್ ಮಾಡ್ತದೆ, ಅದು ಒಂದು ಎರಡು ವಾರದಿಂದ. ಬಟ್ ಅದು ಏನಂತ ಹೇಳಿದ್ರೆ ಪೂರ್ಣ ಪ್ರಮಾಣದ ಕೆಲಸ ಮಾಡ್ಲಿಕ್ಕೆ ಟೈಮ್ ಹಿಡಿತದೆ. ಬಟ್ ಏನಂದ್ರೆ ಲಿವರ್ ಬಹಳ ಸಹಕಾರಿ ಅಂಗ, ರಿಜನರೇಟ್ ಆಗ್ತದೆ ಅಂದ್ರೆ ಅದ್ರ ಕಡೆ ಉತ್ಪತ್ತಿ ಕೂಡ ಆಗ್ತದೆ, ಅದ್ರ ಜೊತೆಗೆ ಕೊಟ್ಟಿರೋ ಲಿವರ್ ಅನ್ನು ತನ್ನದಾಗಿಸ್ಕೊಳ್ತದೆ. ಅವಾಗ ನಮಗೆ ನಮ್ಮ ರೋಗ ನಿರೋಧಕ ಶಕ್ತಿಗಳು ಎಷ್ಟು ಬೇಕೋ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ, ಆ ಲಿವರ್ ಅನ್ನು ಹೊರತಗೆದೇನೆ ಎಷ್ಟು ಬೇಕೋ ಅದನ್ನು ಅಳತೆ ತೂಗಿ ಮಾಡಿ ಕೊಡಬೇಕಾಗ್ತದೆ. ಆ ಸಮಯದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ನಾವು ಕಂಟ್ರೋಲ್ ಮಾಡಿದಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ಗಳು ಕೂಡ ಇರ್ತವೆ.

0: ಕೊಡಬೇಕಾಗ್ತದೆ. ಆ ಸಮಯದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ನಾವು ಕಂಟ್ರೋಲ್ ಮಾಡಿದಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ಗಳು ಕೂಡ ಇರ್ತವೆ. ಸೊ ರಿಸ್ಕ್ ಅಂತೂ ಇರುತ್ತೆ, ಟ್ರಾನ್ಸ್ಪ್ಲಾಂಟ್ ಅಂದರೆ ಒಂದು ಆರಾಮದ ಇದಲ್ಲ, ಬಟ್ ಅದು ಬಹಳ ಪ್ರೊಸೆಸ್, ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಮೂಲಕ ಹೋಗಬೇಕಾಗ್ತದೆ. ಆ ನಂತರ ಅದು ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗ್ತದೆ ಮೇಡಮ್ ಅದಕ್ಕೋಸ್ಕರ. ಬಟ್ ಅದು ಆ ಸ್ಟೇಜಿಗೆ ಹೋಗೋದು ಬಹಳ ಕಷ್ಟ. ಲಿವರ್ ಡೊನೇಷನ್ ಕೂಡ ಬಹಳ ವಿರಳ, ಡಿಸೀಸ್ ಡೋನರ್ ಸಿಗೋದು ವಿರಳ. ಆ ನಂತರ ನಮ್ಮ ಲಿವಿಂಗ್ ಡೋನರ್ ಕೂಡ ಸಿಗೋದು ವಿರಳ ಆಗಿರೋದ್ರಿಂದ ಮೊಟ್ಟ ಮೊದಲ ಸ್ಟೇಜ್ಗಳಲ್ಲಿ ನಾವು ಕ್ಲಿಯರ್ ಮಾಡ್ಕೊಳೋದು ಬಹಳ ಉತ್ತಮ ಅನಿಸ್ತದೆ ನನಗೆ.
1: ಎರಡು ಪ್ರಶ್ನೆ ನನಗೆ. ಈಗ ರಿವರ್ಸಬಲ್ ಅಂತ ಹೇಳಿದ್ರೆ ಇದು, ಅದು ಹೇಗೆ ಮಾಡ್ಕೊಳ್ಬೇಕು, ಬರ್ದೇ ಇರೋ ಹಾಗೆ ಹೇಗೆ ನೋಡ್ಕೊಳ್ಬೇಕು?
0: ಹೌದು, ಸೊ ಬರದೇ ಇರೋದು ಫಸ್ಟ್ ಹೇಳ್ಬಿಡ್ತೀನಿ. ಬರದೇ ಇರೋದು ಅಂತ ಹೇಳಿದ್ರೆ ನಾವು ಏನೇ ಇದ್ರೂ ಈಗ ಯಾವ ಟೆಸ್ಟ್ ಮಾಡಿದಾನೆ, ನಮ್ಮ ಜೀವನ ಶೈಲಿಯಲ್ಲಿ ಆಹಾರ ಪ್ರಕ್ರಿಯೆಯಲ್ಲಿ ನಾವು ದಿನನಿತ್ಯದ ಇದರಲ್ಲಿ ನಾರ್ಮಲ್ ಡಯಟ್ ಹೋಲ್ ಗ್ರೇನ್ಸ್ ಅನ್ನೋದ ರೂಟದಲ್ಲೂ ಬಳಸಬೇಕು. ರಾಗಿ, ಜೋಳ, ಗೋಧಿ ಇರ್ಬೋದು, ಅದನ್ನು ಯಾವುದೇ ಧಾನ್ಯಗಳನ್ನು ನಾವು ಒಂದು ಹಂತದಲ್ಲಿ ಬಳಸಬೇಕು, ಒಂದು ಪ್ರಮಾಣದಲ್ಲಿ ಬಳಸಬೇಕು. ಆಮೇಲೆ ಒಂದನೇ ಐದು ಭಾಗ ನಾವು ಹಣ್ಣು ಸೊಪ್ಪು ತರಕಾರಿ ಅವನ್ನು ಬಳಸಬೇಕು ಊಟದಲ್ಲಿ. ದಿನನಿತ್ಯದಲ್ಲಿ ನಾವು 15 ನಿಮಿಷನಾದರೂ ಒಂದು ವಾಕ್, ವ್ಯಾಯಾಮ, ಎಕ್ಸಸೈಸ್ಗಳನ್ನು ಬಳಸ್ಕೋಬೇಕು. ಸ್ವಿಮ್ಮಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ನೀವು ಶಟಲ್ ಬ್ಯಾಡ್ಮಿಂಟನ್, ಎನಿಥಿಂಗ್, ಎನಿ ವರ್ಕೌಟ್ ಯಾವ್ದಾದ್ರೂ ಮಾಡ್ತಾ ವಾಕ್ ಆದ್ರೂ ಮಾಡಬಹುದು. ನಾವು ಬರೀ ವಾಕೇ ಮಾಡ್ಬೇಕು ಅಂತ ದಿನನಿತ್ಯದಲ್ಲಿ ನಾವು ಒಂದೆರಡು ಮಾಡಿ ಹತ್ಬೇಕಂದ್ರೆ ಒಂದು ಲಿಫ್ಟ್ ಕಾಯದೇನೆ, ಇಲ್ಲಿಂದ ಒಂದು 1 ಕಿಲೋಮೀಟರ್ ದೂರದಲ್ಲಿ ಒಂದು ಹಣ್ಣಿನ ಅಂಗಡಿ, ಏನಾದ್ರೂ ಒಂದು ಯಾವ್ದು ಅಂಗಡಿ ಹೋಗ್ಬೇಕಂದ್ರೆ ನಡ್ಕೊಂಡು ಹೋಗೋದು, ಯಾವ್ದಾದ್ರು ಒಂದು ಆಟೋನ್ ತಗೊಂಡು ಬಿಡೋದು, ಇವನ್ನೆಲ್ಲ ಮಾಡಿ ನಾವು ಸ್ವಲ್ಪ ನಮ್ಮ ದೇಹದ ವ್ಯಾಯಾಮದ ಪ್ರಕ್ರಿಯೆಯನ್ನು ಆಕ್ಟಿವ್ ಆಗಿ ಇಟ್ಕೋಬಹುದು. ತದನಂತರ ನಮ್ಮ ವ್ಯಸನಗಳು ಯಾವ್ದಾದ್ರು ಇದ್ರೆ ಅವನ್ನ ಬಹಳ ಕಟ್ಟಿ ಮಾಡ್ಕೋಬೇಕು. ಮದ್ಯಪಾನ ಏನಾದ್ರೂ ಇತ್ತಂದ್ರೆ ವಾರಕ್ಕೊಂದು ಸರಿನೂ ಎರಡು ಸರಿನೂ ಮಾಡ್ಕೊಳೋದು, ಅದು ಬಹಳ ಲಿಮಿಟೆಡ್ ಅಮೌಂಟ್ ಅಲ್ಲಿ ತಗೊಳೋದು, ಇದನ್ನೆಲ್ಲ ಮಾಡಬೇಕು. ಇಲ್ಲಾಂದ್ರೆ ಸ್ಟಾಪ್ ಮಾಡಿದ್ರೆ ಎಲ್ಲದಕ್ಕಿಂತ ಒಳ್ಳೇದು. ಎನಿ ಅಮೌಂಟ್ ಆಫ್ ಆಲ್ಕೋಹಾಲ್, ಯಾವುದೇ ಪ್ರಮಾಣದ ಮದ್ಯಪಾನವು ಕೂಡ ಕ್ಯಾನ್ಸರ್ ಜನಕ ಅಂತಾನೆ ಈಗ ಡಿಸೈಡ್ ಆಗಿರೋದ್ರಿಂದ ಒಳ್ಳೇದಲ್ಲ ಮದ್ಯಪಾನ, ಒಳ್ಳೇದಲ್ಲ. ನೆಕ್ಸ್ಟ್ ರೆಗ್ಯುಲರ್ ಟೆಸ್ಟ್. ಈಗ ಏನಾಗುತ್ತೆ ಅಂದ್ರೆ ಏನು ಇಲ್ದೇನೆ ಸೈಲೆಂಟ್ ಬಿಡ್ಬೇಕು ನಾವು ಈಗ ಮಾತಾಡಿದಾಗೆ. ಸೊ ರೆಗ್ಯುಲರ್ ಆಗಿ ಯಾವಾಗಾದ್ರೂ ಒಂದು ವರ್ಷಕ್ಕೆ ಒಂದು ಸರಿ ನಿಮ್ಮದು ಒಂದು ಬ್ಲಡ್ ಚೆಕಪ್ ಮಾಡಿಸೋದು, ಎಲ್ ಎಫ್ ಟಿ ಲಿವರ್ ಫಂಕ್ಷನ್ಸ್ ಮಾಡೋದು ಇರ್ಬೋದು, ಇಲ್ಲ ಅಲ್ಟ್ರಾಸೌಂಡ್ ಮಾಡಿಸೋದಿರ್ಬೋದು, ನಿಮಗೆ ಒಂದು ಐಡಿಯಾ ಸಿಗ್ತದೆ ನಿಮ್ಮ ಒಬೆಸಿ ತೂಕ ಜಾಸ್ತಿ ಇತ್ತು ಅಂದ್ರೆ ನೀವು ಒಂದು ಟೆಸ್ಟ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಬಹುದು. ಇದು ಬೇಸಿಕ್ ಆಗಿ ಹೇಳ್ಬಹುದು. ಇದು ರಿವರ್ಸಿಬಲ್, ತಡೆಗಟ್ಟೋದು ಹೆಂಗೆ ಅಂತ. ರಿವರ್ಸಿಬಲ್ ಹೇಗೆ ಅಂದ್ರೆ ನಿಮ್ದಲ್ಲಿ ಏನಾದ್ರೂ ತೊಂದರೆ ಇತ್ತು ಅಂದ್ರೆ ಒಂದು 5-10% ವೆಯ್ಟ್ ಲಾಸ್ ಮಾಡ್ಕೊಳೋದು ಅಷ್ಟೇ, ಬಹಳ ಬೇಸಿಕ್ ಆಗಿ ಹೇಳಬೇಕು ಅಂದ್ರೆ. ಸೊ ಇದನ್ನ ಹೇಗೆ ಮಾಡ್ತೀರಾ, ಊಟದಲ್ಲಿ ಕ್ಯಾಲರೀಸ್ ಕಡಿಮೆ ಮಾಡ್ಕೊಳೋದು ಅಂದ್ರೆ ಪಿಷ್ಟಾಂಶಗಳನ್ನು ಕಡಿಮೆ ಮಾಡ್ಕೊಳೋದು, ಎಕ್ಸಸೈಸ್ ನಲ್ಲಿ ನಾವು ರೆಗ್ಯುಲಾರಿಟಿ ಮೇಂಟೈನ್ ಮಾಡೋದು, ಇಷ್ಟು ಮಾಡಿದ್ರೆ
1: ಸಾಕಾಗುತ್ತೆ. ಹೆಚ್ಚಾಗಿ ಈ ರಾಸಾಯನಿಕ ಯುಕ್ತ ಪದಾರ್ಥಗಳು, ಅದು ಮೆಡಿಸನ್ ಇರಬಹುದು, ಆಹಾರನೇ ಇರಬಹುದು, ಏನೇ ಇರಬಹುದು, ರಾಸಾಯನಿಕ ಯುಕ್ತ ಪದಾರ್ಥಗಳನ್ನ ನಾವು ಸೇವಿಸಿದಾಗ ಅದು ಲಿವರ್ ಮೇಲೆ ಹೆಚ್ಚು ಒತ್ತಡವನ್ನು ಉಂಟು ಮಾಡುತ್ತಾ, ಹೇಗೆ ಡಾಕ್ಟರ್?
0: ಹೌದು ಮೇಡಮ್, ರಾಸಾಯನಿಕ ಯುಕ್ತ ಪದಾರ್ಥಗಳಲ್ಲಿ ಏನಾಗುತ್ತೆ ಅಂದ್ರೆ ಅದರಲ್ಲೆಲ್ಲ ಪ್ರೊಸೆಸ್ಡ್ ಇರುತ್ತೆ. ನಮಗೆ ರಾಸಾಯನಿಕಗಳು ಒಂದು ಪೂರ್ಣವಾದ ಆಹಾರದಲ್ಲಿ ರಾಸಾಯನಿಕಗಳು ನಮ್ಮ ಕರಳುಗಳು ಪಚನ ಕ್ರಿಯೆ ಪ್ರಾರಂಭ ಮಾಡಿ ಅದನ್ನು ಮಿಕ್ಸ್ ಮಾಡಿ ಅದನ್ನೆಲ್ಲ ತೆಗೆದಾಗ ಅದರ ಗ್ಲೈಸೆಮಿಕ್ ಇಂಡೆಕ್ಸ್, ಶುಗರ್ ಜಾಸ್ತಿ ಆಗುವಂಥದ್ದು ಕಡಿಮೆ ಇರ್ತದೆ. ಬಟ್ ನಾವು ಪ್ರೊಸೆಸ್ಡ್ ಫುಡ್, ರಾಸಾಯನಿಕ ಏನು ತಗೊಳ್ತಿರೋ ಬಾಯಲ್ಲಿ ಡೈರೆಕ್ಟ್ ಆಗಿ ಕನ್ಸಮ್ ಮಾಡೋದು, ಅದು ನೇರವಾಗಿ ರಕ್ತಕ್ಕೆ ಸೇರ್ಕೊಳುತ್ತೆ. ನೇರವಾಗಿ ರಕ್ತಕ್ಕೆ ಯಾವಾಗ ಸೇರ್ಕೊಳುತ್ತೆ ಅವಾಗ ಫ್ಯಾಟ್ ಸಿಂಥೆಸಿಸ್ ಅಂದ್ರೆ ಅಥವಾ ಕಾರ್ಬೋಹೈಡ್ರೇಟ್ಸ್ ಇಂದ ಫ್ಯಾಟ್ ಕನ್ವರ್ಷನ್ ಇವೆರಡೂ ಕೂಡ ಜಾಸ್ತಿ ಆಗ್ತದೆ. ಸೊ ಯಾವಾಗ ಕೊಬ್ಬು ಜನರೇಷನ್ ಜಾಸ್ತಿ ಆಗ್ತದೋ ಇಮಿಡಿಯೇಟ್ಲಿ ಫ್ಯಾಟ್ ಕನ್ವರ್ಟ್ ಆಗ್ತದೋ ಅದು ಅಕ್ಯುಮುಲೇಟ್ ದೇಹದಲ್ಲಿ ಇಡೀ ಬೇರೆ ಬೇರೆ ಭಾಗಗಳಲ್ಲಿ ಸೇರ್ತಾ ಹೋಗ್ತದೆ. ಯಾವಾಗ ಲಿವರಲ್ಲೇ ತೊಂದರೆ ಆಗ್ತದೋ ಅವಾಗ ಅದು ಲಿವರ್ನು ಹಾಳ್ ಮಾಡೋ ಚಾನ್ಸಸ್ ಜಾಸ್ತಿ ಆಗ್ತದೆ.
1: ಡಾಕ್ಟರ್, ಈ ಫ್ಯಾಟಿ ಲಿವರ್ ಬಗ್ಗೆ ಹೆಚ್ಚು ಅರಿವಿದೆಯಾ ಜನರಲ್ಲಿ?
0: ಫ್ಯಾಟಿ ಲಿವರ್ ಬಗ್ಗೆ ಅರಿವು ಅನ್ನೋದಕ್ಕಿಂತ ಅದು ಈ ಇತ್ತೀಚಿನ ಅಲ್ಟ್ರಾಸೌಂಡ್ ಮಾಡ್ತಿರೋದ್ರಿಂದ ಜನಗಳಿಗೆ ತಿಳಿತಾ ಇದೆ. ಅಲ್ಟ್ರಾಸೌಂಡ್ ನಲ್ಲಿ ಫ್ಯಾಟಿ ಲಿವರ್ ಕೊಟ್ಟಿದ್ದಾರೆ, ಏನ್ ಮಾಡೋದು ಅಂತ ಬರ್ತದೆ. ಆಸ್ ಸಚ್ ಅವರೇ ಮಾಡಿಸ್ಕೊಳೋದು, ನಮ್ಮ ಲಿವರ್ ಬಗ್ಗೆ ಹೆಲ್ತ್ ಬೇಕು, ನಮಗೆ ಶುಗರ್ ಇದೆ, ನಮಗೆ ಬಿ ಪಿ ಇದೆ, ನಮಗೆ ಇನ್ನೊಂದು ತೊಂದರೆ ಇದೆ, ಅವಾಗಿರಬಹುದು ಅಂತ ಬರೋದಕ್ಕೂ ಕಡಿಮೆ ಇದೆ. ಇನ್ಸಿಡೆಂಟ್ ಇಲ್ಲಿ ಅಂದ್ರೆ ಅವ್ರು ಏನೋ ಮಾಡಿಸ್ಕೊಳಕ್ ಹೋದಾಗ ಬಂದಾಗ ಫ್ಯಾಟಿ ಲಿವರ್ ಬರ್ತಾ ಇದೆ, ಬಿಟ್ರೆ ಅವರಿಗೆ ಅದರಷ್ಟು ಫ್ಯಾಟಿ ಲಿವರ್ ಇದೆ ನಾವು ಸರಿ ಮಾಡ್ಕೋಬೇಕು ಅನ್ನೋದು ಬಹಳ ವಿರಳ ಮ್ಯಾಮ್. ಯಾಕಂದ್ರೆ ಇದು ಒಂದು 25-30 ಭಾಗ ಯಾರಿಗೆ ಫ್ಯಾಟಿ ಲಿವರ್ ಇರುತ್ತೋ ಅವ್ರಿಗೆ ಫೈನಲ್ ಸಿರೋಸಿಸ್ ಆಗೋ ಸ್ಟೇಜಸ್ ಇರ್ತದೆ. ಬಟ್ ಇನ್ನು 60 ಭಾಗ ಇರೋದಿಲ್ಲ. ಸೊ ಅವ್ರೇನು ಅನ್ಕೊಳ್ತಾರೆ, ನಾವು 60% ಬಲಬಹುದು ಅಂತ ಅನ್ಕೊಂಡಿರ್ತಾರೆ. ಬಟ್ ಈ 25 ಭಾಗದಲ್ಲೂ ಬರೋ ಚಾನ್ಸಸ್ ಇರ್ತದೆ ಅನ್ನೋದನ್ನು ಮರೆತು ಬಿಡ್ತಾರೆ. ಸೊ ಅವಾಗ ಏನಾಗ್ತದೆ ಅಂದಾಗ ಅವರಿಗೆ ಅದ್ರ ಬಗ್ಗೆ ಜಾಸ್ತಿ ಅದ್ರ ಬಗ್ಗೆ ಹೆದರಿಕೆ ಇರಲಿ ಅಥವಾ ಅದ್ರ ಬಗ್ಗೆ ಒಂದು ಕಾಳಜಿ ಇರಲಿ ಕಡಿಮೆ ಆಗ್ಬಿಡ್ತದೆ. ಅದನ್ನ ಯಾರಿಗೆ ಬರುತ್ತೆ ಯಾರಿಗೆ ಬರುತ್ತೆ ಬರಲ್ಲ ಅಂತ ಹೇಳಕ್ ಆಗೋದಿಲ್ಲ. ಸೊ ಹಾಗಾಗಿ ರೆಗ್ಯುಲರ್ ಒಂದು ಚೆಕಪ್ ಮಾಡಿಕೊಂಡು ನಮ್ಮ ಆಹಾರ ಪ್ರಕ್ರಿಯೆ, ವ್ಯಾಯಾಮ ಮತ್ತು ವ್ಯಸನಗಳು ಇವೆಲ್ಲ ಕಂಟ್ರೋಲ್ ಇದ್ದಾಗ ಚೆಕಪ್ಗಳು ಬಹಳ ವಿರಳವಾಗಬೇಕಾಗ್ತದೆ. ಈ ಮೂರು ಹಾಳಾದಾಗ ಚೆಕಪ್ಸ್ ಬೇಕಾಗ್ತದೆ, ಟ್ರೀಟ್ಮೆಂಟ್ ಬೇಕಾಗ್ತದೆ, ಟ್ರಾನ್ಸ್ಪ್ಲಾಂಟ್ ಕೂಡ ಬೇಕಾಗಬಹುದು ಲಾಂಗ್ ರನ್ ಅಲ್ಲಿ.
1: ಓಕೆ ಡಾಕ್ಟರ್, ಕಾರ್ಯಕ್ರಮ ಮುಗಿಸೋಣ. ಏನು ಫ್ಯಾಟಿ ಲಿವರ್ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ಹಾಗೆ ಆಕಾಶವಾಣಿ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್, ಧನ್ಯವಾದಗಳು.
2: ಇದುವರೆಗೂ ಫ್ಯಾಟಿ ಲಿವರ್ನ ಲಕ್ಷಣಗಳು ಹಾಗೂ ಕಾರಣಗಳು ಈ ಕುರಿತು ಮಾತನಾಡಿದವರು ದಾವಣಗೆರೆ

0: ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನುರಿತ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಯಕೃತ್ ತಜ್ಞರಾದ ಡಾಕ್ಟರ್ ಅಶ್ವಿನ್ ಡಿಕೆ. ಇವರನ್ನ ಸಂದರ್ಶಿಸಿದವರು ದ್ಯಾಮಲಾಂಬಿಕಾ ಎಂಎಸ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, ಪ್ರಧಾನಮಂತ್ರಿ ಕೃಷಿ ಚಿಕಿತ್ಸಾಲಯ ಮತ್ತು ಕೃಷಿ ಉದ್ಯಮ ಕುರಿತ ಸಂವಾದ.
2: ದೀಪಕಣ್ಣ.
3: ಏನ್ ದೀಪಕ, ಹೇಳು,
2: ಹೇಗಿದ್ದೀರಿ, ಆರಾಮಿದ್ದೀರಾ?
3: ಚೆನ್ನಾಗಿದ್ದೀನಿ, ಹೇಳು.
2: ಹಾ, ನಾನ್ ಯಾಕೆ ಬಂದೆ ಅಂದ್ರೆ, ಸ್ವಲ್ಪ ಭತ್ತ ಹಾಕಿದ್ನ ಗದ್ದೆಯಲ್ಲಿ, ಮತ್ ಸ್ವಲ್ಪ ತರಕಾರಿ ಎಲ್ಲ ಬೆಳೆಸಿದ್ದೇನೆ. ಈಗ ಒಂದು ಮಳೆ ಇಲ್ಲ, ಒಂದ್ ಲೆಕ್ಕದಲ್ಲಿ ಸ್ವಲ್ಪ ನೀರೆಲ್ಲ ಹಾಕೋದ್ ಕಷ್ಟ, ಆದ್ರೆ ಸರಿಯಾಗಿ ಅದು ಬೆಳೀತಾನೆ ಇಲ್ಲ.
3: ರೂಪಕ್ಕ, ಇದು ನಿಂದ ಮಾತ್ರ ತೊಂದ್ರೆ ಅಲ್ಲ, ಇದು ಬಹುಶಃ ಎಲ್ಲರದು ತೊಂದರೆ ಆಗ್ತಾ ಇದೆ. ನಮ್ಮ ಗದ್ದೆಯಲ್ಲೂ ಅದೇ ಪ್ರಾಬ್ಲಮ್ ಆಗ್ತಾ ಇದೆ. ಆ ಭತ್ತಕ್ಕೆ ಸರಿಯಾಗಿ ಅದಕ್ಕೆ ಒಂದು ಫಸಲು ಬರ್ತಾ ಇಲ್ಲ, ಅದಕ್ಕೆ ಆ ಮಣ್ಣಿನ ಫಲವತ್ತತೆ ಏನಿದೆ ಅಂತ ನಮಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ಮತ್ತೆ ಮಳೆ ಕೈ ಕೊಟ್ಟಿದೆ, ಮತ್ತೆ ಅದಕ್ಕೆ ಕೀಟಗಳ ಪ್ರಾಬ್ಲಮ್ ಬರ್ತಾ ಇದೆ. ಅದನ್ನ ಏನ್ ಮಾಡೋದು ಅಂತ ಈಗ ನಾನು ತಲೆ ಕೆಡಿಸ್ಕೊಂಡು ಕುಂತಿದ್ದೇನೆ. ನೀನೇನಾದ್ರೂ ಅದ್ರ ಬಗ್ಗೆ ಐಡಿಯಾ ಇದ್ರೆ ನನಗೆ ಹೇಳು, ನಾವಿಬ್ರು ಸೇರಿ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ.
2: ಈಗ ಅದೇ ನಾನು ಯೋಚನೆ ಮಾಡ್ತಾ ಕೂತಿದ್ದೆ. ಮೊನ್ನೆ ಒಂದು ನಾನು ಟಿವಿಲ್ ನೋಡಿದೆ, ಈ ರೀತಿ ನಿಮ್ಮ ಒಂದು ಹೊಲಕ್ಕೆ ಬಂದು ರೈತರಿಗೆ ಸಲಹೆಯನ್ನ ಕೊಡ್ತಾರೆ. ಬೆಳೆಗಳಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಮಣ್ಣಿನ ಪರೀಕ್ಷೆಯನ್ನ ಮಾಡ್ತಾರಲ್ವಾ, ಅದ್ರ ಬಗ್ಗೆ ಆಗಿರ್ಬೋದು, ಅಥವಾ ಈ ಕೀಟ ಬಂದ್ರೆ ಅಥವಾ ರೋಗ ಬಂದ್ರೆ ಅದಕ್ಕೆ ಯಾವ ರೀತಿಯಾದಂತ ಒಂದು ಔಷಧಿಯನ್ನ ಕೊಡ್ಬೇಕು, ಈ ತರದ್ದೆಲ್ಲ ಅವರು ಹೇಳ್ಕೊಡ್ತಾರಂತಪ್ಪ. ಮತ್ತೆ ನಮ್ಮ ಬೇರೆ ಎಲ್ಲ ಹಳ್ಳಿಗಳಲ್ಲೂ ಅವ್ರದ್ದು ಒಂದು ಕ್ಲಿನಿಕ್ ತರ ಇದೆಯಂತಪ್ಪ, ಏನು ಅಂತ ನಂಗೆ ಸರಿ ಗೊತ್ತಾಗ್ಲಿಲ್ಲ.
3: ಅದು ಬಹುಶಃ ಕೃಷಿ ಕ್ಲಿನಿಕ್ ಬಗ್ಗೆ ಹೇಳ್ತಾ ಇರ್ಬೇಕು. ನಾನು ಅದನ್ನ ನೋಡಿದ್ದೆ, ಅಲ್ಲಿ ಹೋಗಿಲ್ಲ. ಅದೊಂದು ಕೆಲಸ ಮಾಡೋಣ, ಈಗ ನಾವು ಅಲ್ಲಿ ಹೋಗೋಣ. ಮೊದಲು ನಮ್ಮ ತೊಂದರೆ ಅವ್ರಿಗೆ ಹೇಳಿದ್ರೆ ಅದು ಏನ್ ಸಲಹೆ ಕೊಡ್ತಾರೆ, ಅದಕ್ಕೆ ಏನೇನು ಪರಿಹಾರಗಳಿದಾವೆ ಅವನೇನು ನೋಡೋಣ. ಯಾಕಂದ್ರೆ ಇದು ನಮಗೆ ಇದರಿಂದ ಉಪಯೋಗ ಆದ್ರೆ ನಮ್ಮಂತ ತುಂಬಾ ರೈತರಿಗೆ ಇಲ್ಲಿ ಅದರಿಂದ ಉಪಯೋಗ ಆಗ್ಬಹುದು. ಈಗ ಹೋಗೇ ಬಂದ್ಬಿಡೋಣ.
2: ಸರಿ, ಬನ್ನಿ, ಹೋಗೋಣ.
3: ಓಕೆ,
4: ನಮಸ್ಕಾರ. ಎಲ್ಲಿ ಹೋದ ವರ್ಷ ಕೃಷಿ ಮೇಳದಲ್ಲಿ ಕಂಡಿದ್ವಲ್ಲ, ಎಲ್ಲಿ ಕಾಣಲೇ ಇಲ್ಲ, ಮತ್ತೆ ಒಂದು ವರ್ಷದಿಂದ ಎಲ್ಲಿ ಹೋಗಿದೆ ದೀಪಕಣ್ಣ?
3: ಇಲ್ಲೇ ಇದ್ದ ಶಮಣ್ಣ, ನಮ್ಗೆ ಎಲ್ಲಾ ಕಡೆಗೆ ಹೋಗೋದು ಬರೋದು, ಈ ಮಳೆ ಇಲ್ದೆ ಇರೋದು, ಇವೆಲ್ಲ ತೊಂದರೆಗಳಿಂದ ಎಲ್ಲೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಈಗ ಬಹಳ ತೊಂದರೆ ಆಗ್ಬಿಟ್ಟಿದೆ ನಮ್ಗೆ.
4: ನಮ್ಗೆ ತೊಂದರೆ
2: ಸಹಾಯ ಮಾಡ್ಬೇಕು.
4: ಏನ್ ರೂಪಕ,
2: ಈಗ ನಾವು ಬೆಳೆ ಬೆಳೆದಿದೀವಲ್ಲ, ಅದಕ್ಕೆ ಈಗ ರೋಗಗಳು ಬರ್ತಾ ಇದೆ, ಯಾವ ರೀತಿ ನಾವು ಅದಕ್ಕೆ ಸಮಸ್ಯೆ ಬಗೆಹರಿಸಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ.

0: ಅಂದ್ರೆ ಬೇರೆ ಬೇರೆ ಕಾರಣದಿಂದ ಕೀಟ ರೋಗಗಳು ಬರಬಹುದು, ವಾತಾವರಣದಲ್ಲಿ ಏರುಪೇರು ಆಗಬಹುದು, ಅಥವಾ ಮಣ್ಣಿನಲ್ಲಿ ಇರುವ ಫಲವತ್ತತೆ ಕಡಿಮೆ ಆದ್ರೂ ಕೂಡ ಇಂಥ ಒಂದು ಸಮಸ್ಯೆಗಳು ಕೂಡ ಬರಬಹುದು. ಅಂದ್ರೆ ಅದಕ್ಕೆ ಸರಿಯಾದಂತಹ ಒಂದು ಮಣ್ಣು ಪರೀಕ್ಷೆಯನ್ನ ಕಾಲಕಾಲಕ್ಕೆ ಮಾಡಿಸ್ಕೋಬೇಕು, ಮಣ್ಣಿನಲ್ಲಿ ಏನೇನು ಪೋಷಕಾಂಶದ ಕೊರತೆ ಇದೆ ಅನ್ನೋದನ್ನ ನೋಡ್ಕೊಳ್ಬೇಕು, ಏನು ಕಡಿಮೆ ಆಗಿದೆಯೋ ಅದನ್ನ ಕೊಡಬೇಕು. ಹಾಗಿದ್ರೆ ಮಾತ್ರ ಚೆನ್ನಾಗಿ ಫಸಲು ಬರೋದಕ್ಕೆ ಸಾಧ್ಯ ಆಗ್ತದೆ.
1: ಮಣ್ಣು ಪರೀಕ್ಷೆಯನ್ನ ಮಾಡಿಸಬೇಕು.
0: ಹೌದು,
1: ಯಾರು ಮಾಡ್ತಾರೆ ಶಾಮಣ್ಣ?
0: ಈಗ ಮಣ್ಣು ಪರೀಕ್ಷೆ ಮಾಡ್ಲಿಕ್ಕೆ ಅಂತಲೇ ಕೃಷಿ ಇಲಾಖೆಯ ವತಿಯಿಂದಲೂ ಕೂಡ ಮಣ್ಣು ಪರೀಕ್ಷಾ ಕೇಂದ್ರಗಳು ಅಂತ ಇರ್ತವೆ, ಅಲ್ಲಿ ಮಣ್ಣು ಪರೀಕ್ಷೆಯನ್ನ ಮಾಡ್ಕೋಬಹುದು. ಜೊತೆಗೆ ಈ ಅಗ್ರಿ ಕ್ಲಿನಿಕ್ ಅಂತ ಇದೆಯಲ್ಲ, ನಮ್ದೇ ಇದೆಯಲ್ಲ ಅಗ್ರಿ ಕ್ಲಿನಿಕ್ ಅಂತ, ಅಂದ್ರೆ ಇದು ಕೇಂದ್ರ ಸರ್ಕಾರದಿಂದ ಪುರಸ್ಕೃತವಾದಂತಹ ಒಂದು ಯೋಜನೆ ಇದು. ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸ್ನೆಸ್ ಸೆಂಟರ್ ಅಂತ ಹೇಳಿ, ಅಂದ್ರೆ ಕೃಷಿ ಚಿಕಿತ್ಸಾಲಯ ಮತ್ತು ಕೃಷಿ ವ್ಯವಹಾರ ಕೇಂದ್ರಗಳು, ಕೃಷಿಕರಿಗೆ ಬೇಕಾದಂತಹ ಸಲಹೆ ಸೂಚನವನ್ನು ಕೊಡುವಂತಹದ್ದು ಮತ್ತು ಪರಿಹಾರವನ್ನು ಕೊಡುವಂತಹದ್ದು ಇದರ ಒಂದು ಕೆಲಸ. ಪರಿಹಾರ ಅಂದ್ರೆ ಧನ ರೂಪದಲ್ಲಿ ಇರುತ್ತೆ ಅಂತಲ್ಲ, ಸಮಸ್ಯೆಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ. ಈಗ ಮಣ್ಣು ಪರೀಕ್ಷೆ ಅಂತ ಹೇಳಿದ್ನಲ್ಲ, ಮಣ್ಣು ಪರೀಕ್ಷೆ ಮಾಡಬೇಕಿದ್ರೆ ಯಾವ ಯಾವ ಜಮೀನಿನಲ್ಲಿ ಏನು ಬೆಳೆಯನ್ನ ಬೆಳಿತೀರಿ ಅಂತ ಮೊದಲು ಯೋಚನೆ ಮಾಡ್ಕೊಳ್ಬೇಕು. ಅದರ ಮಣ್ಣಿನ ಒಂದು ಮಾದರಿಯನ್ನ ತಕೊಂಡು ಮಣ್ಣು ಪರೀಕ್ಷೆಯನ್ನ ಮಾಡುವಂತಹದ್ದು. ಅಲ್ಲಿ ಸಾರಜನಕದ ಅಂಶ ಎಷ್ಟಿದೆ, ಪೊಟ್ಯಾಸಿಯಂ ಅಂಶ ಎಷ್ಟಿದೆ, ರಂಜಕದ ಅಂಶ ಎಷ್ಟಿದೆ, ಮತ್ತೆ ಎಷ್ಟು ಹುಳಿ ಮಣ್ಣಾಗಿದೆ, ಅದಕ್ಕೆ ಸುಣ್ಣ ಕೊಡಬೇಕಿದ್ರೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಇವೆಲ್ಲವನ್ನು ನಿರ್ಧಾರ ಮಾಡಬೇಕಿದ್ರೆ ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಬೇಕು. ಕನಿಷ್ಠ ಅಂದ್ರೂ 2-3 ವರ್ಷಕ್ಕೊಂದ್ಸರಿ ಮಣ್ಣು ಪರೀಕ್ಷೆಯನ್ನ ಮಾಡಿಸಿದ್ರೆ, ಮತ್ತು ಅದಕ್ಕೆ ಪೂರಕವಾಗಿ ಕೃಷಿ ಸುಣ್ಣ, ಡೋಲಮೈಟ್ ಸುಣ್ಣ ಅಂತ 2 ರೀತಿಯ ಸುಣ್ಣ ಸಿಗ್ತದೆ. ಆ ಸುಣ್ಣವನ್ನ ಹಾಕಿದ್ರೆ ಮಣ್ಣಿನ ರಸಸಾರ ಅಂತ ಇದೆಯಲ್ಲ, ಅದು 7ರ ಮಟ್ಟವರೆಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಮಣ್ಣಿನ ರಸಸಾರ 7 ಇದ್ದಾಗ ಮಣ್ಣಿಗೆ ಕೊಡುವಂತಹ ಬೇರೆ ಬೇರೆ ಗೊಬ್ಬರಗಳು ಇರ್ತಾವಲ್ಲ, ಅದನ್ನ ಹೀರಿಕೊಂಡು ಒಳ್ಳೆಯ ಫಸಲು ಬರುವುದಕ್ಕೆ ಸಾಧ್ಯ ಆಗ್ತದೆ.
1: ಮತ್ತೆ ಶಮಣ್ಣ, ಈಗ ನಾವು ಯಾವ ಸಮಯದಲ್ಲಿ ಯಾವ ರೀತಿ ಬೆಳೆ ಬೆಳಿಬೇಕು ಅಂತ ನಮ್ಗೆ ಸ್ವಲ್ಪ ಮಾಹಿತಿ ಬೇಕು.
0: ಅಂದ್ರೆ ಈಗ ಮಳೆ ಪ್ರಮಾಣಕ್ಕೆ ಅನುಗುಣವಾಗಿ ನಾವು ಬೆಳೆಯನ್ನ ನಿರ್ಧಾರ ಮಾಡಬೇಕು. ಇವಾಗ್ಲೂ ಕೂಡ ಭತ್ತ ಬೆಳಿತೀನಿ ಅಂತಂದ್ರೆ ಸ್ವಲ್ಪ ಕಷ್ಟ ಆಗಬಹುದು, ಯಾಕಂದ್ರೆ ಭತ್ತದ ಬೆಳೆಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬೇಕಾಗ್ತದೆ. ಮಳೆ ಕೈ ಕೊಡ್ತು ಅಂದ್ರೆ ಭತ್ತ ಬೆಳಿಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಅದಕ್ಕೆ ಕಡಿಮೆ ನೀರು ಬೇಕಾಗುವಂತಹ ಬೆಳೆಯನ್ನ ಬೆಳಿಬೇಕು. ಸ್ವಲ್ಪ ಜೋಳ ಬೆಳಿಬಹುದು, ರಾಗಿ ಬೆಳೆಯುವಂತಹ ಪ್ರದೇಶ ಅಲ್ಲದ್ರೆ ರಾಗಿ ಬೆಳಿಬಹುದು, ಅಥವಾ ಬೇರೆ ತರಕಾರಿಯನ್ನು ಕೂಡ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ, ಕಡಿಮೆ ನೀರಿದ್ರು ಕೂಡ ಸಾಕಾಗ್ತದೆ. ಆಮೇಲೆ ಈಗ ಸನ್ಫ್ಲವರ್ ಅಂತ ಹೇಳ್ತಿಲ್ಲ, ಸೂರ್ಯಕಾಂತಿ ಬೆಳೆಯನ್ನ ಬೆಳಿಬಹುದು, ಅಥವಾ ಹುಚ್ಚೆಳ್ಳು ಅಂತ ಸಿಗ್ತದೆ, ಅಥವಾ ಈ ಕೌಪಿ ಅಂತ ಇದೆಯಲ್ಲ ಅಂದ್ರೆ ನೆಲಗಡಲೆ ಕಡಲೆ ಇಂಥದನ್ನೆಲ್ಲೂ ಕೂಡ ಬೆಳಿಲಿಕ್ಕೆ ಅವಕಾಶ ಉಂಟು ಅಂತ.
2: ಬೇರೆ ಬೇರೆ ರೀತಿ ಕೀಟಗಳಿದ್ದಾಗ ಎಲ್ಲದಕ್ಕೂ ಒಂದೇ ರೀತಿ
0: ಎಲ್ಲದಕ್ಕೂ ಒಂದು, ಈಗ ನಮಗೆ ಜ್ವರ ಬಂದ್ರೆ ಒಂದು ಮಾತ್ರೆ ತಗೊಳ್ತೀವಿ, ಒಂದು ರೀತಿಯ ನಮೂನೆಯ ಮಾತ್ರೆ, ಅದೇ ಹೊಟ್ಟೆ ನೋವು ಆದಾಗ ಅದೇ ಮಾತ್ರೆ ಆಗ್ತದಾ? ಆಗೋದಿಲ್ಲ, ಅದಕ್ಕೆ ಬೇರೆ ಮಾತ್ರೆ ಬೇಕಾಗ್ತದೆ. ಹಾಗೆ ಗಿಡಗಳಿಗೆ ಏನು ಕೀಟ ರೋಗಗಳು ಬಂದಿದೆ ಎನ್ನುವುದನ್ನ ಪರೀಕ್ಷೆ ಮಾಡಿಕೊಂಡು ಅದಕ್ಕೆ ಸೂಕ್ತವಾದಂತಹ ಕೀಟನಾಶಕ ಅಥವಾ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಶಿಲೀನಾಶಕ ಅಂತ ಪ್ರತ್ಯೇಕ ಇರ್ತದೆ, ಆಮೇಲೆ ಬ್ಯಾಕ್ಟೀರಿಯಾದಿಂದ ಬಂದಂತಹದ್ದಕ್ಕೆ ಮಣ್ಣಿಗೆ ಸಿಂಪರಣೆಯನ್ನು ಮಾಡಬೇಕಾಗ್ತದೆ, ಮಣ್ಣಿಗೆ ಕೊಡುವಂತಹದ್ದು ಅಂತ ಇರ್ತದೆ. ಹಾಗೆ ಬೇರೆ ಬೇರೆದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸಿಂಪರಣೆ ಮಾಡಬೇಕು.
1: ಈಗ ಇದೆಲ್ಲದರ ಬಗ್ಗೆ ನೀವು ನಮಗೆ ರೈತರಿಗೆ ಮಾಹಿತಿ ಕೊಡ್ತೀವಿ.
0: ಜೊತೆಗೆ ಈ ಕೃಷಿ ಚಿಕಿತ್ಸಾಲಯ ಅಥವಾ ಅಗ್ರಿ ಕ್ಲಿನಿಕ್ ಅಂತ ಇದೆಯಲ್ಲ, ಇದು ಈಗಾಗಲೇ ಹೇಳಿದೆ ನಾನು, ಇದು ಕೇಂದ್ರ ಸರ್ಕಾರದಿಂದ ಪುರಸ್ಕೃತವಾದಂತಹ ಯೋಜನೆ ಅಂತ ಹೇಳಿ. ವಿಶೇಷವಾಗಿ ಕೃಷಿಯಲ್ಲಿ ಪದವಿಯನ್ನ ಪಡ್ಕೊಂಡಂತವರು ಒಂದು ಸ್ವ ಉದ್ಯೋಗ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಇದರಲ್ಲಿ ತೊಡಗಿಸಿಕೊಳ್ಬಹುದು ಅಂತ. ಇಲ್ಲಾಂದ್ರೆ ಸರ್ಕಾರಿ ಉದ್ಯೋಗ ಬೇಕು ಅಥವಾ ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ಬೇಕು ಅಂದ್ರೆ ಈಗ ಸಿಗೋದು ಸ್ವಲ್ಪ ಕಷ್ಟ. ಅದ್ರ ಬದಲಿಗೆ ರೈತರಿಗೂ ಕೂಡ ಉಪಯೋಗ ಆಗುವ ರೀತಿಯಲ್ಲಿ ಇಂತಹ ಒಂದು ಸ್ವ ಉದ್ಯೋಗವನ್ನ ಮಾಡುವುದಿದ್ರೆ ಸರ್ಕಾರವು ಕೂಡ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಅಂದ್ರೆ ಈ ಅಗ್ರಿ ಕ್ಲಿನಿಕ್ ಅಂತ ಇದೆಯಲ್ಲ, ಇಲ್ಲಿ ಮಣ್ಣು ಪರೀಕ್ಷೆನ ಮಾಡಿಸ್ಕೊಳ್ಬಹುದು, ಆಮೇಲೆ ಕೀಟ ರೋಗಗಳ ಬಾಧೆ ಇದ್ರೆ ಅವುಗಳ ಪರೀಕ್ಷೆಯನ್ನ ಮಾಡಬಹುದು, ಮತ್ತೆ ಏನೇನು ಸಲಹೆ ಸೂಚನೆಯನ್ನು ಕೂಡ ನಾವು ಕೊಡ್ತೇವೆ. ಹಾಗೆಯೇ ಈ ಕೇಂದ್ರ ಸರ್ಕಾರದಿಂದ ಪುರಸ್ಕೃತ ಯೋಜನೆ ಆದರೂ ಕೂಡ ಇದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಯೋಜನಾ ವೆಚ್ಚ ಅಂತ ನಾವು ಒಂದು ಪ್ಲಾನ್ ಮಾಡಿರ್ತೀವಿ. ಇದರಲ್ಲಿ ಒಂದು 20 ಲಕ್ಷ ರೂಪಾಯಿವರೆಗೆ ಸಹಾಯಧನ ಕೊಡುವಂತಹ ಒಂದು ವ್ಯವಸ್ಥೆ ಇದೆ. ಅದರಲ್ಲಿ 44% ಸಹಾಯಧನವನ್ನ ಈ ಬ್ಯಾಂಕ್ಗಳ ಮೂಲಕ ಕೊಡಿಸ್ತಾರೆ. ಅಂದ್ರೆ ಸ್ವ ಉದ್ಯೋಗ ಕೈಗೊಳ್ಳೋದ್ರ ಜೊತೆಗೆ ನಮ್ಮ ಸಹಾಯಕರನ್ನು ಇಟ್ಕೊಳ್ಬಹುದು. ಈ ಬೇರೆ ಬೇರೆ ಪರೀಕ್ಷೆ ಮಾಡಬೇಕಿದ್ರೆ ಅದಕ್ಕೆ ಬೇಕಾದ ಒಂದಷ್ಟು ರಾಸಾಯನಿಕಗಳು ಬೇಕಾಗಬಹುದು, ಅಥವಾ ಒಂದು ಪ್ರಯೋಗಾಲಯವನ್ನು ನಾವು ಸೆಟಪ್ ಮಾಡ್ಕೊಳ್ಬೇಕಾಗ್ತದೆ. ಇದಕ್ಕೆಲ್ಲ ಖರ್ಚು ಇರ್ತದಲ್ವಾ, ಈ ಖರ್ಚಿನಲ್ಲಿ 44% ಕೇಂದ್ರ ಸರ್ಕಾರದಿಂದ ಕೊಡಬೇಕಾಗ್ತದೆ.
2: ರೈತರು ಮಣ್ಣು ಪರೀಕ್ಷೆ ಅಥವಾ ಬೇರೆ ಬೇರೆ ಇದು ಮಾಡಿದಾಗ ಅದಕ್ಕೆ ಏನು ಚಾರ್ಜ್ ಮಾಡ್ತಾರೆ?
0: ಅದನ್ನ ನಿರ್ದಿಷ್ಟವಾದಂತಹ ಒಂದು ಶುಲ್ಕ ಅಂತ ಇರ್ತದೆ, ಬಹಳ ಕಡಿಮೆ ಇರ್ತದೆ, ತುಂಬಾ ಏನು ಇರುವುದಿಲ್ಲ, ರೈತರಿಗೆ ಏನು ಹೊರೆ ಆಗುವುದಿಲ್ಲ. ಆದ್ರೆ ನಾವು ಏನು ಯೋಚನೆ ಮಾಡಬೇಕು ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಒಂದು ಲಾಭವನ್ನು ಪಡೆಯುವುದು ಹೇಗೆ ಅಂತ, ಅದ್ರ ಬಗ್ಗೆಯೂ ಕೂಡ ನಮ್ಮ ರೈತರು ಯೋಚನೆ ಮಾಡಬೇಕು.

0: ಮತ್ತೆ ಈಗ ಕೃಷಿ ಕೆಲಸಕ್ಕೆ ಕೆಲಸಗಾರರೇ ಕಡಿಮೆ ಆಗಿದ್ದಾರೆ
1: ಹೌದು ಹೌದು ಹೌದು ಹೌದು
0: ಅದ್ರ ಬಗ್ಗೆ ನೀವೇನಾದ್ರೂ
1: ಹೌದು ಅಂದ್ರೆ ನಮ್ಮೂರಿನಲ್ಲಿ ಅಂತ ಒಂದು ವ್ಯವಸ್ಥೆ ಇನ್ನು ಬಾರದೆ ಹೋಗಿರ್ಬಹುದು. ಬೇರೆ ಬೇರೆ ಊರುಗಳಲ್ಲಿ ಕೂಡ ನಾವು ನೋಡಿದೀವಿ. ಅಂದ್ರೆ ಈ ಕೃಷಿ ಸಂಘಟನೆ ಇದೆಯಲ್ಲ, ಅವರಲ್ಲಿ ಒಂದು ನೋಂದಾಯಿತ ರೈತರು ಅಂತ ಇರ್ತಾರೆ, ಒಂದು ಪಟ್ಟಿ ಇರ್ತದೆ, ಒಂದು 100 ಜನ 200 ಜನ ಅಂತ ಹೇಳಿ. ಅವರು ಯಾರಿಗೆಲ್ಲ ಈ ಕೆಲಸಗಾರರ ಒಂದು ಅವಶ್ಯಕತೆ ಇರ್ತದೋ ಅದಕ್ಕೆ ಅನುಗುಣವಾಗಿ 5 ಜನ ಬೇಕು, 10 ಜನ ಬೇಕು ಅಂತ ಅವರನ್ನ ಕಳಿಸಿಕೊಡುವಂತ ಒಂದು ವ್ಯವಸ್ಥೆ ಇದೆ. ಅವ್ರ ಹತ್ರ ಒಂದಷ್ಟು ಕೃಷಿ ಯಂತ್ರೋಪಕರಣಗಳು ಕೂಡ ಇರ್ತವೆ ಅಲ್ವಾ. ಈಗ ಉಳುಮೆ ಮಾಡ್ಲಿಕ್ಕೆ ಕೃಷಿ ಯಂತ್ರೋಪಕರಣಗಳು ಇರ್ತವೆ, ಕಟಾವು ಮಾಡ್ಲಿಕ್ಕೆ ಒಂದಷ್ಟು ಕೃಷಿ ಯಂತ್ರೋಪಕರಣಗಳು ಇರ್ತವೆ, ಆಮೇಲೆ ಸಿಂಪರಣೆ ಮಾಡ್ಲಿಕ್ಕೂ ಕೂಡ ವ್ಯವಸ್ಥೆ. ಈಗ ಅಡಿಕೆಗೆ ಬೋರ್ಡ್ ಸಿಂಪರಣೆ ಮಾಡಬೇಕು, ಕೂಲಿಗಾರರಿಲ್ಲ,
2: ಹೌದು,
1: ಅವಾಗ ಏನ್ ಮಾಡೋದು? ನೆಲದಲ್ಲೇ ಪವರ್ ಸ್ಪ್ರೇ ಅಂತ ಇರ್ತದೆ, ನೆಲದಲ್ಲೇ ಸಿಂಪರಣೆ ಮಾಡುವಂತಹ ವ್ಯವಸ್ಥೆ, ಇಲ್ಲ ಕಾರ್ಬನ್ ಫೈಬರ್ ದೋಟಿಯನ್ನು ಉಪಯೋಗಿಸಿಕೊಂಡು ನೆಲದಲ್ಲೇ ಸಿಂಪರಣೆ ಮಾಡುವ ವ್ಯವಸ್ಥೆಯು ಕೂಡ ಬಂದಿದೆ. ಜಾಬ್ ವರ್ಕ್ ಅಂತ ತಗೊಳ್ತಾರೆ, ಇಷ್ಟು ಕೆಲಸಕ್ಕೆ ಇಷ್ಟು ಮಜೂರಿ ಅಂತ ಅಷ್ಟೊಂದು ಕೊಟ್ಟು ಬಿಟ್ರೆ ಕೆಲಸ ಆಗೋಗ್ತದೆ ಅಂತ. ಇಂಥ ಒಂದು ವ್ಯವಸ್ಥೆ ಬಂದು ರೈತರಿಗೂ ಕೂಡ ಬಹಳ ಅನುಕೂಲ ಆಗಿದೆ ಅಂತ. ಇನ್ನೇನಾದ್ರೆ ಪ್ರಶ್ನೆಗಳಿದ್ರೆ ಕೇಳ್ಬಹುದು.
2: ನಮಗೆ ಸಾಧಾರಣ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು.
1: ಅಂದ್ರೆ ಈ ಪ್ರಶ್ನೆಗಳು ಅಂತ ಇದೆಯಲ್ಲ, ಅದು ಇವತ್ತಿಗೆ ಬಂದು ಇವತ್ತಿಗೆ ಮುಗಿಯುವಂತ ನಿರಂತರವಾಗಿ ಪ್ರಶ್ನೆಗಳು
2: ಮತ್ತೆ ಬರ್ತವೆ.
0: ಮತ್ತೆ ಈ ಯೋಜನೆ ಕೇಂದ್ರ ಸರ್ಕಾರ ಮಾಡಿದೆ ಅಲ್ಲ, ಇದು ನೀವು ಈಗ ಕೃಷಿ ಪದವೀಧರರಿಗೆ ಒಂದು ಕೆಲಸ
1: ಜೊತೆಗೆ ಊರಿನ ರೈತರಿಗೂ ಕೂಡ
0: ಅನುಕೂಲ ಆಯ್ತು ಅಲ್ಲ. ಆರಾಮ
2: ಇಲ್ದಿದ್ದಾವಾಗ ಕೃಷಿ ಕ್ಲಿನಿಕ್.
1: ಈ ವಿಷಯ ನಿಮಗೆ ಮಾತ್ರ ಗೊತ್ತಾದ್ರೆ ಸಾಕಲ್ದು, ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಬೇಕು, ಕೂಡ ಹೇಳಬೇಕು, ಎಲ್ರಿಗೂ ಕೂಡ ಉಪಯೋಗ ಪಡ್ಕೊಳ್ಳಿ. ಏನಂತೀರಿ?
3: ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, ಪ್ರಧಾನಮಂತ್ರಿ ಕೃಷಿ ಚಿಕಿತ್ಸಾಲಯ ಮತ್ತು ಕೃಷಿ ಉದ್ಯಮ ಕುರಿತು ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ದೀಪಕ್ ಕುಮಾರ್ ಹಾಗೂ ರೂಪಾ ಗೌಡ. ರಾಜ್ಯವ್ಯಾಪಿ ಪ್ರಸಾರಗೊಂಡ ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
4: ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಶೃಂಗಸಭೆ. ನವದೆಹಲಿಗೆ ವಿವಿಧ ರಾಷ್ಟ್ರಗಳ ನಾಯಕರ ಆಗಮನ. ನವದೆಹಲಿಯ ಭಾರತ್ ಮಂಟಪದಲ್ಲಿಂದು ಬ್ರಿಕ್ಸ್ ವಾಣಿಜ್ಯ ಸಭೆ 2026ಕ್ಕೆ ಚಾಲನೆ. ಹಾಗೂ ಯುಎಸ್ ಓಪನ್ ಟೆನ್ನಿಸ್ ಮಹಿಳಾ ಸಿಂಗಲ್ಸ್ ವಿಭಾಗದ ಫೈನಲ್ಗೆ ಅರಿನಾ ಸಬಲೆಂಕಾ, ಎರೆನಾ ರೆಬಾನಿಕಾ ಲಗ್ಗೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ವಿವಿಧ ವಿಷಯಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ರಷ್ಯಾ ಯುಕ್ರೇನ್ ಸಂಘರ್ಷ, ಪಶ್ಚಿಮ ಏಷ್ಯಾದ ಪರಿಸ್ಥಿತಿ, ವ್ಯಾಪಾರ ಸಂಬಂಧಗಳು ಮತ್ತು ಇಂಧನ ಸಹಕಾರದಂತಹ ವಿಷಯಗಳು ಮಾತುಕತೆ ವೇಳೆ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ. ನಾಳೆಯಿಂದ ಆರಂಭವಾಗಲಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇಂದು ನವದೆಹಲಿಗೆ ಆಗಮಿಸಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಪ್ರಸ್ತುತ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಈ ಭೇಟಿಯು ಮಹತ್ವದ್ದಾಗಿದೆ. ಪ್ರಾದೇಶಿಕ ಬೆಳವಣಿಗೆಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ ಇದೆ. 18ನೇ ಬ್ರಿಕ್ಸ್ ಶೃಂಗಸಭೆ ನಾಳೆ ನವದೆಹಲಿಯ ಭಾರತ್ ಮಂಟಪದಲ್ಲಿ ಆರಂಭವಾಗಲಿದೆ. 2 ದಿನಗಳ ಶೃಂಗಸಭೆಯಲ್ಲಿ ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಭಾರತ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿದಂತೆ 11 ಪ್ರಮುಖ ಉದಯೋನ್ಮುಖ ಹಾಗೂ ಅಭಿವೃದ್ದಿಶೀಲ ರಾಷ್ಟಗಳು ಭಾಗವಹಿಸಲಿವೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ನಿರ್ಮಾಣ ಎಂಬುದು ಈ ವರ್ಷದ ಬ್ರಿಕ್ಸ್ ಶೃಂಗಸಭೆಯ ಧ್ಯೇಯವಾಕ್ಯವಾಗಿದೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಫೋಸಾ ಸೇರಿದಂತೆ ಹಲವು ರಾಷ್ಟಗಳ ನಾಯಕರು ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಸೇರಿದಂತೆ ವಿವಿಧ ಅಂತಾರಾಷ್ಟೀಯ ಸಂಸ್ಥೆಗಳ ಮುಖ್ಯಸ್ಥರು

0: ಪಾಲ್ಗೊಳ್ಳಲಿದ್ದಾರೆ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲು ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಫೋಸಾ ಮತ್ತು ಉಗಾಂಡಾ ಉಪಾಧ್ಯಕ್ಷೆ ಜೆಸ್ಸಿಕಾ ಅಲುಪೋ ನವದೆಹಲಿಗೆ ಆಗಮಿಸಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಅವರನ್ನು ಕೇಂದ್ರ ಸಚಿವ ಜಯಂತ್ ಸಿಂಗ್ ಸ್ವಾಗತಿಸಿದರು. ಇದೇ ವೇಳೆ ಶೃಂಗಸಭೆಯಲ್ಲಿ ಭಾಗವಹಿಸಲು ನೈಜೀರಿಯಾ ವಿದೇಶಾಂಗ ಸಚಿವೆ ಬಿಯಾಂಕಾ ಒಡುಕ್ವು ಮತ್ತು ಉರುಗ್ವೆ ವಿದೇಶಾಂಗ ಸಚಿವ ಮಾರಿಯೋ ಲುಬೆಟ್ಕಿನ್ ಕೂಡ ರಾಷ್ಟ ರಾಜಧಾನಿಗೆ ಆಗಮಿಸಿದ್ದಾರೆ. ಮಾರಿಯೋ ಲುಬೆಟ್ಕಿನ್ ಅವರು ಬ್ರಿಕ್ಸ್ ಶೃಂಗಸಭೆಯಲ್ಲಿ ಲ್ಯಾಟಿನ್ ಅಮೆರಿಕನ್ ಮತ್ತು ಕೆರಿಬಿಯನ್ ರಾಷ್ಟಗಳ ಸಮುದಾಯವನ್ನು ಪ್ರತಿನಿಧಿಸಲಿದ್ದಾರೆ. ಬ್ರಿಕ್ಸ್ ರಾಷ್ಟಗಳು ತಮ್ಮ ಆರ್ಥಿಕ ಸಾಮರ್ಥ್ಯವನ್ನು ಉದ್ಯೋಗ, ಸಂಪತ್ತು ಮತ್ತು ಜನರ ಸಮೃದ್ಧಿಯಾಗಿ ಪರಿವರ್ತಿಸಲು ಒಗ್ಗೂಡಿ ಕಾರ್ಯನಿರ್ವಹಿಸಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಬ್ರಿಕ್ಸ್ ರಾಷ್ಟಗಳು ವಿಶ್ವದ ಸುಮಾರು ಅರ್ಧದಷ್ಟು ಜನಸಂಖ್ಯೆ ಹಾಗೂ ಜಾಗತಿಕ ಜಿಡಿಪಿಯ ಶೇಕಡಾ 40%ರಷ್ಟನ್ನು ಪ್ರತಿನಿಧಿಸುತ್ತವೆ. ಜಾಗತಿಕ ವ್ಯಾಪಾರದಲ್ಲಿ ಬ್ರಿಕ್ಸ್ ಪಾಲು ಸುಮಾರು 1/4ದಷ್ಟಿದ್ದು ಅಂತರ್ ಬ್ರಿಕ್ಸ್ ವ್ಯಾಪಾರದಲ್ಲಿ ಭಾರತ ಪ್ರಮುಖ ಆಧಾರಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ಅವರು ಹೇಳಿದರು. ಬ್ರಿಕ್ಸ್ ರಾಷ್ಟಗಳ ನಡುವಿನ ವ್ಯಾಪಾರವು ಬಲಿಷ್ಠ, ಸುಸ್ಥಿರ ಮತ್ತು ವೈವಿಧ್ಯಮಯ ಪೂರೈಕೆ ಸರಪಳಿಗಳಿಂದ ಬೆಂಬಲಿತವಾಗಿರಬೇಕು. ಸದಸ್ಯ ರಾಷ್ಟಗಳು ಕಚ್ಚಾ ವಸ್ತುಗಳು ಮತ್ತು ನಿರ್ಣಾಯಕ ಖನಿಜಗಳು ಸೇರಿದಂತೆ ಪರಸ್ಪರ ಉತ್ಪನ್ನಗಳಿಗೆ ತಮ್ಮ ಮಾರುಕಟ್ಟೆಗಳನ್ನು ಮುಕ್ತಗೊಳಿಸಬೇಕು ಎಂದು ಪಿಯೂಷ್ ಗೋಯಲ್ ಒತ್ತಾಯಿಸಿದರು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತನಾಡಿ, ಬ್ರಿಕ್ಸ್ ಸಂಘಟನೆ 20 ವರ್ಷಗಳ ಸಾಂಸ್ಥಿಕ ಸಹಕಾರವನ್ನು ಪೂರ್ಣಗೊಳಿಸಿರುವುದು ಮಹತ್ವದ ಮೈಲಿಗಲ್ಲು ಎಂದು ಹೇಳಿದ್ದಾರೆ. ನವದೆಹಲಿಯ ಭಾರತ್ ಮಂಟಪದಲ್ಲಿ ಇಂದು ಬ್ರಿಕ್ಸ್ ವಾಣಿಜ್ಯ ಸಭೆ 2026 ನಡೆಯಲಿದೆ. ದಿನವಿಡೀ ನಡೆಯುವ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ 1,000ಕ್ಕೂ ಹೆಚ್ಚು ಉದ್ಯಮಿಗಳು, ವಾಣಿಜ್ಯ ಸಚಿವರು, ಹಣಕಾಸು ಕ್ಷೇತ್ರದ ನಾಯಕರು, ಜಾಗತಿಕ ಹೂಡಿಕೆದಾರರು ಹಾಗೂ ಕೈಗಾರಿಕಾ ತಜ್ಞರು ಭಾಗವಹಿಸಲಿದ್ದಾರೆ. ಬ್ರಿಕ್ಸ್ ಉದ್ಯಮ ಮಂಡಳಿ ಎಫ್ಐಸಿಸಿಐ, ಸಿಐಐ ಮತ್ತು ಅಸೋಚೆಮ್ ಸಹಯೋಗದಲ್ಲಿ ಆಯೋಜಿಸಿರುವ ಈ ಸಭೆ 18ನೇ ಬ್ರಿಕ್ಸ್ ನಾಯಕರ ಶೃಂಗಸಭೆಗೆ ಮುನ್ನ ನಡೆಯುವ ಪ್ರಮುಖ ವಾಣಿಜ್ಯ ಸಮಾವೇಶವಾಗಿದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ವಿಷಯದಡಿ ನಡೆಯುವ ವೇದಿಕೆಯಲ್ಲಿ ಬ್ರಿಕ್ಸ್ ರಾಷ್ಟಗಳ ನಡುವಿನ ವ್ಯಾಪಾರ ವೃದ್ಧಿ, ಬಲಿಷ್ಠ ಪೂರೈಕೆ ಸರಪಳಿ ನಿರ್ಮಾಣ ಹಾಗೂ ಗಡಿಯಾಚೆಗಿನ ಹೂಡಿಕೆ ಅವಕಾಶಗಳ ಕುರಿತು ಚರ್ಚೆ ನಡೆಯಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದ ಹ್ಯೂಸ್ಟನ್ನಲ್ಲಿ ಇದೇ ತಿಂಗಳ 14-16ರವರೆಗೆ ನಡೆಯಲಿರುವ G20 ಇಂಧನ ಸಚಿವರ ಸಭೆಯಲ್ಲಿ ಕೇಂದ್ರ ಇಂಧನ, ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಭಾಗವಹಿಸಲಿದ್ದಾರೆ. ಅಮೆರಿಕದ G20 ಅಧ್ಯಕ್ಷತೆಯಡಿ ನಡೆಯುವ ಸಭೆಯಲ್ಲಿ ಜಾಗತಿಕ ಇಂಧನ ಭದ್ರತೆ, ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಸುಸ್ಥಿರ ಇಂಧನ ಪೂರೈಕೆ ಸರಪಳಿ ಕುರಿತು ಚರ್ಚೆ ನಡೆಯಲಿದೆ. ಇಂಧನ ಭದ್ರತೆ ಮತ್ತು ಕೈಗೆಟುಕುವ ದರದಲ್ಲಿ ಮೂಲ ಇಂಧನ, ಅನುಮತಿ ಹಾಗೂ ನಿಯಂತ್ರಣ ವ್ಯವಸ್ಥೆಯ ದಕ್ಷತೆ, ನಿರ್ಣಾಯಕ ಖನಿಜಗಳು ಮತ್ತು ಸುಸ್ಥಿರ ಪೂರೈಕೆ ಸರಪಳಿ ಕುರಿತ ಸಚಿವರ ಅಧಿವೇಶನಗಳಲ್ಲಿ ಸಚಿವ ಮನೋಹರ್ ಲಾಲ್ ಭಾಗವಹಿಸಲಿದ್ದಾರೆ. ಭಾರತದ ಆರ್ಥಿಕತೆ ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಶೇಕಡಾ 7.8%ರಷ್ಟು ವೃದ್ಧಿಯಾಗಿರುವ ಹಿನ್ನೆಲೆಯಲ್ಲಿ ಅಂತಾರಾಷ್ಟೀಯ ಹಣಕಾಸು ನಿಧಿ IMF ಭಾರತವನ್ನು ಜಾಗತಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಚಾಲಕ ಶಕ್ತಿಯಾಗಿದೆ ಎಂದು ಶ್ಲಾಘಿಸಿದೆ. ಸೇವಾ ವಲಯ ಮತ್ತು ರಫ್ತು ಕ್ಷೇತ್ರದ ಉತ್ತಮ ಸಾಧನೆಯಿಂದ ನಿರೀಕ್ಷೆಗಿಂತ ಹೆಚ್ಚಿನ ಆರ್ಥಿಕ ಬೆಳವಣಿಗೆ ಸಾಧ್ಯವಾಗಿದೆ ಎಂದು IMF ಸಂವಹನ ವಿಭಾಗದ ನಿರ್ದೇಶಕಿ ಜೂಲಿ ಕೊಜಾಕ್ ತಿಳಿಸಿದ್ದಾರೆ. ಇಂದು ರಾಷ್ಟೀಯ ಅರಣ್ಯ ಹುತಾತ್ಮರ ದಿನ. ದೇಶದ ಅರಣ್ಯ, ವನ್ಯಜೀವಿ ಮತ್ತು ಜೀವವೈವಿಧ್ಯ ಸಂರಕ್ಷಣೆಯಲ್ಲಿ ಪ್ರಾಣತ್ಯಾಗ ಮಾಡಿದ ಅರಣ್ಯ ರಕ್ಷಕರು, ಅಧಿಕಾರಿಗಳು ಹಾಗೂ ಸಮುದಾಯದ ಸದಸ್ಯರನ್ನು ಈ ದಿನ ಸ್ಮರಿಸಲಾಗುತ್ತದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಅವರು ಸುಸ್ಥಿರ ಭವಿಷ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಅರಣ್ಯಾಧಿಕಾರಿ ಸಿಬ್ಬಂದಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಇಂದು ನಡೆದ US ಓಪನ್ ಟೆನ್ನಿಸ್

ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಎಲೆನಾ ರೆಬಾನಿಕ 3-6, 6-4, 6-4 ಸೆಟ್ಗಳಿಂದ ಕೋಕೋ ಗಾಫ್ ಅವರನ್ನು ಸೋಲಿಸಿ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಮತ್ತೊಂದು ಮಹಿಳಾ ಸಿಂಗಲ್ಸ್ ಸೆಮಿಫೈನಲ್ ಪಂದ್ಯದಲ್ಲಿ ಅರೀನಾ ಸಬಲೆಂಕಾ 7-5, 6-2 ಸೆಟ್ಗಳಿಂದ ಜೆಸಿಕಾ ಪೆಗುಲಾ ಅವರನ್ನು ಸೋಲಿಸಿ ಫೈನಲ್ ಪ್ರವೇಶಿಸಿದ್ದಾರೆ. ಮಹಿಳಾ ಡಬಲ್ಸ್ ಫೈನಲ್ನಲ್ಲಿ ಕಟೆರಿನಾ ಸಿನಿಯಾಕೋವಾ ಮತ್ತು ರಾಬಿನ್ ಮಾಂಟ್ ಗೊಮೇರಿ ಜೋಡಿ ಟೇಲರ್ ಟೌನ್ಸೆಂಟ್ ಮತ್ತು ಆಶ್ಲಿನ್ ಕ್ರೂಗರ್ ಜೋಡಿಯನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 9:30 ಆರಂಭವಾಗಲಿದೆ. ಪುರುಷರ ಸಿಂಗಲ್ಸ್ನಲ್ಲಿ ಬೆನ್ ಶೆಲ್ಟನ್ ಮತ್ತು ಫ್ರಾನ್ಸಿಸ್ ಟಿಯಾಫೋ ನಡುವೆ ಸೆಮಿಫೈನಲ್ ಪಂದ್ಯ ನಡೆಯಲಿದೆ. ಮತ್ತೊಂದು ಸೆಮಿಫೈನಲ್ನಲ್ಲಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಅವರು ಕರೆನ್ ಖಚನೋವ್ ಅವರನ್ನು ಎದುರಿಸಲಿದ್ದಾರೆ. ಎರಡೂ ಪಂದ್ಯಗಳು ನಾಳೆ ನಡೆಯಲಿವೆ. ಚೀನಾದ ಮೋಕಿಯಲ್ಲಿ ನಡೆಯುತ್ತಿರುವ ಜೂನಿಯರ್ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿಯ ಸೆಮಿಫೈನಲ್ನಲ್ಲಿ ಭಾರತದ ಪುರುಷರ ತಂಡ ಇಂದು ಮಲೇಷ್ಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 2:15 ಆರಂಭವಾಗಲಿದೆ. 5 ಬಾರಿ ಚಾಂಪಿಯನ್ ಆಗಿರುವ ಭಾರತ ತಂಡ ಎ ಗುಂಪಿನ ಅಂತಿಮ ಪಂದ್ಯದಲ್ಲಿ ಚೈನೀಸ್ ತಾಯ್ಪೇ ವಿರುದ್ದ 15-0 ಅಂತರದ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಅಂತಿಮ 4ರ ಹಂತ ಪ್ರವೇಶಿಸಿತು. ಮಹಾರಾಷ್ಟದ ನಾಂದೇಡ್ ಭೋಕರ್ ರಸ್ತೆಯಲ್ಲಿರುವ ಸಿತಾಖಂಡಿ ಘಾಟ್ನಲ್ಲಿ ಸಂಭವಿಸಿದ ಅಪಘಾತದಲ್ಲಿ 8 ಮಂದಿ ಮೃತಪಟ್ಟಿದ್ದು 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನಾಂದೇಡ್ನಿಂದ ಭೋಕರ್ಗೆ ತೆರಳುತ್ತಿದ್ದ ಮಿನಿ ವ್ಯಾನ್ಗೆ ಗ್ರಾಮದ ಬಳಿ ಟ್ರಕ್ ಡಿಕ್ಕಿ ಹೊಡೆಯಿತು. ಡಿಕ್ಕಿಯ ರಭಸಕ್ಕೆ ಪ್ರಯಾಣಿಕರ ವಾಹನ ನಜ್ಜುಗುಜ್ಜಾಗಿದೆ. ಘಟನಾ ಸ್ಥಳದಲ್ಲೇ 6 ಮಂದಿ ಮೃತಪಟ್ಟರೆ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯೆ 2 ಗಾಯಾಳುಗಳು ಮೃತಪಟ್ಟಿದ್ದಾರೆ. ಇತರ 4 ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ಚಿಕಿತ್ಸೆಗಾಗಿ ಭೋಕರ್ ಮತ್ತು ನಾಂದೇಡ್ನ ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಅಪಘಾತದಲ್ಲಿ ಟ್ರಕ್ ಚಾಲಕ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಶೃಂಗಸಭೆ. ನವದೆಹಲಿಗೆ ವಿವಿಧ ರಾಷ್ಟಗಳ ನಾಯಕರ ಆಗಮನ. ನವದೆಹಲಿಯ ಭಾರತ್ ಮಂಟಪದಲ್ಲಿಂದು ಬ್ರಿಕ್ಸ್ ವಾಣಿಜ್ಯ ಸಭೆ 2026 ಚಾಲನೆ. ಹಾಗೂ ಯುಎಸ್ ಓಪನ್ ಟೆನ್ನಿಸ್ ಮಹಿಳಾ ಸಿಂಗಲ್ಸ್ ವಿಭಾಗದ ಫೈನಲ್ಗೆ ಅರೀನಾ ಸಬಲೆಂಕಾ, ಎಲೆನಾ ರೆಬಾನಿಕಾ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಎರಡು ಕನಸು ಚಿತ್ರದ ಗೀತೆ, ಪಿ ಬಿ ಶ್ರೀನಿವಾಸ್ ಹಾಗೂ ವಾಣಿ ಜೈರಾಮ್ ಅವರ ಯುಗಳ ಧ್ವನಿಯಲ್ಲಿ. ಚಿ ಉದಯಶಂಕರ್ ಅವರ ಗೀತೆ ರಚನೆಗೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

ರಾಜೇಶ್ ಕೃಷ್ಣನ್ ಹಾಗೂ ಸಂಗೀತಾ ಕಟ್ಟಿ ಅವರ ದನಿಯಲ್ಲಿ ಅಮೆರಿಕ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಗೀತರಚನೆಗೆ ಮನೋಮೂರ್ತಿಯವರ ಸಂಗೀತವಿದೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್

ಪಿ ಸುಶೀಲ ಅವರ ದನಿಯಲ್ಲಿ ಬೀಗರ ಪಂದ್ಯ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಮೇಶ್ ನಾಯ್ಡು ಅವರ ಸ್ವರ ಸಂಯೋಜನೆ ಇದೆ.

ಚೀವುದೇಶಂಕರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದ್ದ ನೀ ಬರೆದ ಕಾದಂಬರಿ ಚಿತ್ರದ ಗೀತೆಯನ್ನ ಕೇಳಿದ್ರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ದನಿಯಲ್ಲಿ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ನಾನಿರುವುದೇ ನಿನಗಾಗಿ. ಮಿಡಿದ ಶ್ರುತಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಮಂಜುಳಾ ಗುರುರಾಜ್ ಅವರು ಹಾಡಿದ್ದಾರೆ. ಗೀತಪ್ರಿಯ ಅವರ ರಚನೆಗೆ ಉಪೇಂದ್ರ ಕುಮಾರ್ ಅವರ

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ನಾನಿರುವುದೇ ನಿನಗಾಗಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆ ಇದೆ.

ವಿಜಯ ನರಸಿಂಹರ ಗೀತರಚನೆಗೆ ಉಪೇಂದ್ರ ಕುಮಾರ್ ಅವರ ಸ್ವರ ಸಂಯೋಜನೆ ಇರುವ ಧರ್ಮಸಿರೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಚಿಕ್ಕ ಜಮಾನ್ರು ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಪಾವಗಡದಲ್ಲಿ ನಕ್ಸಲ್ ಚಟುವಟಿಕೆ ಖಾತರಿಯಾದರೆ ನಿಗ್ರಹ ಪಡೆ ನಿಯೋಜನೆ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆ, ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಉದ್ಯೋಗ ನಿಧಿ ಯೋಜನೆಯಡಿ ಹಿಂದುಳಿದ 11 ಜಿಲ್ಲೆಗಳಲ್ಲಿ ಹೊಸ ಕೈಗಾರಿಕೆಗಳ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ಗ್ರಾಮೀಣ ಪ್ರದೇಶಗಳಲ್ಲಿ 5-6 ಗಂಟೆಗಳ ವಿದ್ಯುತ್ ಕಡಿತ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಹಾಗೂ ಮತದಾರರ ಪಟ್ಟಿ ಪರಿಶೀಲನೆ, ಚುನಾವಣಾ ಆಯೋಗಕ್ಕೆ ಹೆಚ್ಚಿನ ಕಾಲಾವಕಾಶ ಕೋರಿದ ಎನ್ಆರ್ಐಗಳು. ತುಮಕೂರಿನ ಪಾವಗಡದಲ್ಲಿ ನಕ್ಸಲ್ ಚಟುವಟಿಕೆ ಖಾತರಿಯಾದರೆ ನಕ್ಸಲ್ ನಿಗ್ರಹ ಪಡೆ ನಿಯೋಜಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ.
1: ಇವತ್ತು ನಾನು ತುಮಕೂರಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ SP ಅವ್ರನ್ನೆಲ್ಲ ಕರೆದು ಚರ್ಚೆ ಮಾಡ್ತೀನಿ ಆತರ ಏನಿದೆ ಅಂತೇಳಿ. ಒಂದ್ ವೇಳೆ ಆ ರೀತಿ ಏನಾದ್ರೂ ಬೆಳವಣಿಗೆ ಇದ್ರೆ ವಿಲ್ ಪುಟ್ ಮೋರ್ ಫೋರ್ಸ್. ಮತ್ತೆ ನಾವು ಅದಕ್ಕೆ ಆಂಟಿ ನಕ್ಸಲ್ ಸ್ಕ್ವಾಡ್ ಇತ್ತಲ್ಲ ಕಾರ್ಕಳದಲ್ಲಿ, ಅದನ್ನ ನಾವು ಡಿಸ್ಮ್ಯಾಂಟಲ್ ಮಾಡಿಲ್ಲ. ಅರ್ಧ ನಾವು SAF ಅಂತ ಮಾಡಿದ್ವಿ, ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಂತ, ಇನ್ನರ್ಧ ಹಂಗೆ ಇಟ್ಟಿದ್ವಿ ನಕ್ಸಲ್ ಇದು ಅವ್ರು ಹಂಗೆ ಟ್ರೈನಿಂಗ್ ಅಲ್ಲೇ ಇರ್ತಾರೆ ಅಂತ ಹೇಳಿ. ಸೊ ಅಂತದ್ದೇನಾದ್ರು ಇದ್ರೆ ವಿಲ್ ಮೂವ್ ದಟ್ ಫೋರ್ಸ್ ಟು ತುಮಕೂರು ಡಿಸ್ಟ್ರಿಕ್ಟ್.
0: ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಸತಿರಹಿತ ಮಾಜಿ ಯೋಧರಿಗೆ ನಿವೇಶನ ನೀಡಲಾಗುವುದು. ಮುಂದಿನ 2 ಹಂತಗಳಲ್ಲಿ ರಾಜ್ಯಾದ್ಯಂತ 5 ಲಕ್ಷ ನಿವೇಶನಗಳನ್ನು ಹಂಚಿಕೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಅವರ ದೆಹಲಿ ಭೇಟಿ ಹಿಂದೆ ಯಾವುದೇ ಅಸಮಾಧಾನದ ಕಾರಣಗಳಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ಅವರು ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿರುವುದರಿಂದ ದೆಹಲಿ ಭೇಟಿ ಸಹಜ ಪ್ರಕ್ರಿಯೆಯಾಗಿದೆ ಎಂದು ತಿಳಿಸಿದ್ದಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಸಮ್ಮತಿ ಮೇರೆಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ ಎಂದು ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಇಂದು ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆ. ಬೆಂಗಳೂರಿನ ಮಲ್ಲೇಶ್ವರಂ ಅರಣ್ಯ ಭವನದಲ್ಲಿ ನಡೆದ ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನಾಡಿನ ಅರಣ್ಯ ಮತ್ತು ವನ್ಯಜೀವಿ ಸಂಪತ್ತನ್ನು ರಕ್ಷಿಸಲು ಪ್ರಾಣತ್ಯಾಗ ಮಾಡಿದ ಅರಣ್ಯ ಇಲಾಖೆ ಸಿಬ್ಬಂದಿಯ ಹುತಾತ್ಮ ಸ್ಮಾರಕಕ್ಕೆ ಪುಷ್ಪಗುಚ್ಛವಿರಿಸಿ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ, ಪರಿಸರ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಅಂಜುಂ ಪರ್ವೇಜ್, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮೀನಾಕ್ಷಿ ನೇಗಿ ಮತ್ತಿತರರು ಉಪಸ್ಥಿತರಿದ್ದರು. ಬಳ್ಳಾರಿಯ ಅರಣ್ಯ ಇಲಾಖೆ ಕಚೇರಿಯಲ್ಲಿ ಹುತಾತ್ಮರ ಸ್ಮಾರಕಕ್ಕೆ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು, ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಸೇರಿದಂತೆ ಹಲವು ಅಧಿಕಾರಿಗಳು ಗೌರವಿಸಿದರು. ಪೊಲೀಸ್ ಇಲಾಖೆಯಿಂದ 3 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ಹುತಾತ್ಮರಿಗೆ ಗೌರವ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಸಿದ್ದಲಿಂಗ ಪ್ರಭು, ಅರಣ್ಯ ಯೋಧರಿಂದ ಪ್ರಕೃತಿಯ ಜೀವಸಂಕುಲಗಳಿಗೆ ಆಶ್ರಯ ದೊರೆಯುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.

0: ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹಾಗೂ ಹನೂರು ತಾಲೂಕಿನ ಗೋಪಿನಾಥಂನಲ್ಲಿ ರಾಷ್ಟೀಯ ಅರಣ್ಯ ಹುತಾತ್ಮ ದಿನ ಆಚರಿಸಲಾಯಿತು. ಚಾಮರಾಜನಗರದ ಮುಖ್ಯ ಅರಣ್ಯ ಕಚೇರಿ ಆವರಣದಲ್ಲಿ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ವತಿಯಿಂದ ನಡೆದ ಅರಣ್ಯ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸತ್ರ ಮತ್ತು ಪ್ರಧಾನ ನ್ಯಾಯಾಧೀಶರಾದ ಪ್ರಭಾವತಿ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಇರಿಸಿ ಗೌರವ ಸಲ್ಲಿಸಿದರು. ಕಾವೇರಿ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಗೋಪಿನಾಥಂನಲ್ಲಿ ಪಿ ಶ್ರೀನಿವಾಸನ್ ಸ್ಮಾರಕ ಸ್ಥಳದಲ್ಲಿ ಗೌರವ ನಮನ ಸಲ್ಲಿಸಲಾಯಿತು. ರಾಜ್ಯದ ಹಿಂದುಳಿದ ಜಿಲ್ಲೆಗಳಲ್ಲಿ ಕೈಗಾರಿಕಾ ಹೂಡಿಕೆ ಮತ್ತು ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸುವ ಮಹತ್ವಾಕಾಂಕ್ಷೆಯ ಉದ್ಯೋಗ ನಿಧಿ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಯೋಜನೆಯಡಿ ಅರ್ಹ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಕೈಗಾರಿಕಾ ಸಂಸ್ಥೆಗಳು ಹೆಚ್ಚುವರಿಯಾಗಿ ಉದ್ಯೋಗಿಗಳನ್ನು ನೇಮಕ ಮಾಡಿಕೊಂಡಲ್ಲಿ ಪ್ರತಿ ಹೆಚ್ಚುವರಿ ಉದ್ಯೋಗಿಗೆ ತಿಂಗಳಿಗೆ 2,500 ರೂಪಾಯಿಯಂತೆ ಗರಿಷ್ಠ 24 ತಿಂಗಳವರೆಗೆ ಸರ್ಕಾರ ಪ್ರೋತ್ಸಾಹಧನ ನೀಡಲಿದೆ. ಈ ಯೋಜನೆಗಾಗಿ ವಾರ್ಷಿಕ 305 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಲಾಗುತ್ತಿದೆ. ಹೊಸ ನೇಮಕಾತಿ ಹಾಗೂ ಉದ್ಯೋಗಿಗಳಿಗೆ ಪಾವತಿಸಲಾಗುವ ವೇತನವನ್ನು ಪರಿಶೀಲಿಸಿದ ನಂತರವೇ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಇದರಿಂದ ಯೋಜನೆಯ ಅನುಷ್ಠಾನದಲ್ಲಿ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವವನ್ನು ಖಾತ್ರಿಪಡಿಸಲಾಗುತ್ತದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ ಮತ್ತು ಬಾಗಲಕೋಟೆ ಸೇರಿದಂತೆ ಅಭಿವೃದ್ಧಿಯಲ್ಲಿ ಹಿಂದುಳಿದ 11 ಜಿಲ್ಲೆಗಳಲ್ಲಿ ಹೊಸ ಕೈಗಾರಿಕೆಗಳ ಸ್ಥಾಪನೆ ಹಾಗೂ ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಉದ್ಯಮಗಳ ವಿಸ್ತರಣೆಗೆ ಈ ಯೋಜನೆ ಉತ್ತೇಜನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸರ್ಕಾರ 100 ದಿನಗಳಲ್ಲಿ ಬೆಳಕಿನ ರಾಜ್ಯವನ್ನು ಕತ್ತಲೆಯ ರಾಜ್ಯವನ್ನಾಗಿ ಪರಿವರ್ತಿಸಿರುವುದೇ ಸಾಧನೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ವ್ಯಂಗ್ಯವಾಡಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಮಳೆಯ ಕೊರತೆ ನೆಪವೊಡ್ಡಿ ಸರ್ಕಾರ ಪ್ರತಿದಿನ 2-3 ಗಂಟೆಗಳ ಕಾಲ ಘೋಷಿತವಲ್ಲದ ಲೋಡ್ ಶೆಡ್ಡಿಂಗ್ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ 5-6 ಗಂಟೆಗಳ ಕಾಲ ವಿದ್ಯುತ್ ಕಡಿತವಾಗುತ್ತಿದೆ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಲಭ್ಯವಿರುವ ವಿದ್ಯುತ್ ಘಟಕಗಳಿಂದ ಪೂರ್ಣ ಪ್ರಮಾಣದ ವಿದ್ಯುತ್ ಉತ್ಪಾದಿಸಲು ಬದಲು ಕಮಿಷನ್ಗಾಗಿ ಇತರ ರಾಜ್ಯಗಳಿಂದ ಹೆಚ್ಚಿನ ದರದಲ್ಲಿ ವಿದ್ಯುತ್ ಖರೀದಿಸಲು ವೇದಿಕೆ ಸಿದ್ಧಪಡಿಸುತ್ತಿದ್ದೀರಾ ಎಂದು ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ. ಎನ್ಆರ್ಐಗಳಿಗೆ ಮತದಾರರ ಪಟ್ಟಿ ಪರಿಶೀಲನೆ ಪೂರ್ಣಗೊಳಿಸಲು ಹಾಗೂ ಅಗತ್ಯ ದಾಖಲೆಗಳನ್ನು ಸಲ್ಲಿಸಲು 1 ವರ್ಷ ಕಾಲಾವಕಾಶ ನೀಡುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ವಿದೇಶದಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದ ಸದಸ್ಯ ಮೊಹಮ್ಮದ್ ಮಿರಾನ್ ಸಾಹೇಬ್ ಮನವಿ ಮಾಡಿದ್ದಾರೆ. 1974 ದುಬೈನಲ್ಲಿ ನೆಲೆಸಿರುವ ಮಿರಾನ್ ಮುಖ್ಯ ಚುನಾವಣಾಧಿಕಾರಿಗೆ ಸಲ್ಲಿಸಿದ ಮನವಿಯಲ್ಲಿ ಉಡುಪಿ ಮತ್ತು ಕಾರವಾರ ಜಿಲ್ಲೆಗಳಲ್ಲಿ ಅನೇಕ ಯುವ ಎನ್ಆರ್ಐಗಳು ತಮ್ಮ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಿದ ಹಾಗೂ ಆಕ್ಷೇಪಣೆಗೆ ಒಳಪಡಿಸಿದ ಬಳಿಕ ಮಾರ್ಗದರ್ಶನ ಕೋರಿ ತಮ್ಮನ್ನು ಸಂಪರ್ಕಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಇಂದು ಶಿವಮೊಗ್ಗ ಜಿಲ್ಲೆಯ ಮೆಗ್ಗಾನ್ ಆಸ್ಪತ್ರೆ ಆವರಣದಲ್ಲಿರುವ ನೂತನ ಹೃದ್ರೋಗ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ಕಾರ್ಯವೈಖರಿ ಹಾಗೂ ವೈದ್ಯಕೀಯ ಸೌಕರ್ಯಗಳನ್ನು ಪರಿಶೀಲಿಸಿದರು. ಈ ವೇಳೆ ರೋಗಿಗಳಿಗೆ ತುರ್ತು ಚಿಕಿತ್ಸೆ ಒದಗಿಸಲು ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಹೃದ್ರೋಗ ವಿಭಾಗದ ಮುಖ್ಯಸ್ಥರಿಗೆ ಸೂಚನೆ ನೀಡಿದ್ದಾರೆ. ಇನ್ನೊಂದೆಡೆ ಈಸೂರಿಗೆ ತೆರಳುವ ಸಂದರ್ಭದಲ್ಲಿ ಆಯನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗಕ್ಕೆ ಭೇಟಿ ನೀಡಿ ಶೈಕ್ಷಣಿಕ ಚಟುವಟಿಕೆ ಹಾಗೂ ಸೌಲಭ್ಯಗಳನ್ನು ಪರಿಶೀಲಿಸಿದರು. ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಅವರು ಶೂ ಮತ್ತು ಸಾಕ್ಸ್ಗಳ ಗುಣಮಟ್ಟ ಪರಿಶೀಲಿಸಿದರು. ಈ ವೇಳೆ ವಿದ್ಯಾರ್ಥಿಗಳು ಶಾಲೆಗಳ ಶೌಚಾಲಯ ವ್ಯವಸ್ಥೆ ಸರಿಪಡಿಸುವಂತೆ ಸಚಿವರಲ್ಲಿ ಮನವಿ ಮಾಡಿದರು. ಶಾಲೆಯ ಮೇಲ್ಛಾವಣಿ ದುರಸ್ತಿ ಕಾರ್ಯ ವೀಕ್ಷಿಸಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕೋಲಾರ ಜಿಲ್ಲೆಯಲ್ಲಿ ಎದುರಾಗಿರುವ ತೀವ್ರ ಬರಗಾಲ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಅಮಾನತು ಮಾಡಲಾಗುವುದು ಎಂದು

ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಶೇಕಡ 49%ರಷ್ಟು ಮಳೆ ಕೊರತೆಯಾಗಿದ್ದು 39,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ತೀವ್ರ ಮೇವಿನ ಕೊರತೆ ನೀಗಿಸಲು 45,000 ಮೇವಿನ ಮಿನಿ ಕಿಟ್ಗಳಿಗೆ ಬೇಡಿಕೆ ಇಡಲಾಗಿತ್ತು. ಸರ್ಕಾರ ಬಿಡುಗಡೆ ಮಾಡಿರುವ 25 ಕೋಟಿ ರೂಪಾಯಿ ಅನುದಾನದಡಿ ಜಿಲ್ಲೆಗೆ ಮಂಜೂರಾಗಿರುವ 12,600 ಕಿಟ್ಗಳನ್ನು ತಕ್ಷಣವೇ ವಿತರಿಸಲು ಆದೇಶಿಸಿದ್ದಾರೆ. ಕುಡಿಯುವ ನೀರು ಹಾಗೂ ಜಾನುವಾರುಗಳಿಗೆ ಮೇವು ಒದಗಿಸಲು ಸರ್ಕಾರದಿಂದ ಅನುದಾನವಿದ್ದರೂ ಟಾಸ್ಕ್ ಫೋರ್ಸ್ ಅನುಮೋದನೆ ನೆಪದಲ್ಲಿ ತಿಂಗಳುಗಟ್ಟಲೆ ಕಾಮಗಾರಿ ವಿಳಂಬ ಮಾಡುತ್ತಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ರಾಮ, ತಾಲ್ಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳ ಲಭ್ಯವಿರುವ ಅನುದಾನದಲ್ಲಿ ಶೇಕಡ 50%ರಷ್ಟು ಹಣವನ್ನು ಕಡ್ಡಾಯವಾಗಿ ಕುಡಿಯುವ ನೀರಿಗಾಗಿ ಮಾತ್ರ ಮೀಸಲಿಡಲು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾವಗಡದಲ್ಲಿ ನಕ್ಸಲ್ ಚಟುವಟಿಕೆ ಖಾತರಿಯಾದರೆ ನಿಗ್ರಹ ಪಡೆ ನಿಯೋಜನೆ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆ, ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಉದ್ಯೋಗ ನಿಧಿ ಯೋಜನೆಯಡಿ ಹಿಂದುಳಿದ 11 ಜಿಲ್ಲೆಗಳಲ್ಲಿ ಹೊಸ ಕೈಗಾರಿಕೆಗಳ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ಗ್ರಾಮೀಣ ಪ್ರದೇಶಗಳಲ್ಲಿ 5-6 ಗಂಟೆಗಳ ವಿದ್ಯುತ್ ಕಡಿತ, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಹಾಗೂ ಮತದಾರರ ಪಟ್ಟಿ ಪರಿಶೀಲನೆ, ಚುನಾವಣಾ ಆಯೋಗಕ್ಕೆ ಹೆಚ್ಚಿನ ಕಾಲಾವಕಾಶ ಕೋರಿದ ಎನ್ಆರ್ಐಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
2: ಗಾಂಧೀಜಿಗೆ ಶಾಖಾಹಾರದಲ್ಲಿ ದಿನ ಜನ ನಂಬಿಕೆ ಹೆಚ್ಚಾಗ್ತಾ ಇತ್ತಲ್ಲ, ಆ ಸಾಲ್ಟ್ ಅವ್ರ ಪುಸ್ತಕ ಓದಿದ ಮೇಲೆ ಇನ್ನಷ್ಟು ಪುಸ್ತಕ ತಗೊಳ್ಳೋಕೆ ಶುರು ಮಾಡಿದರು ಶಾಖಾಹಾರಕ್ಕೆ ಸಂಬಂಧಪಟ್ಟದ್ದು. ಎಲ್ಲ ಗ್ರಂಥ ಕೂಡ ನೋಡಿದಾಗ ಅನ್ನಿಸ್ತು, ಹೋವರ್ಡ್ ವಿಲಿಯಮ್ಸ್ ಅನ್ನೋರು ಆಹಾರ ನೀತಿ ಅನ್ನೋ ಪುಸ್ತಕ ಬರೆದಿದ್ರು. ಪ್ರಾಚೀನ ಕಾಲದಿಂದ ಇಲ್ಲಿವರೆಗೂ ಮಾನವನ ಆಹಾರ ಸಸ್ಯಾಹಾರವೇ ಆಗಿತ್ತು ಅಂತ ಇತಿಹಾಸ ಅಂತ ಹೇಳ್ತಿತ್ತು. ಪೈಥಾಗೋರಸ್ ಎಂದ ಹಿಡ್ಕೊಂಡು ಯೇಸುಕ್ರಿಸ್ತನವರೆಗೆ ಎಲ್ಲ ದಾರ್ಶನಿಕರು ದೃಷ್ಟಾರರು ಶಾಖಾಹಾರಿಗಳಾಗಿದ್ದರು ಅಂತ ಪುಸ್ತಕದಲ್ಲಿ ಪ್ರಯತ್ನ ಮಾಡಿದ್ರು ಅಂತ ತೋರಿಸೋದಕ್ಕೆ. ಇನ್ನೊಬ್ಬರು ಡಾಕ್ಟರ್ ಆನಾ ಕಿಂಗ್ಸ್ಫರ್ಡ್ ಅನ್ನೋಕೆ ಆಹಾರದ ಅತ್ಯುತ್ತಮ ಮಾರ್ಗ ಅಂತ ಒಂದು ಬರೆದು ಅದರಲ್ಲಿ ಆಹಾರದ ನೈರ್ಮಲ್ಯದಲ್ಲಿ ಶಾಖಾಹಾರದಂಥ ಒಳ್ಳೆಯ ಆಹಾರ ಇನ್ಯಾವುದೂ ಇಲ್ಲ ಅಂತ ಹೇಳಿದ್ರಂತ. ಅದೆಲ್ಲ ಬಹಳ ಖುಷಿಯಾಯಿತು, ತಾವು ಪ್ರಚಾರಕರಾಗ್ಬಿಟ್ರು. ಈ ಮಧ್ಯೆ ಇವ್ರ ಜೊತೆಗಿದ್ದರಲ್ಲ ಸ್ನೇಹಿತರು, ಅವ್ರಿಗೊಂದು ಚಿಂತೆ ಕಾಡ್ತು. ಈತ ಇಂಗ್ಲೆಂಡಿಗೆ ಬಂದಿದ್ದಾನೆ, ಮತ್ತಿನ್ನು ಗುಜರಾತಿ ಹುಡುಗ ಇದ್ದಂಗೆ ಇದ್ದಾನೆ, ಇವನು ಆಂಗ್ಲರನ್ನಾಗಿ ಸಭ್ಯಗ್ರಹಸ್ಥನನ್ನಾಗಿ ಮಾಡಬೇಕು ಅಂತ ಪ್ರಯಾಣ ಮಾಡಿದ್ರಂತೆ. ಮಾಡಿ ಒಂದು ಕಡೆ ಹೋಗೋಣ ಬಾ, ನೀನು ಇಂಗ್ಲೆಂಡ್ ನೋಡಬೇಕಾದ್ರೆ ನಾಟಕಗಳನ್ನು ನೋಡಬೇಕಾಗ್ತದೆ, ಇಂಗ್ಲೆಂಡಲ್ಲಿ ಭಾಳ ಫೇಮಸ್ ಅದು, ತೋರಿಸ್ತೀನಿ. ಆಯಿತು ಅಂತ ಕರ್ಕೊಂಡು ನಾಟಕ ಶಾಲೆಗೆ ಕರ್ಕೊಂಡು ಹೋದ್ರಂತೆ. ನಾಟಕ ಶಾಲೆ ಆಗೋದಕ್ಕಿಂತ ಮೊದಲು ಹಾಲ್ಬರ್ನ್ ಅಂತ ಒಂದು ಹೋಟೆಲು, ಅಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಅರಮನೆ ಇದ್ದಂಗೆ ಇತ್ತಂತೆ ಅದು, ಇವ್ರು ವಿಕ್ಟೋರಿಯಾ ಹೋಟೆಲಲ್ಲಿ ಇದ್ರಲ್ಲ ಅದಕ್ಕಿಂತ ದೊಡ್ಡ ಹೋಟೆಲು, ಭಾರಿ ಭರ್ಜರಿ ಹೋಟೆಲು, ದಿಕ್ಕೆ ತಪ್ಪದಂಗೆ ಆಯ್ತು ಹೋಟೆಲ್ ನೋಡಿ. ಊಟಕ್ಕೆ ಕೂತ್ಕೊಂಡಾಗ ಮೇಜಿನ ಮುಂದೆ ಒಂದು ಸೂಪ್ ತಂದಿಟ್ರಂತೆ, ಅದೊಂಥರ ಸಾರು, ಅದು ಯಾವುದ್ರ ಸಾರು ಅಂತ ಚಿಂತೆ. ಇವ್ರ ತಲೆಗೆ ಇದೆಯಲ್ಲ ಅದೇನು ತಿಂತೇನೋ ಅಂತೇಳಿ ಮಿತ್ರನ ಕೇಳೋದು ಧೈರ್ಯ ಇಲ್ಲ. ಅವ್ನು ಬಡಿಸಿದ್ದಲ್ಲ ಸೇವಕ, ಅವ್ನು ಕರೆದು ಕೇಳಿದ್ರಂತೆ, ಇದೇನಿದು ಸೂಪು, ಇದ್ರ ಮಾಂಸ ಏನಾದರೂ ಇದೆಯಾ ಅಂತ ಕೇಳಿದ್ರಂತೆ. ಅವನು ನಕ್ಕಬಿಟ್ಟ, ಇವ್ ಗೆಳೆಯ ಇದ್ನಲ್ಲ ಸ್ನೇಹಿತ, ಹಿಂಗೆ ಅಸಭ್ಯ ನಡವಳಿಕೆ ತೋರಿಸ್ಬಾರ್ದು, ಇಂಗ್ಲೆಂಡ್ ಇದು ದೇಸಿ ಹೋಟೆಲ್ ಅಲ್ಲ, ನೀ ಕೇಳಬೇಕಾದ್ರೆ ಹಿಂಗೆ ಕರೆದು ಕರೆದು ಇದೇನೋ ಇದೇನೋ ಅಂತ ಕೇಳೋದಾದರೆ ನನ್ನ ಜೊತೆ ಕೂಡಬೇಡ, ನೀನು ಹೊರಗಡೆ ಹೋಗು, ಬೇರೆ ಊಟ ಮಾಡ್ಕೊಂಬಾ, ನನಗೋಸ್ಕರ ಕಾದಿರು ಹೊರಗಡೆ ಅಂದ್ರಂತೆ. ಇವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ, ಹೊರಗಡೆ ಹೋಗ್ಬಿಟ್ರು, ನೀವು ಊಟ ಮಾಡಿ ಅಂಥೇಳಿ. ಹೊರಗಡೆ ಹೋಗಿ ಅಲ್ಲಿ ಭೋಜನಾಲಯ ಇದೆಯಾ ಅಂತ ನೋಡಿದರೆ ಒಂದೂ ಇಲ್ಲ, ಒಂದು ಶಾಖಾಹಾರಿ ಭೋಜನಾಲಯ ಇತ್ತು, ಬಂದಾಗ್ಬಿಟ್ಟಿತ್ತು ಅದು. ಉಪವಾಸ ಇದ್ದರೂ ಅಡ್ಡಿ ಇಲ್ಲ, ಅಂತ ತಿನ್ನೋದು ಬೇಡ ಅಂತ ಉಪವಾಸವಾಗೇ ಇದ್ರಂತೆ. ನಾಟಕ ನೋಡಿದ್ರಂತೆ, ನಾಟಕ ನನಗೇನು ಜಾಸ್ತಿ ಅರ್ಥ ಆಗಲಿಲ್ಲ, ಮುಂದೆ ಜಗಳ ಏನಾಡಲಿಲ್ಲ, ನೀ ಯಾಕೆ ಹಿಂಗೆ ಮಾಡಿದೆ ಅಂತ ಗೆಳೆಯ ಕೇಳಲಿಲ್ಲ, ಮಾತಾಡೋದು ಬಿಟ್ಬಿಟ್ವಿ. ಆದರೆ ಆ ಸ್ನೇಹಿತ ಮಾತ ಎಷ್ಟು ಒಳ್ಳೆಯವನು ಅಂದರೆ, ಅದನ್ನೇ ಇಟ್ಕೊಂಡು ಮುಂದೆ ಮನಸ್ಸಲ್ಲಿ ಇಟ್ಕೊಂಡು ನನಗೆ ಶಿಕ್ಷೆ ಕೊಡಲಿಲ್ಲ.

ತೊಂದರೆ ಮಾಡಲಿಲ್ಲ, ಸ್ನೇಹ ಕೊನೆವರೆಗೂ ಉಳ್ಕೊಂಡು ಬಂತು. ನಾನು ಅಂದ್ಕೊಂಡೆ ನನ್ನ ಸ್ನೇಹಿತರಿಷ್ಟು ಮಾಡೋದು ಎದಕ್ಕೋಸ್ಕರ, ನನಗೋಸ್ಕರ ತಾನೇ, ನಾನು ಸಭ್ಯ ಗೃಹಸ್ಥ ಆಗಬೇಕು, ಎಲ್ಲರೂ ಹಂಗೆ ಆಗಬೇಕು ಅಂತಾನೆ, ನಾನೇ ಆಗಿಬಿಡ್ಬೇಕು, ಅವ್ರು ಹಂಗೆ ಆಗಬೇಕು ಅಂತ ಹೇಳಿ ಈಗ ಆಂಗ್ಲ ಗೃಹಸ್ಥ ಆಗಬೇಕು ಅಂತ ಪ್ರಯತ್ನ ಮಾಡೋಕ್ಕೆ ಶುರು ಮಾಡಿದರು. ಮುಂಬೈಲಿ ಹೊಲಿಸಿ ಕಳಿಸಿದ್ರಲ್ಲ ಬಟ್ಟೆ ಇಂಗ್ಲೆಂಡಿಗೆ ಬೇಕಾಗ್ತದೆ ಅಂತ, ಅವ್ರಿಗೆ ಗೊತ್ತಿಲ್ಲ ಪಾಪ, ಅವು ಹೊಂದಲ್ಲ ಅಂತ ಗೊತ್ತಾಗಿದೆ. ಈಗ ಅವ್ರಿಗೆ ಏನು ಮಾಡಿದ್ರು, ಆರ್ಮಿ ಆ್ಯಂಡ್ ನೇವಿ ಸ್ಟೋರ್ಸ್ಗೆ ಹೋದರು, ಬೇರೆ ಬೇರೆ ಉಡುಪುಗಳನ್ನು ಹೊಲಿಸ್ಕೊಂಡ್ರು. 19 ಶಿಲಿಂಗು ಅಂದರೆ ಆಗಿನ ದೊಡ್ಡ ಅಮೌಂಟ್ ಅದು, 19 ಶಿಲಿಂಗಿಗೆ ಒಂದು ಚಿಮ್ಲಿ ಹ್ಯಾಟ್ ಟೋಪಿ, ಹ್ಯಾಟ್ ಬೇಕಲ್ಲ ಅಲ್ಲೆಲ್ಲ ಹ್ಯಾಟ್ ಹಾಕ್ಕೊಂಡ್ರು. ಅಷ್ಟೇ ಆಗಲಿಲ್ಲ, ಈ ಸೊಗಸ್ಗಾರ ಅಂತ ಒಂದು ಜಾಗ ಬಾಂಡ್ ಸ್ಟ್ರೀಟ್ ಅಂತಿದೆ, ಅಲ್ಲಿ ಹೋಗಿ 10 ಪೌಂಡ್ ಕೊಟ್ಟು ಒಂದು ಈವ್ನಿಂಗ್ ಸೂಟ್ ತೊಗೊಂಡ್ರು. ನಮ್ಮ ಅಣ್ಣನಿಗೆ ಪತ್ರ ಬರೆದು ಜೇಬುಗಳಲ್ಲಿ ಇಟ್ಕೊಳ್ಳೋಂಥ ಗಡಿಯಾರ ಇರುತ್ತಲ್ಲ, ಎರಡೆಳೆ ಬಂಗಾರ ಸರಪಳಿ ಹಾಕ್ಕೊಂಡು ಒಂದು ಗಡಿಯಾರ ಇಟ್ಕೋಬೇಕು, ನೆಕ್ ಟೈ ಹಾಕ್ಕೋಬೇಕು ಅವಳಿಗೆ. ಕಟ್ಕೊಳ್ಳೋ ಸುಲಭ ಅಲ್ಲ, ಅದು ರೆಡಿಮೇಡ್ ಟೈ ಸಿಗಿಸ್ಕೊಳ್ಳೋದು ಸ್ಕೂಲಲ್ಲಿ ಹಾಕ್ಕೋತಾರೆ, ಹಂಗೆ ಕಟ್ಕೋಬೇಕು. ಭಾರತದಲ್ಲಿ ಕನ್ನಡಿ ನೋಡಿದ್ದೇ ಅಪರೂಪ ಗಾಂಧೀಜಿ, ಯಾವಾಗಲೂ ಒಂದ್ಸಲ ಕ್ಷೌರ ಮಾಡ್ಕೋಬೇಕಾದ್ರೆ ನೋಡಿರ್ಬೇಕೇನೋ. ಇಲ್ಲಿ ಪ್ರತಿದಿನ ದೊಡ್ಡ ಕನ್ನಡಿ ಮುಂದೆ ನಿಂತ್ಕೊಂಡು ಆ ನೆಕ್ ಟೈ ಕಟ್ಕೋಬೇಕು, ತೆಗಿಬೇಕು, ತಲೆಗೂದಲು ಬಾಚ್ಕೋಬೇಕು, ದಿನಾಲೂ 1/2 ಗಂಟೆ ಅದ್ರ ಮುಂದೆ ಕನ್ನಡಿ ಮುಂದೆನೆ. ಇವ್ರ ಕೂದಲು ಮೃದು ಅಲ್ಲ, ಅದು ಬ್ರಷ್ ಮಾಡ್ಕೋಬೇಕಾದ್ರೆ ನಿತ್ಯ ಯುದ್ಧ ಇದ್ದ ಹಾಗೆ, ಟೋಪಿ ಹಾಕ್ಕೊಂಡಾಗ ಮತ್ತೆ ಕೂದಲು ಸೊಟ್ಟಾಗುತ್ತೆ, ಮತ್ತೆ ಸರಿ ಮಾಡ್ಕೊಳ್ಳೋದು. ಈ ಸ್ಟೈಲಲ್ಲೇ ನನ್ನ ಜೀವನ ಹೋಯ್ತವಾಗ ಅಂತ ಹೇಳ್ತಾರೆ. ಇಷ್ಟೇ ಸಾಕಾಗಲಿಲ್ಲ ಸಂಭ್ರಮ, ಬರೀ ನಾಗರಿಕ ಉಡುಪನ್ನು ಧರಿಸೋದ್ರೆ ನಾಗರಿಕ ಆಗೋಕ್ಕೆ ಸಾಧ್ಯ ಇದೆಯಾ, ಇನ್ನು ಬೇರೆ ವಿಷಯಗಳಿದ್ದಾವೆ ಅಂಥೇಳಿ. ಸಭ್ಯ ಗೃಹಸ್ಥರಿಗೆ ನರ್ತನ ಗೊತ್ತಿರಬೇಕು ಅಂತ ಯಾರೋ ಹೇಳಿದ್ರಂತೆ, ಡ್ಯಾನ್ಸ್ ಗೊತ್ತಿರಬೇಕು ಅಂತ. ಆಗಲಿ, ಫ್ರೆಂಚ್ ಭಾಷೆಯಲ್ಲಿ ಸಂಭಾಷಣೆ ಮಾಡಬೇಕು, ಅದು ಗೊತ್ತಿರಬೇಕು ನಿಮಗೆ ಅಂತೇಳಿದರು. ಯಾಕಂದರೆ ಫ್ರೆಂಚು ನೆರೆ ರಾಷ್ಟ್ರದ ಭಾಷೆ ಮಾತ್ರ ಅಲ್ಲ, ಸಮಗ್ರ ಯುರೋಪಿನ ಭಾಷೆಯೂ ಆಗಿತ್ತು. ಆವಾಗ ಯುರೋಪಿನ ಅಡ್ಡಾಡಬೇಕು ಅಂತ ಆಸೆ ಇರೋದ್ರಿಂದ, ಸಭ್ಯ ಗೃಹಸ್ಥನಾಗಬೇಕಾದ್ರಿಂದ ಫ್ರೆಂಚ್ ಕಲಿಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಒಂದು ನರ್ತನ ಶಾಲೆಗೆ ಸೇರಿಕೊಂಡ್ರು, 3 ಪೌಂಡು ಅದಕ್ಕೆ ಫೀಸು, ಅದು ಕೊಟ್ಟರು. 3 ವಾರ ಜಗದು ಓಡಿದ್ರು ಕೂಡ ಒಂದು 5-6 ಹೆಜ್ಜೆ ಏನು ಹಾಕ್ಲಿಕ್ಕೆ ಆಗಲಿಲ್ಲ ಇವರಿಗೆ. ಅಲ್ಲಿ ಪಿಯಾನೋ ನುಡಿಸ್ತಾ ಇದ್ರಂತೆ, ಇವ್ರು ಕೇಳಿದರು ಅದು ಪಿಯಾನೋ ಏನು ನುಡಿಸ್ತಾರೆ ಅಂತ ಗೊತ್ತಿಲ್ಲ. ಅವ್ರ ಕಿವಿ ಪಾಶ್ಚಿಮಾತ್ಯ ಸಂಗೀತಕ್ಕೆ ಹೊಂದ್ಕೊಂಡದ್ದಲ್ಲೇ ಅಲ್ಲ, ಅದರಿಂದ ಅದು ಏನು ನುಡಿಸ್ತಾರೋ ಅಂತ ಗೊತ್ತಾಗಲಿಲ್ಲ. ಏನು ಮಾಡೋದು, ಗಾಂಧೀಜಿ ಹೇಳ್ತಾರೆ ಇದೊಂಥರ ಬೈರಾಗಿ ಲಂಗೋಟಿ ಕತೆ ಆದಂಗೆ ಆಯ್ತಲ್ಲ, ಬೈರಾಗಿ ಇದ್ದ ಲಂಗೋಟಿ ಒಂದಿತ್ತು, ಇಲಿ ಕಡೆಗೆ ಬರ್ತಿತ್ತದು, ಇಲಿಯಿಂದ ಲಂಗೋಟಿ ಪಾರು ಮಾಡೋದು ಹೇಗೆ ಅಂತ ಒಂದು ಬೆಕ್ಕು ತಂದ, ಬೆಕ್ಕಿಗೆ ಹಾಲು ಬೇಕಲ್ಲ ಅಂತ ಒಂದು ಹಸು ಸಾಕಿದ, ಹಸು ನೋಡ್ಕೊಳಕ್ಕೆ ಹುಡುಗಿನ ತೊಗೊಂಬಂದ, ಮನೆಗೆ ಯಾಕೇನು ಮದುವೆ ಆದ, ಸಂಸಾರ ಶುರುವಾಯಿತು. ಲಂಗೋಟಿಗೋಸ್ಕರ ಸಂಸಾರ ಬಂದು, ನಂದು ಹಾಗಾಯ್ತಲ್ಲ ಪಣೆ ಬರ ಅಂತಾರೆ ಇವರು. ಪಿಟೀಲು ಬಾರಿಸ್ಕೊಳ್ಳೋದು ಕಳ್ಕೊಂಡ್ರೆ ತಾಳ ಸ್ವರ ಜ್ಞಾನ ಬರ್ತದೆ ಅಂತ ಮಾಡಿದೆ. ಪಿಟೀಲು ಕೊಂಡ್ಕೊಳ್ಳೋಕೆ 3 ಪೌಂಡು, ಅದನ್ನು ಕಲಿಯೋದಕ್ಕೆ ಒಂದಿಷ್ಟು ಹಣ, ಭಾಷಣ ಕಲೆ ಕಲಿಯಬೇಕು ಅಂತ ಶಿಕ್ಷಕನ ಗುರುತು ಮಾಡಿಕೊಂಡು ಅವನಿಗೊಂದಿಷ್ಟು ಹಣ, ಅವನ ಪ್ರೇರಣೆಯಂತೆ ಒಂದು ಬೆಲ್ಸ್ ಬರೋದಂಥ ಸ್ಟ್ಯಾಂಡರ್ಡ್ ಇಲೋಕೇಷನ್ಸ್ ಅಂತ ಪುಸ್ತಕ ತೊಗೋಬೇಕು, ಅದಕ್ಕೊಂದಿಷ್ಟು ದುಡ್ಡು, ಅದನ್ನು ಪ್ರಾಕ್ಟೀಸ್ ಮಾಡೋದು. ಆದರೆ ಒಂದ್ಸಲ ಆ ಬೆಲ್ ಪುಸ್ತಕದಲ್ಲಿ ಹೇಳ್ತಾನೆ ಅವನು, ಭಾಳ ಚೆನ್ನಾಗಿದೆ ಅದು, ಓದಿದ ಮೇಲೆ ಹೇಳಿದಂತೆ, ನೋಡಪ್ಪ ಇವ್ರಿಗೆ ಅನಿಸಿದ್ದು ಆ ಪುಸ್ತಕ ಓದಿದ ಮೇಲೆ, ನೋಡಪ್ಪ ನಾನು ಇರ್ಲಿಕ್ಕೆ ಬಂದವನಲ್ಲ, ಇರೋನು 3 ವರ್ಷ ನಾನಿಲ್ಲಿ, ಪೂರ್ಣ ಆಯುಸ್ ಕಳಿಬೇಕಾಗಿಲ್ಲ, ಈ ಕಲ್ತು ಮಾಡೋದು ಏನಿದೆ, ನಾನು ಕುಣಿಯೋದನ್ನು ಕಲ್ತ್ರೆ ಸಭ್ಯ ಗೃಹಸ್ಥ ಆಗ್ತೀನ, ಪಿಟೀಲನ್ನು ಕಲಿಬೋದು, ನಮ್ಮ ದೇಶದಲ್ಲಿ ಏನು ಉಪಯೋಗ ಅದು, ಅಲ್ಲಿ ಬೇಕಾದ್ರೆ ಪಿಟೀಲು ಕಲ್ಕೊಳ್ಳೋಣ, ಇಲ್ಲಿ ನಾನು ಬಂದದ್ದು ವಿದ್ಯಾರ್ಜನೆ ಮಾಡೋದಕ್ಕೆ, ಇದು ನನ್ನ ಕೆಲಸ, ನನ್ನ ವಕೀಲ ವ್ಯಾಸಂಗಕ್ಕೆ ಏನು ಬೇಕೋ ಆ ಸಿದ್ಧತೆ ಮಾಡ್ಕೋಬೇಕೆ ಹೊರತಾಗಿ, ಸದಾಚಾರದಿಂದ ಸಭ್ಯನಾಗಬೇಕೆ ಹೊರತಾಗಿ ವೇಷಭೂಷಣದಿಂದ ಅಲ್ಲ ಅಂತ ಅವತ್ತೇ ತೀರ್ಮಾನ ಮಾಡಿದೆ. ನನ್ನ ಶಿಕ್ಷಕರಿಗೆ ಪತ್ರ ಬರೆದೆ, 2-3 ಪಾಠ ಕಲ್ತಿದ್ದೆ ನೃತ್ಯ ಅದೆಲ್ಲ, ಈ ನಾಳೆಯಿಂದ ಬರೋಲ್ಲ ಅಂತ ಹೇಳಿ ಎಲ್ಲ ದಾರಿ ಬಿಟ್ಟು ಸಂಪೂರ್ಣ ಪರಿವರ್ತನೆ ಆಗೋದಕ್ಕೆ ನನಗೊಂದು ಹಾದಿಯಾಯಿತು. ಆ ಪಿಟೀಲು ಶಿಕ್ಷಕಿ ಬಳಿಗೆ ಹೋಗಿ ಹೇಳಿದ್ರಂತೆ, ತಪ್ಪು ತಿಳ್ಕೋಬೇಡಿ ಅಮ್ಮ, ನನಗೆ ಬೇಕಿಲ್ಲ ಪಿಟೀಲು, ನನಗೇನೋ ಹುಚ್ಚಿತ್ತು ಅದು ನಾಗರಿಕ ಆಗಬೇಕು ಅಂತ, ದಯವಿಟ್ಟು ಕ್ಷಮಿಸಿ ಅಂದಾಗ, ಆಯಿತು ನೀನು ಹಾಗೆ ಮಾಡು ಅಂತ ಆಕೆ ಮುಂದೆ ಫೀಸ್ ತೊಗೊಳ್ಳಿಲ್ಲ ಅಂತ. ನಾಗರಿಕನಾಗಬೇಕಂತ ಹುಚ್ಚು ಸುಮಾರು 3 ತಿಂಗಳಿತ್ತು, ಆದರೆ ಬಟ್ಟೆ ಟಿವಿ ಹುಚ್ಚು ಬಹಳ ವರ್ಷ ಇತ್ತು. ಆದ್ದರಿಂದ ನಾನು ಹೊಸ ನಾಗರಿಕನಾಗಿ ವಕೀಲ ವೃತ್ತಿಯಲ್ಲಿ ಮುಂದುವರೆದೆ. ಒಂದು ಹಂತದಲ್ಲಿ ತಮ್ಮ ಜೀವನ ಹೇಗೆ ಪರಿವರ್ತನೆ ಆಯಿತು ಅಂತ ಗಾಂಧೀಜಿ ನೋಡ್ತಾರೆ. ಅವ್ರು ನಾಟ್ಯ ನೃತ್ಯ ಎಲ್ಲಕ್ಕೂ ಹೋದರು ಅಂದರೆ ಅವರು ಬಹಳ ಶೋಕಿ ವ್ಯಕ್ತಿ ಆಗಿದ್ದರು ಅಂತ ಯಾರು ತಿಳಿಬಾರ್ದು. ವಿವೇಕದ ಅಂಶ ತುಂಬ ಇತ್ತು. ಆಗ ಕೂಡ ಬಹಳ ಲೆಕ್ಕ ಹಾಕ್ತಿದ್ರು, ಪ್ರತಿಯೊಂದು ಪೈಸ ಲೆಕ್ಕ ಹಾಕಿ ಅಂದಾಜು ಮಾಡ್ಕೋಬೇಕು, ಜಮಾ ಖರ್ಚು ಬರೀಬೇಕು ಅಂತ ಹೊಚ್ಚು. ಅವ್ರು ಹೇಳ್ತಾರೆ, ಜಮಾ ಖರ್ಚು ನಾನು ಬರೆಯೋಕ್ಕೆ ಶುರು ಆದದ್ದು ಎಷ್ಟು ಒಳ್ಳೆಯದಾಯಿತು ಅಂದರೆ, ಇವತ್ತು ಕೂಡ 2 ಲಕ್ಷಾಂತರ ಜನ ದುಡ್ಡು ಬರ್ತದೆ, ಆದರೂ ಕೂಡ ಪ್ರತಿಯೊಂದನ್ನು ಪೈಸ ಲೆಕ್ಕ ಇಡೋ ಬುದ್ಧಿ ನನಗೆ ಶುರು ಆದದ್ದು ಅವತ್ತಿಂದ ಅಂತ. ಖರ್ಚನ್ನು ಕಣ್ಣಲ್ಲಿ ಕಂಡಿಟ್ಟು ನೋಡಿಕೊಂಡ್ರು, ನಾನು ಖರ್ಚು ಕಮ್ಮಿ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಈಗೇನು ಮಾಡ್ತಿದ್ದೀನಿ ಅದು 1/2 ಆದರೂ ಕಡಿಮೆ ಮಾಡಬೇಕು ಅಂತ. ಎಲ್ಲಿ ಖರ್ಚು

0: ಆಗ್ತಾ ಇದೆ ಅಂತ ನೋಡಿದ್ರಂತೆ. ಊಟದ ಖರ್ಚಿದೆ, ಎಲ್ಲಕ್ಕಿಂತ ಹೆಚ್ಚು ಖರ್ಚಾಗೋದು ನೋಡೋಕೆ ಹೋದಾಗ ವಾಹನದ ಖರ್ಚು ಜಾಸ್ತಿ ಆಗ್ತಾ ಇದೆ ನನಗೆ. ನಾ ಇರೋ ಜಾಗದಿಂದ ಅಲ್ಲಿ ಹೋಗೋದಕ್ಕೆ ವಾಹನ ಖರ್ಚು ಜಾಸ್ತಿ ಆಗ್ತಾ ಇದೆ. ಮತ್ತು ಇಂಗ್ಲೆಂಡಲ್ಲಿ ನಿಮ್ಮ ಜೊತೆಗೆ ಹೆಣ್ಮಕ್ಳು ಯಾರಾದರೂ ಬಂದರೆ ನೀವೇ ಕೊಡಬೇಕು ಬಾಡಿಗೆ ಅಂತ ಒಂದು ಪದ್ಧತಿ ಅದು, ಹೆಣ್ಮಕ್ಳ ಕಡೆಯಿಂದ ಕೊಡಿಸೋಂಗಿಲ್ಲ ಅಂತ. ಹೀಗಾಗಿ ನಾನು ತುಂಬ ಖರ್ಚಾಗ್ತಿತ್ತು, ಹೊರಗಡೆ ಊಟ ಮಾಡೋದು ಖರ್ಚಾಗ್ತಿತ್ತು. ನಾನು ಬದಲಾ ಮಾಡಬೇಕಾಗದೆ, ನನ್ನ ಜೀವನ ಬದಲಾಯಿಸ್ಕೊಳ್ಬೇಕು ಅಂತ ಏನು ಮಾಡಿದೆ ಅಂದರೆ, ಯಾವುದೋ ಕುಟುಂಬದ ಜೊತೆ ಬದುಕ್ತಿದ್ದೆನಲ್ಲ ಮೊದಲು, ಅವ್ರ ಜೊತೆ ಬೇಡ, ನಾನು ಒಂದು ಬೇರೆ ಕೊಠಡಿ ಮಾಡ್ಕೊಂಡಿದ್ದು ಬಿಡೋಣ ಅಂತ. ನನ್ನ ಕೆಲಸಕ್ಕೆ ಅನುಸಾರವಾಗಿ ನನಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ ಅಲ್ಲೆಲ್ಲಿ ರೂಮ್ ಕೊಠಡಿ ಮಾಡ್ಕೊಂಬಿಡೋದು. ನೋಡಿ ಹೇಗಿದೆ, ಇನ್ಮೇಲೆ ಒಂದು ಕಡೆ ಇರೋಂಗಿಲ್ಲ. ನನಗೆ ಎಲ್ಲೆಲ್ಲಿ ಕೆಲಸ ಬರುತ್ತೋ ಅಲ್ಲೊಂದು ಕೊಠಡಿ ಇಟ್ಕೊಳ್ಳೋದು, ಅಲ್ಲಿರೋದು ಅಡ್ಡಾಡೋದು ಪರಿಶ್ರಮ ತಪ್ಪತ್ತೆ, ಸಮಯ ಉಳಿತದೆ ಅಂತ ಹೇಳಿ ಅವ್ರನ್ನ ಗುರುತು ಹಾಕ್ಕೊಂಡ್ರಂತೆ. ದಿನಕ್ಕೆ 10 ಮೈಲಿ ನಡೆಯೋಷ್ಟಾದರೂ ನಡಿಬೇಕು, ನಾನು 10 ಮೈಲಿ ನಡಿಬೇಕು. ಆಮೇಲೆ ಊಟ ಕಮ್ಮಿ ಮಾಡಬೇಕು, ಅಡುಗೆ ನಾನೇ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿಕೊಂಡೆ. ಆ 2 ಕೊಠಡಿ ಇರೋದು ರೂಮ್ ಇತ್ತಲ್ಲ, ಅದು ಬಿಟ್ಟು 1 ಕೊಠಡಿ ಮಾಡ್ಕೋಬೇಕು ಅಂತ ಶುರು ಮಾಡಿದೆ. ಅದ್ರ ಮೊದಲು ಇರಲಿ ಅಂತ ಹೇಳಿ ನನ್ನ ಪ್ರವಾಸದ ಖರ್ಚನ್ನು ಕಮ್ಮಿ ಮಾಡಿಕೊಂಡು ಊಟಕ್ಕೆ ನಾನೇ ಮಾಡ್ಕೊಳ್ಬೇಕು ಅಂತ ತಯಾರು ಮಾಡಿದೆ. ಅವ್ರು ಹೇಳ್ತಾರೆ ನನ್ನ ಪರಿವರ್ತನೆ 2ನೇ ಹಂತ ಇದು, ಇನ್ನು 3ನೇ ಹಂತ ಬರೋದಿತ್ತು ಅಂತ. ಅರ್ಧ ಖರ್ಚು ಉಳಿತು. ಇನ್ನು ಬ್ಯಾರಿಸ್ಟರ್ ಪರೀಕ್ಷೆಗೆ ಜಾಸ್ತಿ ಓದೋದೇನು ಕಾರಣ ಇಲ್ಲ ಅಂತ ಮೊದಲೇ ಗೊತ್ತಿತ್ತು ನನಗೆ, ಅಷ್ಟು ಕಷ್ಟ ಇಲ್ಲ ಪಾಸ್ ಆಗೋದು. ಯಾರು ಹೇಳಿದ್ರಂತೆ ಹಿಂಗಾಗಿ ಭಾರತಕ್ಕೆ ಹೋದರೆ ನಿನಗೆ ಬೆಲೆ ಬರಲ್ಲ, ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆ ಆದರೂ ಆಗ್ಬಿಡು, ಇಂಗ್ಲೆಂಡ್ ಮ್ಯಾಟ್ರಿಕ್ಯುಲೇಷನ್ ಬೆಲೆ ಬರುತ್ತೆ ನಿನಗೆ ಅಂದರು. ಅದಕ್ಕೆ ಗಟ್ಟಿಯಾಗಿ ಓದಬೇಕಾಗತ್ತೆ, ನೀನು ಸಾಮಾನ್ಯ ಜ್ಞಾನ ಚೆನ್ನಾಗಿರ್ತದೆ ಮತ್ತು ಅದಕ್ಕೇನು ಜಾಸ್ತಿ ಖರ್ಚಿರಲ್ಲ, ಮಾಡು ಅಂದರು. ಪರೀಕ್ಷಾ ವಿಷಯಗಳನ್ನು ನೋಡಿದಾಗ ಗಾಬರಿ ಆಗಿಬಿಡ್ತು. ಲ್ಯಾಟಿನ್ ಕಲೀಲೇಬೇಕಾಗಿತ್ತು, ಅದ್ರ ಜೊತೆ ಇನ್ನೊಂದೆರಡು ಆಧುನಿಕ ಭಾಷೆಗಳನ್ನು ಕಲಿಬೇಕಾಗಿತ್ತು. ಹೇಳಿದ್ರಂತೆ ಲ್ಯಾಟಿನ್ ಕಲಿತ್ರೆ ನಿನ್ನ ಕಾನೂನು ಅರ್ಥ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ, ಪ್ರಶ್ನೆ ಪತ್ರಿಕೆ ಕೂಡ ಲ್ಯಾಟಿನ್ನಲ್ಲೇ ಇರ್ತದೆ, ಅದರಿಂದ ಚೆನ್ನಾಗಿ ಓದ್ಕೋದನ ಅಂತ ಹೇಳಿದರು. ಲ್ಯಾಟಿನ್ ಓದೋಕ್ಕೆ ಪ್ರಯತ್ನ ಮಾಡಿದೆ, ಎಷ್ಟು ಓದಿದರೂ ನಾನು ಹಿಡಿತಾ ಇರಲಿಲ್ಲ. ಫ್ರೆಂಚ್ ಕಲಿಯೋಕ್ಕೆ ಶುರು ಮಾಡಿಬಿಟ್ಟಿದ್ದೆ, ಸಾಕಲ್ಲ ಒಂದು ಪ್ರದೇಶದ ಭಾಷೆ ಇದೆ ಅಂತ ಶುರು ಮಾಡಿದೆ. 6 ತಿಂಗಳಿಗೆ ಪರೀಕ್ಷೆ ಇತ್ತು, ಈಗಾಗಲೇ 1 ತಿಂಗಳು ಮುಗಿದು ಹೋಗಿದೆ, ಉಳಿದಿದ್ದ 5 ತಿಂಗಳು ಹೇಗೆ ಮಾಡೋದು? ಆ ಹೇಳ್ತಾರೆ ನಿಜವಾಗಲೂ ಗಟ್ಟಿ ಕೂತು ಓದಿದ್ದು ಆವಾಗಲೇ ನಾನು ಅತ್ಯಂತ ಉದ್ಯಮಶೀಲಿಯಾದ ವಿದ್ಯಾರ್ಥಿ ಆದೆ ಅಂತ. ಒಂದು ಗಳಿಗೆನೂ ಪೋಲ್ ಮಾಡಿದ ಹಾಗೆ ಕೂತ್ಕೊಂಡು ಓದೋಕ್ಕೆ ಶುರು ಮಾಡಿದರು. ನನ್ನ ಸ್ಮರಣ ಶಕ್ತಿ ಅಷ್ಟು ಚೆನ್ನಾಗಿರೋದಲ್ಲ, ಆದರೂ ಪರೀಕ್ಷೆಗೆ ಕೂತ್ಕೊಂಡ್ರು ಲ್ಯಾಟಿನ್ನಲ್ಲಿ ಫೇಲಾದರು. ಇನ್ನೇನು ಮಾಡಬೇಕು, ಇನ್ನೊಂದು ಸಲ ಪ್ರಯತ್ನ ಮಾಡಬೇಕು, ಫ್ರೆಂಚ್ ಭಾಷೆ ತೊಗೋಬೇಕು ಅಂತ ಅಂದ್ಕೊಂಡ್ರು. ವಿಜ್ಞಾನ ತೊಗೋಬೇಕಾಗಿತ್ತು, ವಿಜ್ಞಾನ ರಸಾಯನಶಾಸ್ತ್ರ ತೊಗೊಂಡೆ. ಇನ್ನೊಂದು ಪರೀಕ್ಷೆಗೆ ಕೂಡೋ ಸಿದ್ಧತೆ ಮಾಡಿಕೊಂಡಾಗ ಇನ್ನೂ ಜೀವನ ಸರಳ ಮಾಡ್ಕೋಬೇಕು ಅಂತ. ಈ ದಯವಿಟ್ಟು ಗಮನಿಸಬೇಕಾದಂಥ ಪರಿವರ್ತನೆ ಇದು, ಎಷ್ಟು ಜೀವನ ಸರಳ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯೋ ಅಷ್ಟು ಸರಳ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಹೇಳ್ತಾರೆ ಮನೆಯವರು, ನಮ್ಮ ಅಣ್ಣ ಕಷ್ಟಪಟ್ಟು ದುಡ್ಡು ಕಳಿಸ್ತಾನೆ, ನಾ ದುಂದು ಮಾಡಬಾರ್ದು, 1 ಪೈಸೆ ಕೂಡ ಖರ್ಚಾಗಬಾರ್ದು ಹೆಚ್ಚಾಗಿ ಅಂತ ತೀರ್ಮಾನ ಮಾಡಿಕೊಂಡ್ರು. ಬೇರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬರ್ತಿತ್ತು. ಇನ್ನೊಬ್ಬ ಹುಡುಗ ನೋಡಿದ್ದೆ ನಾನು, ವಾರಕ್ಕೆ 2 ಶಿಲಿಂಗ್ ಬಾಡಿಗೆ ಕೊಟ್ಟು ಇದ್ದ, ತಾನೇ ಅಡುಗೆ ಮಾಡಿಕೊಂಡು 2 ಪೆನ್ನಿ ರೊಟ್ಟಿ ಕೊಕ್ಕೋ ತೊಗೊಂಡು ಜೀವನ ಮಾಡ್ತಾ ಇದ್ದ. ನಾನು ಹಾಗಿರಬೇಕು ಅಂತ ಅಂದ್ಕೊಳ್ಳೋದೆ ಹೋದರೂ ಕೂಡ ನನ್ನ ಖರ್ಚು ಕಮ್ಮಿ ಮಾಡಬೇಕು ಅಂತ ಹೇಳಿ 2 ಕೊಠಡಿ ಗೆದ್ದದನ್ನು ಬಿಟ್ಟು ವಾರಕ್ಕೆ 8 ಶಿಲಿಂಗ್ ಬಾಡಿಗೆ ಇರುವಂಥ 1 ಕೊಠಡಿ ಗೊತ್ತು ಮಾಡಿಕೊಂಡ್ರು. 1 ಸ್ಟೋವ್ ತೊಗೊಂಡು ತಾನೇ ಅಡುಗೆ ಮಾಡ್ಕೋಬೇಕು, 20 ನಿಮಿಷಕ್ಕಿಂತ ಜಾಸ್ತಿ ಅಡುಗೆ ಆಗ್ತಿರಲಿಲ್ಲ. ಗೋಧಿ ಹಿಟ್ಟಿನ ಅಂಬಲಿ ಮತ್ತು ಕೋಕೋ ಮಾಡ್ಕೊಳ್ಳೋಕೆ ಎಷ್ಟು ಟೈಮ್ ಬೇಕಾಗುತ್ತೆ? 1 ದಿನದ ಊಟ 1.5 ಶಿಲಿಂಗಲ್ಲಿ ಮುಗಿತಿತ್ತು. ಒಂದು ಬಹಳ ಮುಖ್ಯವಾದ ಮಾತು, ಜೀವನ ಸರಳವಾದದ್ರಿಂದ ನನಗೆ ಸಮಯನೂ ಜಾಸ್ತಿ ಸಿಗ್ತಿತ್ತು ಅಂತ. 2ನೇ ಸಲ ಪರೀಕ್ಷೆಯಲ್ಲಿ ಪಾಸಾದರು. ಈ ಸರಳತೆಯಿಂದ ಜೀವನ ನೀರಸ ಆಯಿತು ಅಂತ ಯಾರೂ ಅನುಭವಿಸಬಾರ್ದು. ಆದರೆ ಪರಿವರ್ತನೆಯಿಂದ ಅವರಲ್ಲಾದಂಥ ಆಂತರಿಕ ಮತ್ತು ಬಾಹ್ಯ ಜೀವನದ ಸ್ಥಿತಿಗತಿಗಳಲ್ಲಿ ಏಕತೆ ಉಂಟಾಯಿತು ಅಂತ. ಒಳಗಿನ ಜೀವನ ಹೊರಗಿನ ಜೀವನ ಒಂದೇ ಆಗೋಕ್ಕೆ ಶುರು ಆಯಿತು. ಆ ಜೀವನ ನನ್ನ ಕುಟುಂಬದ ಸ್ಥಿತಿಗತಿ ಜೊತೆಗೆ ಏಕತೆಯನ್ನು ಪಡ್ಕೊಳ್ತು. ಜೀವನ ಹೆಚ್ಚು ಸತ್ಯಮಯ ಆಯಿತು, ಆದ್ದರಿಂದ ಆತ್ಮಾನಂದ ನನ್ನ ತುಂಬ ಹೆಚ್ಚಾಯಿತು ಅಂತ ಹೇಳ್ತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಹಿನೇಕ ಕೇಳಿ ಮೀರಾ ಭಜನೆ ಲತಾ ಮಂಗೇಶ್ಕರ್ ಅವರ ದನಿಯಲ್ಲಿ.

0: ಮೀರಾ ಭಜನೆ ಕೇಳಿದಿರಿ. ಆಕಾಶವಾಣಿ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮ, 6:15 ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30 ಅವಲೋಕನ. ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ಸಾಕುಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಡಾಕ್ಟರ್ ವೀರೇಗೌಡ, ಹಿರಿಯ ಪ್ರಾಧ್ಯಾಪಕರು, ಪಶು ವೈದ್ಯಕೀಯ ಕಾಲೇಜ್ ಹೆಬ್ಬಾಳ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಶ್ರೀಲಂಕಾ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಲಿರುವ ಮಹಿಳೆಯರ ಏಷ್ಯಾ ಕಪ್ T20 ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ 7:30 7:34 7:45 8:45 9:15 ಆಟದ ಮುಕ್ತಾಯದವರೆಗೆ ಕೇಳುವಿರಿ. ಉಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ 7:45 ಸಿರಿಗಂಧ ಕಾರ್ಯಕ್ರಮ. ಒಂಬತ್ತು ರಾಜ್ಕುಮಾರ್ ಭಾರತಿ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳುವಿರಿ. ಒಂಬತ್ತು ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಡಾಕ್ಟರ್ ಟಿಎಸ್ ಸತ್ಯವತಿ ಅವರ ಹಾಡುಗಾರಿಕೆಯನ್ನ ಆಸ್ವಾದಿಸುವಿರಿ. ಇವರಿಗೆ ಪಕ್ಕವಾದ್ಯ ಸಹಕಾರದಲ್ಲಿ ವಯಲಿನ್ ಬಿಯು ಗಣೇಶ್ ಪ್ರಸಾದ್, ಮೃದಂಗ ಎಚ್ಎಸ್ ಸುಧೀಂದ್ರ, ಘಟ ಎಸ್ಎನ್ ನಾರಾಯಣಮೂರ್ತಿ. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.
1: ಈ ಸುಗ್ಗಿ ತಂದವಳಾರಮ್ಮ.
2: ವಾವ್, ಏನ್ ತಾಜಾ ತರಕಾರಿ! ಯಾವ ರೈತ ಬೆಳೆದಿದ್ದೋ ಏನೋ?
3: ರೈತ ಬೆಳೆದಿದ್ದಲ್ಲ ಸ್ವಾಮಿ, ನಾನೇ ಬೆಳೆದಿದ್ದು.
2: ಹೌದಾ? ಹೇಗೆ?
3: ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀನಿ, ಅಲ್ಲೇ ತರಕಾರಿ ಹೂವು ಹಣ್ಣು ಎಲ್ಲ ಬೆಳಿತೀನಿ ಗೊತ್ತಾ.
4: ಹೌದು ಸ್ನೇಹಿತರೆ, ತಾರಸಿ ಕೃಷಿ ಮಾಡೋದ್ರಿಂದ ತಾಜಾ ಹಣ್ಣು ತರಕಾರಿ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ,
5: ಆಯಾಸ ಒತ್ತಡ ಎಲ್ಲ ಕಡಿಮೆ ಆಗುತ್ತೆ, ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ, ಬಾಳು ಹಸನಾಗುತ್ತೆ.
6: ಮನೆ ಅಂಗಳದಲ್ಲಿ ಕೃಷಿ, ಬಾಳಿನಲ್ಲಿ ಖುಷಿ.
0: ಆಕಾಶವಾಣಿ ಬೆಂಗಳೂರು, ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ

603 ಕಿಲೋಹರ್ಟ್ಸ್ಗಳು. ಇದುವರೆಗೆ ನಮ್ಮ ನಿಲಯದ ಈ ಸಮಯದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ ಸರಿಯಾಗಿ 3:04:40. ನಮ್ಮ ಮುಂದಿನ ಪ್ರಸಾರ ಕಾರ್ಯ ಈ ಸಂಜೆ 5:28 ಪುನಃ ಆರಂಭವಾಗುವುದು. ಸಂಜೆಯ ಪ್ರಸಾರ ಕಾರ್ಯದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.

0: Akashvani FM Rainbow 101.3 MHz Musically yours.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆಯ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ನಶೆಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ, ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ, ಶತಕದ ಪಥ ಪ್ರಗತಿಯ ರಥ, ಇದು ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.

ನಮ್ಮ ಹಿಗ್ಗಿದ ಎಫ್ ಎಂ ರೇನ್ಬೋ ಇದು ಟ್ಯೂನ್ ಮಾಡಿದ್ದೀರಾ 101.3 ಕನ್ನಡ ಕಾಮನ ಬಿಲ್ಲು. 3:42 ಹೊತ್ತಿನಲ್ಲಿ ಹೊಂಬೆಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಅರ್ಜಿ ರಮ್ಯಾ. ಪ್ರಶ್ನೆಗಳನ್ನ ಕೇಳುವಂತ ಹೊತ್ತು ಉತ್ತರ ಕೊಡೋದಕ್ಕೆ ನೀವು ರೆಡಿಯಾಗಿ ಕಾಯ್ತಾ ಇರ್ತೀರಾ? ಇನ್ನು ತಡ ಮಾಡೋ ಮಾತೇ ಇಲ್ಲ. ಮೊದಲ ಪ್ರಶ್ನೆ ಹೀಗಿದೆ, ರಿಷಿ ಕಪೂರ್ ನೀತು ಸಿಂಗ್, ರಿಷಿ ಕಪೂರ್ ಮತ್ತು ನೀತು ಸಿಂಗ್ ಮೊದಲ ಬಾರಿಗೆ ಒಟ್ಟಿಗೆ ನಟಿಸಿದ್ದು ಯಾವ ಚಿತ್ರದಲ್ಲಿ? ರಿಷಿ ಕಪೂರ್ ಹಾಗೆ ನೀತು ಸಿಂಗ್ ಅವರು ಮೊದಲ ಬಾರಿಗೆ ಒಟ್ಟಿಗೆ ಅಭಿನಯಿಸಿದ್ದು ಯಾವ ಚಿತ್ರದಲ್ಲಿ? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಪ್ರಶ್ನೆ ಕೇಳಿಯಾಗಿತ್ತು, ರಿಷಿ ಕಪೂರ್ ಹಾಗೆ ನೀತು ಸಿಂಗ್ ಮೊದಲ ಬಾರಿಗೆ ಒಟ್ಟಿಗೆ ನಟಿಸಿದ್ದು ಯಾವ ಚಿತ್ರದಲ್ಲಿ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ನಿಮ್ಮ ಉತ್ತರ ಸರಿಯಾಗಿದೆ. ಹಾಗೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಜೊತೆಗೆ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಕಣದಾಳು ಹೊಸ ಬಡಾವಣೆಯಿಂದ ಹೆಚ್ ಆರ್ ರುದ್ರಸ್ವಾಮಿ ಅವರ ಉತ್ತರ ಹಾಗೆ ಸರಿ ಉತ್ತರವನ್ನ ಕಲಿಸಿಕೊಟ್ಟಿರೋದು ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ರಾಧಾಕೃಷ್ಣ ಚಲ್ಹಳ್ಳಿಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ ಸರಿಯಾದ ಉತ್ತರ ಕಳಿಸಿದ್ದಾರೆ, ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ಚಂದ್ರಪ್ಪ ಉತ್ತರಹಳ್ಳಿಯಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಸರಿ ಉತ್ತರ ಕೊಟ್ಟಿದ್ದಾರೆ ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ, ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಮುನಿರಾಬಾದ್ನಿಂದ ಡೇವಿಡ್ ನೊಬೆಲ್ ಅವರ ಉತ್ತರ ಕೂಡ ಸರಿ. ರಾಜ್ಕುಮಾರ್ ಕಾತರಕಿ ಕೆಎಚ್ಪಿ ಕಾಲೋನಿ ಹರಿಹರ ಇಂದ, ಇನ್ನು ಬಹಳಷ್ಟು ಜನ ಸರಿಯಾದ

ಕಳಿಸಿ ಕೊಟ್ಟಿದ್ರು. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ಜಹರಿಲ್ಲಾ ಇನ್ಸಾನ್ ಚಿತ್ರ, ಕನ್ನಡದ ನಾಗರಾವ್ ಚಿತ್ರದ ರಿಮೇಕ್ ಜಹರಿಲ್ಲಾ ಇನ್ಸಾನ್. 1974 ತೆರೆ ಕಂಡಂತ ಚಿತ್ರ. ರಿಷಿ ಕಪೂರ್ ಹಾಗೆ ನೀತು ಸಿಂಗ್ ಮೊದಲ ಬಾರಿಗೆ ಒಟ್ಟಾಗಿ ತೆರೆ ಮೇಲೆ ಕಾಣಿಸಿಕೊಂಡಿದ್ದು ಇದೇ ಚಿತ್ರದಲ್ಲಿ. ಜಹರಿಲ್ಲಾ ಇನ್ಸಾನ್ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ, ಸರಿ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಅಫ್ಘಾನಿಸ್ತಾನದ ಸುಂದರ ತಾಣಗಳಲ್ಲಿ ಚಿತ್ರೀಕರಿಸಲಾದಂಥ ಮೊದಲ ಭಾರತೀಯ ಸಿನಿಮಾ ಯಾವುದು? ಸರಿಯಾದ ಉತ್ತರ ಗೊತ್ತೇ ಇದೆಯಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆಗೆ ರವಾನಿಸಿ ನಿಮ್ಮ ಮುದ್ದಾದ ಹೆಸರಿನ ಜೊತೆ. 9480901013 ನಮ್ಮ ನಂಬರ್.

0: ಸೃಷ್ಟಿಸಲು 300 ಕೋಟಿ ರೂಪಾಯಿ. 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಪ್ರಶ್ನೆ ಕೇಳಿಯಾಗಿತ್ತು, ಅಫ್ಘಾನಿಸ್ತಾನದ ಸುಂದರ ತಾಣಗಳಲ್ಲಿ ಚಿತ್ರೀಕರಿಸಲಾದಂತಹ ಮೊದಲ ಭಾರತೀಯ ಸಿನಿಮಾ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಎನ್ ಆರ್ ಪ್ರಸಾದ್ ರಾಜಶ್ರೀನಗರದಿಂದ, ಹಾಗೆ ಸರಿ ಉತ್ತರವನ್ನ ಕೊಟ್ಟಿದ್ದಾರೆ ನೇತ್ರ ಕೆಂಗೇರಿಯಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಜೊತೆಗೆ ನಮ್ಮತ್ರ ಕೂಡ ಸರಿಯಲ್ವೇ ಅಂತ ಹೇಳಿ ಈ ಸಂದೇಶವನ್ನ ಕಳಿಸಿಕೊಟ್ಟಿರೋದು ಎಸ್ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಸುಮಿತ್ರ ಅವರು ಸಂಡೂರಿನಿಂದ, ಚಂದ್ರಶೇಖರ ಕುಮಾರ ಪಾರ್ಕ್ನಿಂದ, ಆಫ್ರಿಕಾದಲ್ಲಿ ಶೀಲಾ ಇರಬಹುದಾ ಅಂತ ಕೇಳ್ತಿದ್ದಾರೆ. ಇಲ್ಲ, ನಾನು ಅಫ್ಘಾನಿಸ್ತಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗೆಯೇ ಸರಿ ಉತ್ತರ ಕೊಟ್ಟಿರೋದು ಮತ್ತಾರು ಅಂತ ನೋಡೋದಾದ್ರೆ, ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಬಿ ಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ, ಜೊತೆಗೆ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಎಸ್ ವಿಲ್ಫ್ರೆಡ್ ಬೈರತಿ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಉಸ್ಮಾನ್ ಸುಳಿಯಾಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ, ಹಾಗೆ ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿಯಿಂದ ಸರಿಯಾದ ಉತ್ತರ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಭೋಜರಾಜ್ ಕಾಮನಹಳ್ಳಿ ಪಂಜಾಬಿನಿಂದ ಸರಿಯಾದ ಉತ್ತರ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ ಸರಿ ಉತ್ತರವನ್ನ ಕಳಿಸಿದರೆ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಮೇರಿ ಜೋನ್ಸ್ ಕೊಡತಿ ಗೇಟ್ನಿಂದ, ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿರುವುದು ಮತ್ತಾರು ಅಂದ್ರೆ ಎಸ್ ನಮ್ಮ ಉತ್ತರ ಕೂಡ ಸರಿ ಇದೆ ಅಂತ, ನಂಬರ್ ಎಂಡಿಂಗ್ ವಿತ್ 8458 ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಶಿವಕುಮಾರ್ ಸಿಂಗಟಗೆರೆಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಎಸ್ ಎಂ ಶೋಭಾ ಹಾಸನ್ನಿಂದ ನಿಮ್ಮ ಉತ್ತರ ಸರಿ. ಸುಭಾನ್ ಕೋರಿ ಹಂಪಸಾಗರದಿಂದ, ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ಇನ್ನೂ ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ನೀವು ಓದೋದಿಲ್ವೇ ನಮ್ಮ ಹೆಸರು ಅಂತ ಎ ಹರಿಹರನ್ ವಿಜ್ಞಾನ ನಗರದಿಂದ ಸರಿ ಉತ್ತರ ಕಳಿಸಿ ಕೇಳ್ತಾ ಇದ್ದಾರೆ, ನಾನು ಓದಿದ್ದೀನಿ ನಿಮ್ಮ ಹೆಸರು. ಸರಿ ಉತ್ತರ ಏನಾಗಿತ್ತು? ಅಫ್ಘಾನಿಸ್ತಾನದ ಸುಂದರ ತಾಣಗಳಲ್ಲಿ ಚಿತ್ರೀಕರಿಸಲಾದಂಥ ಮೊದಲ ಭಾರತೀಯ ಅಥವಾ ಬಾಲಿವುಡ್ ಸಿನಿಮಾ ಧರ್ಮಾತ್ಮ ಚಿತ್ರ. 1975 ತೆರೆ ಕಂಡಂತ ಧರ್ಮಾತ್ಮ ಚಿತ್ರ ಅಫ್ಘಾನಿಸ್ತಾನದ ಸುಂದರ ತಾಣಗಳಲ್ಲಿ ಚಿತ್ರೀಕರಣಗೊಂಡಿದೆ. ಒಂದ್ಸಲ ಸಿನಿಮಾ ನೋಡಿ, ಆ ಪ್ಲೇಸ್ನೆಲ್ಲ ನೋಡಿದಾಗ ಆಗತ್ತೆ. ಓಕೆ, ಧರ್ಮಾತ್ಮ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಕನ್ನಡದಲ್ಲಿ ಆಂಥಾಲಜಿ ಮಾದರಿಯ ಸಿನಿಮಾಗಳಿಗೆ ಬಲವಾದ ಅಡಿಪಾಯ ಹಾಕಿದಂಥ ಚಲನಚಿತ್ರ ಯಾವುದು? ಕನ್ನಡದಲ್ಲಿ ಆಂಥಾಲಜಿ ಮಾದರಿಯ ಸಿನಿಮಾಗಳಿಗೆ ಬಲವಾದ ಅಡಿಪಾಯ ಹಾಕಿದಂಥ ಕನ್ನಡದ ಚಿತ್ರ ಯಾವುದು? ಸರಿಯಾದ ಉತ್ತರ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ ಬಂದು ತಲುಪಲಿ.

ಕನ್ನಡದಲ್ಲಿ ಆಂಥಾಲಜಿ ಮಾದರಿಯ ಸಿನಿಮಾಗಳಿಗೆ ಬಲವಾದ ಅಡಿಪಾಯ ಹಾಕಿದಂತ ಚಿತ್ರ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ ಜಯಶ್ರೀ. ಸುನಿಲ್ ರಾಜಾಜಿ ನಗರದಿಂದ ಜಗದಾಂಬಿಕಾ ಹಂಸವೇಣಿ ಅವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆಯೇ ಸರಿ ಉತ್ತರ ಕೊಟ್ಟಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ, ಎಸ್, ನಮ್ಮ ಉತ್ತರ ಕೂಡ ಸರಿಯಲ್ವೇ ಅಂತ ಹೇಳಿ ಪ್ರಸನ್ನ ಕುಮಾರ್ ಅವರು ಕೇಳ್ತಾ ಇದ್ದಾರೆ. ಹೌದು. ಹಾಗೆ ಅನಿಲ ಭೀಷಣ್ ಅವರ್ ಶಮ್ನೇವಾಡಿಯಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ನಗುವ ಹೂವು ಇರಬಹುದಾ ಅಂತ ಕೇಳ್ತಾ ಇದ್ದೀರಾ. ಸರಿ ಉತ್ತರ ಅಲ್ಲ. ಬಿವಿ ಭೂಮಿಕಾ ಬಸವರಾಜ್ ಕೆಂಗೇರಿ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಸರಿಯಾದ ಉತ್ತರ ಕೊಟ್ಟಿರೋದು ಮತ್ಯಾರು ಅಂತ ಹೇಳಿದ್ರೆ, ಲತಾ ವಿನಯ್ ಚಿತ್ರದುರ್ಗದಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಮೊಹಮ್ಮದ್ ಉಮರ್ ರಾಯಚೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಿ. ಹಾಗೆ ನಂಬರ್ ಎಂಡಿಂಗ್ ವಿತ್ 9761 ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ವಿಜಯ ದಾವಣಗೆರೆಯಿಂದ ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ವಸುಧಾ ನಾಗರಾಜ್ ಚೆನ್ನೈ ತೀರ್ಥಹಳ್ಳಿಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಕಿಟ್ಟು ಪುಟ್ಟು ಇರಬಹುದಾ ಅಂತ ಕೇಳ್ತಾ ಇದೀರಾ. ಆಹಾ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ರೆ, ಮಂಜುನಾಥ್ ಲಗ್ಗೆರೆಯಿಂದ ನಮ್ಮೂತ್ರ ಕೂಡ ಸರಿ ಅಂತ ಹೇಳ್ತಾ ಇದಾರೆ. ಹಾಗೆ ಸರಿ ಉತ್ತರ ಕೊಟ್ಟಿರೋದು ನಂಬರ್ ಎಂಡಿಂಗ್ ವಿತ್ 8458 ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ನಾನು ಮೆಸೇಜ್ ಮಾಡಿದ್ದೀನಿ, ನಮ್ಮೂತ್ರ ಸರಿ ಇರಬಹುದಾ ಅಂತ ಕೇಳ್ತಾ ಇದಾರೆ. ಯಶೋಧ ಮಹಾರಾಷ್ಟ್ರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತ ನಿಮ್ಮ ಉತ್ತರ ಸರಿಯಾಗಿದೆ. ಎಸ್, ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು ಅಂತ ಹೇಳಿ ನೋಡೋದಾದ್ರೆ, ಕಥಾ ಸಂಗಮ ಚಿತ್ರ, ಪುಟ್ಟಣ ಕಣಗಾಲ್ ಅವರು ನಿರ್ದೇಶನ ಮಾಡಿದಂಥ ಕಥಾ ಸಂಗಮ ಚಿತ್ರ. 1976 ತೆರೆ ಕಂಡಂಥ ಈ ಕಥಾ ಸಂಗಮ ಚಿತ್ರ ಕನ್ನಡದಲ್ಲಿ ಆಂಥೋಲಜಿ ಮಾದರಿಯ ಸಿನಿಮಾಗಳಿಗೆ ಬಲಪಾದ ಅಡಿಪಾಯವನ್ನು ಹಾಕ್ಕೊಡತ್ತೆ. ಸೊ ಕಥಾ ಸಂಗಮ ಸರಿಯಾದ ಉತ್ತರ ಆಗಿತ್ತು. ಇದಾಗಿತ್ತು ಇವತ್ತಿನ ಹೊಂ ಬಿಸಿಲು ಕಾರ್ಯಕ್ರಮ. ಮಾಹಿತಿ ಜೊತೆಗೆ ಮನರಂಜನೆ ಕೂಡ ನಿಮ್ಮದಾಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ 4 ಗಂಟೆಗೆ ಇವತ್ತು ಶುಕ್ರವಾರ ವಿಸ್ಮಯ ಜಗತ್ತು, ಒಂದು ವಿಸ್ಮಯಕಾರಿ ಊರಿಗೆ ನನ್ನ ನಿಮ್ಮ ಪಯಣ ಇರುತ್ತೆ. ನನ್ನ ಜೊತೆ ಯಾರೆಲ್ಲ ಪ್ರವಾಸಕ್ಕೆ ಬರೋದಕ್ಕೆ ಸಿದ್ಧರಿದ್ದೀರಿ, ನಿಮ್ಮ ಸಂದೇಶ ಹರಿದು ಬರಲಿ ನನ್ನ ಕಡೆಗೆ. ಗೊತ್ತೇ ಇದೆಯಲ್ಲ ನಮ್ಮ ವಾಟ್ಸಪ್ ಸಂಖ್ಯೆ 9480901013 ನಮ್ಮ ನಂಬರ್. ಎಸ್, ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM Rainbow. ನಾನು ನಿಮ್ಮ ಆರ್ಜಿ ರಮ್ಯಾ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

0: ಸಾರ್ವಜನಿಕರಿಗಾಗಿ
1: ಸೇವಾ ನಿರತರು
0: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕಂಪನಾಕದಲ್ಲಿ ಭಾಗವಹಿಸುತ್ತಾರೆ RP ರವಿಶಂಕರ್.
2: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ಕರ್

0: Vani FM Rainbow 101.3 MHz Musically yours.
1: ಗುಡ್ ಈವ್ನಿಂಗ್. ಶುಭ ಸಂಜೆ. 4:02:15 ಹೊತ್ತಿನಲ್ಲಿ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೇನೆ, ನಿಮ್ಮ ಆರ್ಜೆ ರಮ್ಯಾ. ಈಗಾಗಲೇ ಹೇಳಿದ್ದೆ, ನನ್ನ ಜೊತೆ ಪ್ರವಾಸಕ್ಕೆ ಹೊರಡೋಕ್ಕೆ ಯಾರೆಲ್ಲ ಸಿದ್ಧರಾಗ್ತೀರಿ, ಸಂದೇಶ ಕಳಿಸಿ, ಬೇಗ ನಿಮ್ಮ ಸಂದೇಶಗಳು ನಮ್ಮ ಕಡೆ ಹರಿದು ಬರಲಿ ಅಂತ ಹೇಳಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಾಯಿದೆಯಲ್ಲ, 9480901013 ನಮ್ಮ ನಂಬರ್. ಹೌದು, ನನಗೆ ಲೆಕ್ಕ ಬೇಕಲ್ವಾ ನಾನು ಎಷ್ಟು ಜನನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಹಾಗಾಗಿ ಬೇಗ ಬೇಗ ಬೇಗ ನಾವು ಬರ್ತೀವಿ, ಐ ಆಮ್ ರೆಡಿ ಅನ್ನೋ ಸಂದೇಶ ನಿಮ್ಮ ಕಡೆಯಿಂದ ನಮಗೆ ಬರಲಿ.

ಬುಕ್ಕು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಕೇಳ್ತಾ ಇದ್ರೆ ಟ್ರೈನಲ್ಲಿ ನಮ್ಮ ಪ್ರವಾಸ ಹೋದ್ರೆ ಹೇಗಿರುತ್ತೆ ಅಂತ ನಾನಂತೂ ಕಲ್ಪಿಸ್ಕೊಳ್ತಾ ಇದ್ದೆ ಇಡೀ ಹಾಡಿನ ಸಮಯದಲ್ಲಿ. ಸದ್ಯಕ್ಕೆ ನನ್ನ ಜೊತೆ ಬರೋದಕ್ಕೆ ಎಷ್ಟೊಂದು ಜನ ರೆಡಿ ಆಗಿಬಿಟ್ಟಿದ್ದಾರೆ, ನನಗಂತೂ ಲೆಕ್ಕ ಸಿಕ್ಬಿಟ್ಟಿದೆ. ಎಸ್, ನಾವು ಕೂಡ ಬರೋದಕ್ಕೆ ರೆಡಿ ಅಂತ ಹೇಳಿ ಪ್ರವಾಸಕ್ಕೆ ಅಂತ ಹೋಗ್ತೀವಿ ಅಂದಮೇಲೆ ಏನೇನೆಲ್ಲ ಬೇಕು ಅಂತ ಸಿದ್ಧ ಮಾಡಿಕೊಂಡು ಸಂದೇಶವನ್ನು ಕಳಿಸ್ಕೊಟ್ಬಿಟ್ಟಿದ್ದಾರೆ. ಬಿ ಕೆ ಶಿವಕುಮಾರ್, ಖರ್ಚಿಲ್ಲದೆ ನೋಡ್ಕೊಂಡು ಬರೋದಂದ್ರೆ ನಾವು ಬಿಡ್ತೀವಾ? ನಾವು ರೆಡಿ ಅಂತ ಹೇಳ್ತಿದ್ದಾರೆ. ಅಬ್ಬಬ್ಬ, ಎಂಥ ಜಾಣರು ನೋಡಿ. ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ ಹೇಳ್ತಿದ್ದಾರೆ, ಪ್ರವಾಸಕ್ಕೆ ರೆಡಿ, ಕುರುಕಲ್ ತಿಂಡಿ ವ್ಯವಸ್ಥೆ ಮಾಡಿ, ನಾವು ನೀರು ತರ್ತೀವಿ. ಆಹಾ, ತುಂಬ ಬುದ್ಧಿವಂತರು ನೀವು. ಹೊಲದಲ್ಲಿ ಮೆಕ್ಕೆಜೋಳದ ಕಟಾವು ಮಾಡ್ತಾ ಇದ್ದೀವಿ, ಈಗ ಮಾಡ್ತಾ ಹಂಗೆ ಪ್ರವಾಸಕ್ಕೆ ಬರಕ್ಕೆ ರೆಡಿನೂ ಆಗ್ಬಿಟ್ಟಿದ್ದೀವಿ ಅಂತ ಹೇಳಿ ಬಿಳೆಬಾವೆಯಿಂದ ಮಂಜುನಾಥ್ ಇಂದ್ರಗಿ ಅವರು ಹೇಳ್ತಾ ಇದ್ದಾರೆ. ಬಂದ್ವಿ ಬಂದ್ವಿ ಬಂದ್ವಿ, ಇನ್ನೇನು ಬಂದ್ಬಿಟ್ವಿ ಅಂತ ಶ್ರೀಕಾಂತ್ ಸಾಗರದಿಂದ ಹೇಳ್ತಾ ಇದ್ದಾರೆ. ನೀವು ಕರೆಯೋದು ಹೆಚ್ಚ, ನಾವು ಬರೋದು ಹೆಚ್ಚ, ಕಾಯ್ತಾ ಇದ್ವಿ ನಿಮ್ಮ ಕರೆಯುವಿಕೆಗೆ ಅಂತ ಹೇಳಿ ಎಸ್ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಹೇಳ್ತಾ ಇದ್ದಾರೆ. ನಾನು ಬರ್ತೀನಿ, ಹೋದ್ಸಲ ಪ್ರವಾಸಕ್ಕೆ ಕರ್ಕೊಂಡು ಹೋಗಿದ್ರಲ್ಲ, ಮಿಕ್ಕಿದ ಹಣ ಎಲ್ಲ ನಿಮ್ಮ ಹತ್ರನೇ ಬಿಟ್ಟಿದ್ದೀವಿ, ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ. ನಂಬಿಟ್ವಿ ಬಿಡ್ರಿ, ಹಾಗೆ ಹೊರಗಡೆ ತುಂಬ ಬಿಸಿಲು, ಹೊರಡೋದಾ ಬೇಡ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಗಜನನ ಬಟ್ ಬೋಳನ ಮಕ್ಕಿ ಹೊನ್ನಾವರದಿಂದ ಹೇಳ್ತಾ ಇದ್ದಾರೆ. ನೋಡಿ, ನೀವು ಯೋಚನೆ ಮಾಡ್ತಾ ಇದ್ರೆ ನಾವು ಪ್ರವಾಸ ಮುಗಿಸ್ಕೊಂಡು ಬಂದೇ ಬಿಡ್ತೀವಿ. ಹಾಗೆ ಸಂದೇಶ ಕಳಿಸಿದ್ದಾರೆ, ಪ್ರವಾಸಕ್ಕೆ ನಾವು ಬರ್ತೀವಿ, ಯಾವ ಜಾಗ ಅಂತ ಹೇಳಿ ಬಿ ಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ ಕೇಳ್ತಾ ಇದ್ದಾರೆ. ಹೇಳ್ತೀನಿ, ಐ ಆಮ್ ರೆಡಿ ಮ್ಯಾಮ್ ಅಂತ ಹೇಳಿ ಗೋಪಾಲ ಕಾಂಬ್ಳೇಕರ್ ಶಿವಪುರ ಕೊಪ್ಪಳಿಂದ ಹೇಳ್ತಾ ಇದ್ದಾರೆ. ನಾವು ಕೂಡ ಬರ್ತೀವಿ ರಮ್ಯಾ, ಆದರೆ ಪ್ಲೇಸ್ ಇನ್ನೂ ಡಿಸೈಡ್ ಆಗಿಲ್ವಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಸುಮಿತ್ರ ಸಂಡೂರಿನಿಂದ ಹೇಳ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗ್ಬಿಡುತ್ತೆ. ನಾನು ರೆಡಿಯಾಗಿ ನಿಂತಿದ್ದೀನಿ ದಾರಿಲಿ, ತಿನ್ನಕ್ಕೆ ಕೋಡ್ಬಳೆ ಖಾರ ಶೇಂಗಾ ಉಂಡೆ ಎಲ್ಲನೂ ಮನೇಲೆ ರೆಡಿ ಮಾಡಿ ತುಂಬಿಟ್ಕೊಂಡು ಕಾಯ್ತಾ ಇದ್ದೀನಿ ಅಂತ ಚಂದ್ರಮುಖಿ ಐ ಟಿ ಐ ಲೇಔಟ್ ಮಲ್ಲತ್ತಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ಆ ಕಡೆನೇ ಬರ್ತೀನಿ ರೀ ನಾನು ಕೂಡ. ಯಾವ ಪ್ಲೇಸ್ಗೆ ಹೋಗೋದು ಮೇಡಮ್, ಫಸ್ಟ್ ಹೇಳ್ಬಿಡಿ, ನಾವು ರೆಡಿಯಾಗಿ ಕಾಯ್ತಾ ಇದ್ದೀವಿ ಅಂತ ಹೇಳಿ ಇಚಲ್ ಕಾರಂಜಿಯಿಂದ ಮಹಾರಾಷ್ಟ್ರದಿಂದ ಯಶೋದ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಯಶೋದ ಅವರೇ, ಕರ್ಕೊಂಡು ಹೋಗ್ತೀನಿ. ಹಾಗೆ ಅಯ್ಯೋ, ನಾ ಬಂದೇ ಬಿಟ್ಟೆ ರಮ್ಯಾ, ಸ್ವಲ್ಪ ಸ್ವಲ್ಪ 80ರ ಗುಂಗಿನಲ್ಲಿ ಇದ್ದುಬಿಟ್ಟಿದ್ದೆ. ಓ, ಎಲ್ಲೋ ಫುಲ್ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿಬಿಟ್ಟಿದ್ರಿ ಅನಿಸುತ್ತೆ. ನನಗೂ ಒಂದು ಸೀಟ್ ಇರಲಿ ಪ್ಲೀಸ್ ಅಂತ ಹೇಳಿ ಗೀತಾ ಜೋಶಿ ಕಲ್ಬುರ್ಗಿಯಿಂದ ಹೇಳ್ತಾ ಇದ್ದಾರೆ. ವಿಸ್ಮಯ ಲೋಕಕ್ಕೆ ಕರ್ಕೊಂಡು ಹೋಗ್ತೀರಾ? ನಾವು ಬರಲ್ಲ ಅಂತ ಹೇಳ್ತೀವ, ಆದರೆ ಮಾಯ ಮಾಡಬೇಡಿ ನಮ್ಮನ್ನು ಅಷ್ಟೇ ಅಂತ ಹೇಳಿ ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಹರೀಶ್ ಅವರು. ಹಾಗೆ ಎಸ್, ಅಷ್ಟೇ ಕೇರ್ಫುಲ್ಲಾಗಿ ವಾಪಸ್ಸು ಕೂಡ ಕರ್ಕೊಂಡು ಬರಬೇಕು, ಹಾಗೆ ಕರ್ಕೊಂಡು ಹೋಗಬೇಕು ಕೂಡ ಅಂತ ಹೇಳಿ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ನಾನು ರೆಡಿಯಾಗಿದ್ದೀನಿ ಪಂಜಾಬ್ನಲ್ಲಿದ್ದರು ನನ್ನ ಟ್ರಿಪ್ಪಿಗೆ ಬರೋಕ್ಕೆ ರೆಡಿ ಅಂತ ಭೋಜರಾಜ್ ಕಾಮ್ನಳ್ಳಿ ಪಂಜಾಬಿನಿಂದ ಹೇಳ್ತಾ ಇದ್ದಾರೆ. ಹೌದು, ಇಷ್ಟು ಜನ ರೆಡಿ ಆದಮೇಲೆ ಎಷ್ಟು ದೊಡ್ಡ ಜವಾಬ್ದಾರಿ ಈಗ ನನ್ನ ತಲೆ ಮೇಲಿದೆ. ಆದರೂ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಮೇಲೆ ಬಹುಶಃ ಇನ್ನಷ್ಟು ಜನ ಆ್ಯಡ್ ಆಗ್ತೀರೇನೋ. ಓ ಹೌದಾ, ಇಂಥದ್ದೊಂದು ಪ್ಲೇಸ್ ಇದೆಯಾ ಅಂತ ಹೇಳಿ. ಖಂಡಿತ, ಭಾರತದ ಉತ್ತರ ಭಾಗದಲ್ಲಿರುವಂಥ ಕೊನೆಯ ಗ್ರಾಮಕ್ಕೆ ನಾನಿವತ್ತು

ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವಾಗಲೂ ನಮ್ಮೂರು ನಮ್ಮೂರು ನಮ್ಮೂರು ಅಂತ ಎಷ್ಟು ಹೆಮ್ಮೆಯಿಂದ ಖುಷಿಯಿಂದ ಹೇಳ್ತೀವೋ ಹಾಗೆ ಭಾರತದ ಕೊನೆಯ ಊರನ್ನು ಕೂಡ ನೋಡೋದು ಅಷ್ಟೇ ಮುಖ್ಯ ಆಗುತ್ತೆ. ಹಾಗಿದ್ರೆ ಭಾರತದ ಕೊನೆಯ ಗ್ರಾಮದ ಕಡೆ ನನ್ನ ನಿಮ್ಮ ಪಯಣ ಈಗ ಶುರು ಆಗ್ತಾ ಇದೆ. ಗೊತ್ತಾಯ್ತಲ್ಲ ಯಾವ ಊರಿಗೆ ಹೋಗ್ತಾ ಇದ್ದೀನಿ ಅಂತ? ಕೊನೆಯ ಗ್ರಾಮ. ಹಾಗಿದ್ರೆ ಆ ಗ್ರಾಮಕ್ಕೊಂದು ಹೆಸರು ಬೇಕಲ್ಲ? ಖಂಡಿತ ಹೇಳ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಹೌದ್ರಿ, ಭಾರತದ ಈ ಕೊನೆಯ ಗ್ರಾಮಕ್ಕೆ ನೀವು ಹೋದ್ರೆ ಇಡೀ ಜಗತ್ತನ್ನೇ ಪ್ರೀತಿ ಮಾಡಬೇಕು ಅನ್ನುವಂಥ ಮನಸ್ಸಾಗತ್ತೆ. ಅಷ್ಟು ಶುದ್ಧವಾದಂಥ ಪರಿಸರ, ಜೊತೆಗೆ ನೋಡೋದಕ್ಕೂ ಕೂಡ ಅಷ್ಟೇ ಆಕರ್ಷಣೀಯವಾದಂಥ ಸ್ಥಳ ಅದು. ಹೌದೌದು.

ನಮಗಂತೂ ಗೊತ್ತಾಯ್ತು ನೀವು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅಂತೇಳಿ. ನೇತ್ರ ಕೆಂಗೇರಿಯಿಂದ ಹೇಳ್ತಾ ಇದ್ದಾರೆ, ಸುಮಿತ್ರಾ ಸಂಡೂರ್ನಿಂದ ಪ್ಲಸ್ ನ ಗೆಸ್ಟ್ ಮಾಡಿದ್ದಾರೆ, ಹಾಗೆ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ದೇವಿ ಸಿಂಗ್ ರಜಸಿಂಗ್ ಚಾಮರಾಜಪೇಟೆಯಿಂದ, ಜೊತೆಗೆ ಲಾವಣ್ಯ ಸಂದೇಶವನ್ನು ಕಳಿಸಿದ್ದಾರೆ ಚಿತ್ರದುರ್ಗದಿಂದ. ನಾನಂತೂ ಪಾರ್ಕಲ್ಲಿ ವಾಕ್ ಮಾಡ್ತಾ ಇದ್ದೆ, ಈಗ ಗೊತ್ತಾಗೋಯ್ತು ಟ್ರಿಪ್ ವಿಷಯ, ಇನ್ನೇನಿದ್ರು ರಯ್ಯ ರಯ್ಯ ಅಂತ ಹೇಳಿ ಜಯಶೀಲ ಜೆ ಪಿ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಓಹ್, ಇದೇ ಗ್ರಾಮನಾ ಅಂತ ಸಿದ್ದಲಿಂಗ ಮೂರ್ತಿ ಅವರು ಕೇಳ್ತಾ ಇದ್ದಾರೆ. ಗೊತ್ತಾಯ್ತು ಬಿಡ್ರಿ ನಮಗೆ ನೀವು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿ. ನಾವು ಅಂತೂ ಬರ್ತೀವಿ, ನಮ್ಮನ್ನು ಬಿಟ್ಟು ಹೋಗ್ಬಿಡ್ಬೇಡಿ, ಮರಿಬೇಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿ ಕೊಟ್ಟಿರೋದು ಗೀತಾ ಜೋಶಿಯವರು. ಹಾಗೆ ಹರೀಶ್ ಮಲ್ಲೇಶ್ವರಂನಿಂದ ಪ್ಲೇಸ್ನ ಗೆಸ್ಟ್ ಮಾಡಿದ್ದಾರೆ, ಜೊತೆಗೆ ನಾವು ಕೂಡ ಬರ್ತಿದ್ದೀವಿ. ಕೊನೆಯ ಗ್ರಾಮ ನೋಡದೆ ಇರೋದಕ್ಕೆ ಸಾಧ್ಯನಾ? ಪ್ಲೀಸ್ ಪ್ಲೀಸ್ ಪ್ಲೀಸ್ ಬಂದೇ ಇರಿ ಇನ್ನೇನು ಅಂತ ಹೇಳಿ ಯಶೋಧ ಸಮರ್ಥ ಮಹಾರಾಷ್ಟ್ರದಿಂದ ಹೇಳ್ತಾ ಇದ್ದಾರೆ. ಎಸ್, ಇದೇ ವಿಲೇಜ್ ಮೇಡಮ್ ನೀವು ಕರ್ಕೊಂಡು ಹೋಗ್ತಾ ಇರೋದು, ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಬರೋದಕ್ಕೆ ಅಂತ ಡೇವಿಡ್ ನೊಬೆಲ್ ಮುನಿರಾಬಾದ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮನಾ ಗ್ರಾಮದ ಕಡೆ ನಮ್ಮ ಪಯಣ ಈಗ ಶುರು ಆಗ್ತಾ ಇದೆ. ಭಾರತದ ಉತ್ತರ ಭಾಗದಲ್ಲಿರುವಂಥ ಕೊನೆಯ ಗ್ರಾಮ ಅಂತಲೇ ಪ್ರಸಿದ್ಧಿ ಪಡ್ಕೊಂಡಿರುವಂಥದ್ದು ಉತ್ತರಾಖಂಡ್ನ ಚಮೋಲಿ ಜಿಲ್ಲೆಯಲ್ಲಿ ಇರುವಂಥದ್ದು. ಸದ್ಯಕ್ಕೀಗ ನಾವು ಚಮೋಲಿ ಜಿಲ್ಲೆಯ ಕಡೆಗೆ ನಮ್ಮ ಪ್ರಯಾಣವನ್ನು, ಪ್ರವಾಸವನ್ನು ಆರಂಭ ಮಾಡಿಬಿಟ್ಟಿದ್ದೀವಿ. ಕೊನೆಯ ಗ್ರಾಮ ನೋಡೋದಕ್ಕೆ ಸಿಕ್ಕಾಪಟ್ಟೆ ಟೂರಿಸ್ಟ್ ಹೋಗ್ತಾರಂತೆ, ಸದ್ಯಕ್ಕೆ ಆ ಲಿಸ್ಟ್ನಲ್ಲಿ ನಾವು ಕೂಡ ಇದ್ದೀವಿ. ಕೇವಲ ಕೊನೆ ಗ್ರಾಮ ಅನ್ನೋದಷ್ಟೇ ಅಲ್ಲ, ಪವಿತ್ರ ಯಾತ್ರಾ ಸ್ಥಳವಾದಂಥ ಬದ್ರಿನಾಥ್ ಕೂಡ ಇದಕ್ಕೆ ತುಂಬ ಹತ್ತಿರದಲ್ಲೇ ಇದೆ. ನಂಗೆ ಸ್ವಲ್ಪ ಕಷ್ಟಪ್ಪ ಪರ್ವತ ಎಲ್ಲ ಹತ್ತೋದು, ಅದನ್ನು ನೋಡಿದ್ರೆ ಭಯ ಆಗುತ್ತೆ. ನೀವು ಹೋಗಿ ಬನ್ನಿ, ನಾನೇನು ಬೇಡ ಅನ್ನೋದಿಲ್ಲ, ಓಕೆನಾ? ಸದ್ಯಕ್ಕೆ ನಾನು ಮನ ಕರ್ಕೊಂಡು ಹೋಗೋ ಜವಾಬ್ದಾರಿ ತೊಗೊಂಡಿದ್ದೀನಿ, ಬದ್ರಿನಾಥ ನಿಮಗೆ ಬಿಟ್ಟಿದ್ದು. ಓಕೆ, ಒಟ್ಟಾರೆ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ಮನ ಗ್ರಾಮದ ಕಡೆ ನಮ್ಮ ಪ್ರಯಾಣ ಈಗ ಶುರು ಆಯಿತು.

0: ಪ್ರವಾಸಕ್ಕೆ ಮುನ್ನ ನಾನಂತೂ ನಿಮಗೆ ಹೂ ಮಳೆಯನ್ನ ಸುರಿಸ್ಬಿಟ್ಟಿದ್ದೀನಿ. ಅಂದಮೇಲೆ ಎಷ್ಟು ತಂಪಾದ ವಾತಾವರಣದಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಯಾರು ಮಿಸ್ ಮಾಡದೆ, ಯಾರು ರಗಳೆ ಮಾಡದೆ ನೀವು ಇವಾಗ ನನ್ನ ಜೊತೆ ಬರಬೇಕು.
1: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,00,000 ಅವಕಾಶಗಳು.
2: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
0: ಸುಂದರವಾದ ಗ್ರಾಮ ಮನಾಗೆ ನಾವಿವಾಗ ತೆರಳ್ತಾ ಇದ್ದೀವಿ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಪ್ರವಾಸಕ್ಕೆ ಮುನ್ನ ಹೂಮಳೆ ಶುಭ ಸೂಚನೆ ಅಂತ ಹೇಳಿ ದೇವಿಸಿಂಗ್ ಚಾಮರಾಜಪೇಟೆಯಿಂದ ಹೇಳ್ತಾ ಇದ್ದಾರೆ. ನಾವು ಕೂಡ ನಿಮ್ ಜೊತೆ ಪ್ರಯಾಣ ಬೆಳೆಸ್ತಾ ಇದೀವಿ. ಪ್ರಯಾಣ ಮಾಡುವಾಗ ದಾರಿ ಮಧ್ಯೆ ಏನಾದ್ರು ತಿಂಡಿ ತಿನಿಸುಗಳು ತರಬೇಕಿದ್ರೆ ಈಗಲೇ ಹೇಳ್ಬಿಡಿ, ಯಾರ್ಯಾರಿಗೆ ಏನೇನು ಬೇಕು ಅಂತ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದ್ಬಿಡ್ತೀವಿ ಅಂತ ಕೊಪ್ಪಳದಿಂದ ಮಂಗಳೂರು ಸ್ವಾಮಿಯವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನಿಮ್ ಕೊಪ್ಪಳದ ಫೇಮಸ್ ತಿಂಡಿ ಏನಿರುತ್ತೆ ಅದನ್ನೆಲ್ಲ ತಗೊಂಡು ಬನ್ನಿ, ನಾನಂತೂ ಯಾವುದೂ ಬೇಡ ಅನ್ನಲ್ಲ. ಎಸ್, ಅಲ್ಲಿ ಪಾಂಡವರು ಸ್ವರ್ಗಕ್ಕೆ ಹೋದಂತಹ ಸ್ಟ್ಯಾಚುಗಳಿದೆ ಅಲ್ವಾ ಮೇಡಮ್ ಅಂತ ಕೇಳ್ತಿದ್ದಾರೆ. ಇರ್ರಿ, ಇನ್ನೂ ವಿಷಯಕ್ಕೆ ಬರ್ತೀನಿ ನಾನು, ಸದ್ಯಕ್ಕೆ ಇನ್ನೂ ಬಂದಿಲ್ಲ. ಎಸ್, ಹಾಗೆ ಸಂದೇಶ ಕಳಿಸಿ. ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಫೋಟೋಗ್ರಫಿ ಮಾಡ್ಕೊಳ್ಳೋದಕ್ಕೆ, ಬದ್ರಿನಾಥ್ ತುಂಬ ಹತ್ರ ಆಗುತ್ತೆ ಅಂತ ಹೇಳಿ ಇಡೀ ಪ್ಲೇಸ್ ಬಹುತೇಕ ಮಾಹಿತಿಯನ್ನು ಕಳಿಸ್ಕೊಟ್ಬಿಟ್ಟಿದ್ದಾರೆ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ. ಎಸ್, ನಮಗಂತೂ ಒಂದೊಳ್ಳೆ ಹಾಡಬೇಕಪ್ಪ ಟ್ರಿಪ್ಪಲ್ಲಿ ಅಂತ ಹೇಳಿ ಮಲ್ನಾಡ್ ಶೃಂಗೇರಿಯಿಂದ, ಮಲ್ನಾಡ್ ಮೊಬೈಲ್ಸ್ ಅವ್ರ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಹಾಡೆಲ್ಲ ಸದ್ಯದ ಕೆಲಸ ನಂದು, ಟ್ರಿಪ್ಪಲ್ ಹಾರ್ಡ್ ಪ್ಲೇ ಮಾಡೋ ಕೆಲಸ ನಿಮ್ದು. ಓಕೆನಾ, ಮನ ಗ್ರಾಮಕ್ಕೆ ನಾವಿವಾಗ ಹೋಗ್ತಾ ಇದ್ದೀವಿ. ಸುಂದರವಾದಂಥ ಗ್ರಾಮ, ಏನಪ್ಪ ವಿಷಯ ಅಂದರೆ ನೇಪಾಳ ಹಾಗೆ ಚೀನಾ ಗಡಿಗೆ ತುಂಬ ಸಮೀಪ ಇರುವಂಥ ಗ್ರಾಮ ಕೂಡ ಹೌದು. ಸಮುದ್ರ ಮಟ್ಟದಿಂದ 3,200 ಮೀಟರ್ ಎತ್ತರದಲ್ಲಿರುವಂಥದ್ದು, ಹಾಗಾಗಿ ನಾವು ತುಂಬ ಸೇಫ್ ಅಂತ ಖುಷಿಯಾಗಿರ್ಬೋದು. ಬದ್ರಿನಾಥ ದೇವಾಲಯಕ್ಕೆ ನೀವೇನಾದರೂ ಭೇಟಿ ನೀಡಿದರೆ ಅಲ್ಲಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಈ ಮನ ಗ್ರಾಮ ಇದೆ. ಮನ ಗ್ರಾಮದಲ್ಲಿ ಬೋಟಿ ಜನಾಂಗದವರು ವಾಸಿಸ್ತಾರೆ, ಆದರೂ ಟಿಬೆಟಿಯನ್ ಸಂಸ್ಕೃತಿಯ ಪ್ರಭಾವ ಸಿಕ್ಕಾಪಟ್ಟ ಇದೆ. ಹಾಗಾಗಿ ನಾವಿವಾಗ ಅಲ್ಲಿ ಯಾಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಕೇವಲ ಗ್ರಾಮವನ್ನು ನೋಡೋಕೆ ಮಾತ್ರ ಅಲ್ಲ, ವಿಭಿನ್ನ ಸಂಸ್ಕೃತಿಯ ಪರಿಚಯ ಕೂಡ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಹೋಗ್ತಾ ಇದ್ದೀವಿ. ಓಕೆನಾ, ಸೊ ಯಾರೆಲ್ಲ ಕುರುಕು ತಿಂಡಿ ತಂದಿದ್ದೀರಾ ಎಲ್ಲ ಈಗ ಓಪನ್ ಮಾಡಿ, ನನಗೆ ಎಲ್ಲರೂ ಕೊಡಿ, ಮರಿಬೇಡಿ.

ಪ್ರಯಾಣ ಮಾಡ್ತಾ ಮಾಡ್ತಾ ಮಾಡ್ತಾ ಸಮಯ ಹೋಗ್ತಾ ಇರೋದೇ ಗೊತ್ತಾಗ್ಲಿಲ್ಲ. ಆಗ್ಲೇ ಅರ್ಧದಷ್ಟು ಪ್ರಯಾಣವನ್ನ ನಾವು ಮುಗಿಸ್ಬಿಟ್ಟಿದ್ದೀವಿ. ಈ ಅರ್ಧಕ್ಕೊಂದು ಬ್ರೇಕ್ ಬೇಕು ಅಂತ ಅನಿಸ್ತಾ ಇದೆಯಾ? ಮಿರ್ಚಿ ಮಂಡಕ್ಕಿ ತಿಂದ್ರೆ ಈ ಬ್ರೇಕ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಶಾ ನಗಲ್ಕೆರೆಯಿಂದ ಹೇಳ್ತಾ ಇದಾರೆ. ಸದ್ಯಕ್ಕೆ ಅವ್ರು ಕೊಡ್ತಾ ಇದಾರೆ, ನಾನು ತಗೊಳ್ತಾ ಇದ್ದೀನಿ. ಅಷ್ಟೊತ್ತಲ್ಲಿ ಒಂದು ಸಣ್ಣ ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳ್ಕೊಂಡು ಬನ್ನಿ. ಇದು ಪ್ರಾಯೋಜಿತ ಕಾರ್ಯಕ್ರಮ ಆರ್ಯ ವೈಶ್ಯ ಮಹಾಸಭಾ.

0: ಸೇವೆಯಲ್ಲಿ
1: ಸಾರ್ವಜನಿಕರಿಗಾಗಿ
2: ಸೇವಾ ನಿರತರು.
3: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
0: ಕರ್ನಾಟಕ ವೈಶ್ಯ
1: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
2: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026.
1: ಬನ್ನಿ ಭಾಗವಹಿಸಿ, ಸಂಪರ್ಕಿಸಿ www.thegavs.com.
4: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ್ಮನದ ದೀಪಕ್ ಆರ್ ಸಾಗರ್. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಆರ್ ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ.
5: ಸಂಸ್ಥೆ ಸರ್, ಆರೋಗ್ಯ ಕ್ಷೇತ್ರದಲ್ಲಿ ಯಾವ ರೀತಿ ಒಂದು ಕೊಡುಗೆಯನ್ನು ನೀಡ್ತಾ ಇದೆ?
6: ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮದು ವಾಸವಿ ಹೆಲ್ತ್ ಕೇರ್ ಅಂತ ಹೇಳಿದ್ದೇನೆ, ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಗುಟ್ಟಳ್ಳಿಯಲ್ಲಿದೆ. ಅಲ್ಲೊಂದು ಡಯಾಲಿಸಿಸ್ ಸೆಂಟರ್ ಇದೆ ನಮ್ಮದು. ಸಾಮಾನ್ಯವಾಗಿ ಡಯಾಲಿಸಿಸ್ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥದ್ದು. ಒಂದು ಆ ಕಿಡ್ನಿ ಪ್ರಾಬ್ಲಮ್ ಬಂದಾಗ ಲೈಫ್ ಟೈಮ್ ಅವರು ಡಯಾಲಿಸಿಸ್ ಮಾಡಿಸ್ಕೊಳ್ಳೇಬೇಕು. ಇರೋದು ಎರಡೇ, ಒಂದು ಕಿಡ್ನಿನ ರೀಪ್ಲೇಸ್ ಆಗಬೇಕು ಅಥವಾ ಡಯಾಲಿಸಿಸ್ ಮಾಡಿಸ್ತಾನೆ ಇರಬೇಕು. ಎಲ್ಲರಿಗೂ ಸಾಧ್ಯ ಆಗಲ್ಲ, ತುಂಬ ಕಾಸ್ಟ್ಲಿ ಇದಿದು. ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಹೋದರೆ 1,700 ರೂಪಾಯಿಂದ 4,000 ರೂಪಾಯಿವರೆಗೂ ಇದ್ದಾವೆ. ಇತ್ತೀಚೆಗೆ ಕಳೆದ ಒಂದೂವರೆ ವರ್ಷದಲ್ಲಿ ಸರ್ಕಾರ ಫ್ರೀ ಮಾಡ್ತಿದೆ. ಅಲ್ಲೂ ಕೂಡ ಒತ್ತಡ ಜಾಸ್ತಿ ಇದೆ ಅಲ್ಲಿ. ಇದು ನಾವು 2011 ಪ್ರಾರಂಭ ಮಾಡಿದ್ವಿ. ಕೇವಲ 600 ರೂಪಾಯಿಗೆ ನಾವು ಪ್ರಾರಂಭ ಮಾಡಿದ್ವಿ. ಈಗ 650 ಮಾಡ್ತಾ ಇದ್ವಿ. ಇಲ್ಲೂ ಕೆಲವು ಬಡವರಿಗೆ ಉಚಿತವಾಗಿದೆ, ಕೆಲವರಿಗೆ ಅರ್ಧ ಚಾರ್ಜ್ ಮಾಡ್ತೀವಿ. ಸುಮಾರು 1,27,000 ಡಯಾಲಿಸಿಸ್ ಮಾಡಿದ್ವಿ. ನಮಗೆ ತುಂಬ ಖುಷಿ ಕೊಡೋದಂದರೆ ನಾವು ಯಾವ ರೀತಿ ಕ್ವಾಲಿಟಿ ಕೊಟ್ಟು ಯಾವ ರೀತಿ ಮೈಂಟೈನ್ ಮಾಡ್ತೀವಿ, ಇದುವರೆಗೂ ನಮ್ಮ ಯೂನಿಟಲ್ಲಿ ಒಂದೇ ಒಂದು ಸಾವಾಗಿಲ್ಲ. ಭಾಳ ಚೆನ್ನಾಗಿ ನಡ್ಕೊಂಡೋಗಿದೆ. ಯಾರ್ಯಾರು ಟ್ರೀಟ್ಮೆಂಟ್ ತೊಗೊಂತಾರೆ ಅವ್ರು ಇನ್ಯಾರ್ದಾದ್ರೂ ಇದ್ರೆ ಅವರೇ ರೆಫರ್ ಮಾಡ್ತಾರೆ ಇಲ್ಲಿ ಹೋಗಿ ಚೆನ್ನಾಗಿದೆ ಅಂತೇಳಿ.
4: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
7: ಸರ್, ನಮ್ಮ ಅಪ್ಪಂಗೆ ತುಂಬಾ ಹುಷಾರಿಲ್ಲ, ನನ್ನ ಹತ್ರ ದುಡ್ಡು ಬೇರೆ ಇಲ್ಲ, ಟ್ರೀಟ್ಮೆಂಟ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅದು ಕೂಡ ಡಾಕ್ಟ್ರು ಮಾರಕ ಕಾಯಿಲೆ ಅಂತ ಹೇಳ್ತಾ ಇದ್ದಾರೆ.
8: ಎಲ್ಲ ಸಮಸ್ಯೆಗೂ ಪರಿಹಾರ ಇದ್ದೇ ಇದೆ ನೋಡು. ನಾನು ಆಕಾಶವಾಣಿ ಕೇಳ್ತಾ ಬೆಳೆದವನು, ನನಗೆ ಮನರಂಜನೆ ಜೊತೆಗೆ ಮಾಹಿತಿನೂ ಸಿಗ್ತಾ ಇತ್ತು. ಒಂದು ಕೆಲಸ ಮಾಡು, ಒಂದು ಸಂಸ್ಥೆ ವಿಳಾಸ ಕೊಡ್ತೀನಿ, ಅಲ್ಲಿ ಹೋಗಿ ಅವ್ರನ್ನ ಭೇಟಿ ಆಗು. ಖಂಡಿತ ಅವರು ನಿಮ್ಮ ಅಪ್ಪನ ಟ್ರೀಟ್ಮೆಂಟಿಗೆ ಸಹಾಯ ಮಾಡ್ತಾರೆ ಅಂತ ಭರವಸೆ ನನಗಿದೆ.
7: ಥ್ಯಾಂಕ್ ಯು ಸರ್, ತುಂಬಾ ಉಪಕಾರ ಆಯ್ತು.
8: ಹಾ, ತಿಳಿತಲ್ಲ, ಆಕಾಶವಾಣಿ ಕೇಳು, ಮನರಂಜನೆ ಜೊತೆಗೆ ಮಾಹಿತಿನೂ ಸಿಗತ್ತೆ.
6: ಇದರ ಜೊತೆಗೆ ವಾಸವಿ ಪರೋಪಕಾರಿ ಔಷಧ ಅಲ್ಲದೆ ಮಲ್ಲೇಶ್ವರಂ 8ನೇ ಕ್ರಾಸಲ್ಲಿದೆ. ಅದು 40 ವರ್ಷಗಳ ಸೇವೆ ಮಾಡ್ತೀವಿ. ಅಲ್ಲಿ ಸಂಜೆ 4-8 ಗಂಟೆವರೆಗೂ ಡಾಕ್ಟರ್ ಇರ್ತಾರೆ. ಅಲ್ಲಿ ಜನರಲ್ ಅದು ಕೇವಲ 5 ರೂಪಾಯಿ ಚಾರ್ಜ್ ಮಾಡ್ತೇವೆ. ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು 5 ದಿನಕ್ಕೆ ಬೇಕಾದ ಮೆಡಿಸನ್ಸು ಕೊಟ್ಟು ಕಳಿಸ್ತೀವಿ ಅಲ್ಲಿ ನಾವು. ಇದು ಕೂಡ ಕಳೆದ 40 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದು 1982.
4: ತಮ್ಮ ಮಹಾಸಭಾದ ವಿಶೇಷ ಕಾರ್ಯಕ್ರಮಗಳನ್ನು ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೋತೃಗಳು ಕೇಳಿದ್ದಾರೆ. ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಮಹಾಸಭಾದ ಅಧ್ಯಕ್ಷರಾಗಿ ನಮ್ಮ ರೇಡಿಯೋ ಕೇಳುಗರಿಗೆ ನೀವು ಏನು ಒಂದು ಸಂದೇಶ ಅನ್ಕೊಡಕ್ಕೆ ಇಷ್ಟಪಡ್ತೀರಾ ಸರ್?
6: ಈ ರಾಜ್ಯದ ತುಂಬೆಲ್ಲ ಸಮಾಜ ಸೇವಾ ಸಂಸ್ಥೆಗಳು ಲಕ್ಷಗಟ್ಟಲೆ ಇದ್ದಾವೆ. ಸೇವಾ ಸಂಸ್ಥೆಗಳು ದೊಡ್ಡ ದೊಡ್ಡ ಆಚರಣೆಗಳನ್ನು ಮಾಡಿ ಹಣ ಪೋಲು ಮಾಡೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದು ಸಂಸ್ಥೆನೂ ಕನಿಷ್ಠ ಒಂದು 5-6 ಬಡ ಕುಟುಂಬಗಳಿಗೆ ಕೈ ಹಿಡಿಬೇಕು. ಆ ಕೈ ಹಿಡಿದ ಮೂಲಕ ರಾಜ್ಯದಲ್ಲಿ ಬಡತನ ನಿರ್ಮೂಲನೆಗೆ ನಾವೆಲ್ಲರೂ ಸೇರಿ ಕೈ ಜೋಡಿಸೋಣ. ಸಮಾಜ ಸೇವೆ ಅಂದ ತಕ್ಷಣಕ್ಕೆ ಬರೀ ಪೂಜೆ ಮಾಡಬೇಕು, ಹೋಮ ಮಾಡಬೇಕು, ಇನ್ಯಾವುದೋ ದೊಡ್ಡದಾಗ ಹಾಸ್ಪಿಟಲಲ್ಲಿ ಹಣ್ಣಂಚಬೇಕು ಅನ್ನೋದಲ್ಲ. ಬಡ ಮನೆಗಳಿಗೆ ಕೈ ಜೋಡಿಸಿ ಮನೆಯಲ್ಲಿ ಒಬ್ಬೊಬ್ಬರು ಬೆಳೆಯೋ ರೀತಿಯಲ್ಲಿ ಅನುಕೂಲ ಮಾಡಿಕೊಡಿ. ಅದು ಶಿಕ್ಷಣಕ್ಕಿರ್ಬೋದು, ಆರೋಗ್ಯಕ್ಕಿರ್ಬೋದು, ಯಾವುದೇ ಇರಲಿ. ಇದರ ಮೂಲಕ ರಾಜ್ಯದ ಬಡತನ ನಿರ್ಮೂಲನೆಗೆ ಸೇವಾ ಸಂಸ್ಥೆಗಳು ಬೆನ್ನೆಲುಬಾಗಿ ನಿಂತ್ಕೋಬೇಕು ಅಂತ ಈ ಮೂಲಕ ಸೇವಾ ಸಂಸ್ಥೆಗಳಿಗೆ ವಿನಂತಿಸ್ತೇನೆ.
4: ಸಾಮಾಜಿಕ ಕಳಕಳಿ ಮತ್ತು ಸಮಾಜ ಸೇವೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ರಿ. ಕೇಳಿದ್ರೆ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಇವರೊಂದಿಗೆ ವಿಶೇಷ ಸಂದರ್ಶನವನ್ನ ಕೇಳಿದಿರಿ. ನಾಳೆ ಇದೇ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮ ಜೊತೆಗಿರ್ತೇನೆ. ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ್ಮನದ ದೀಪಕ್ ಆರ್ ಸಾಗರ್, ನಮಸ್ಕಾರ.
1: ಸಾರ್ವಜನಿಕರಿಗಾಗಿ
2: ಸೇವಾ ನಿರತರು.
3: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
0: ಕರ್ನಾಟಕ
1: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
2: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026.
1: ಬನ್ನಿ ಭಾಗವಹಿಸಿ, ಸಂಪರ್ಕಿಸಿ www.thegavs.com.

ಮ್ಯೂಸಿಕ್ಲಿಯಾಸ್ ಮ್ಯಾಜಿಕ್ಲಿಯಾಸ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲನ್ನ ಟ್ಯೂನ್ ಮಾಡಿಕೊಂಡು ನಾವು ಮನಾ ಗ್ರಾಮದ ಕಡೆ ನಮ್ಮ ಪ್ರಯಾಣವನ್ನ ಬೆಳೆಸ್ತಾ ಇದೀವಿ. ಯಾಕೆ ಮನ ಅನ್ನೋ ಹೆಸರು ಬಂತು ಅದನ್ನು ತಿಳ್ಕೊಳ್ಳದೆ ಆ ಜಾಗಕ್ಕೆ ನಾವು ಕಾಲಿಡೋದು ಬಹಳ ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಮನ ಅನ್ನೋ ಹೆಸರು ಅದರ ಹಳೆಯ ಹೆಸರಾದಂಥ ಮಣಿಭದ್ರ ಆಶ್ರಮ ಅನ್ನೋ ಹೆಸರಿನಿಂದ ಬಂದಿದೆ. ಈಗಂತ ಅಲ್ಲಿನ ಜನರು ಕೂಡ ನಮ್ಗೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಗ್ರಾಮದ ರಕ್ಷಕ ದೇವರು ಇವತ್ತಿಗೂ ಕೂಡ ಮಣಿಭದ್ರ. ಗ್ರಾಮದ ಬಳಿ ಅಲಕನಂದ ಸರಸ್ವತಿ ನದಿಗಳು ಸಂಗಮಿಸುವಂತ ಸ್ಥಳವಾದಂಥ ಕೇಶವ ಪ್ರಯಾಗದಲ್ಲಿ ವಾಸ ಮಾಡ್ತಾ ಇತ್ತು ಈ ಮಣಿಭದ್ರ ಅನ್ನೋ ದೇವರು ಅನ್ನುವಂಥ ನಂಬಿಕೆ ಕೂಡ ಇದೆ. ಈ ಮಣಿಭದ್ರ ಆಶ್ರಮ ಕಾಲಾನಂತರದಲ್ಲಿ ಮನ ಅನ್ನೋ ಹೆಸರಿನಿಂದ ಕರೆಯಲ್ಪಟ್ಟು ಇವತ್ತು ಭಾರತದ ಕೊನೆಯ ಗ್ರಾಮವಾಗಿ ಮನ ಗ್ರಾಮವನ್ನು ನಾವು ಗುರುತಿಸ್ತೀವಿ. ಮನ ಗ್ರಾಮದ ಇತಿಹಾಸ ಮಹಾಭಾರತಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸ್ಥಳೀಯರು ನಂಬುವಂತೆ ಪಾಂಡವರು ಸ್ವರ್ಗರೋಹಿಣಿ ಎಂದು ಕರೆಯಲ್ಪಡುವಂಥ ಸ್ವರ್ಗಕ್ಕೆ ತಮ್ಮ ಕೊನೆಯ ಪ್ರಯಾಣದಲ್ಲಿ ಈ ಸ್ಥಳದ ಮೂಲಕವೇ ನಡೆದುಕೊಂಡು ಹೋಗಿದ್ರು. ಈ ಸ್ಥಳವನ್ನ ದಾಟಿದ ನಂತರವೇ ಅವರು ಸ್ವರ್ಗಕ್ಕೆ ಕಾಲಿಟ್ಟಿದ್ದು ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಅಂಥ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂದರೆ ಅಬ್ಬಬ್ಬಾ ಎಷ್ಟೊಂದು ಖುಷಿ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಎಸ್ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ ಒಳ್ಳೆ ಕ್ಯಾಮ್ರಾ ತಗೊಂಡು ಬನ್ನಿ ಅಂತ ಹೇಳಿ ಕಿರ್ಕೋಟ್ ಸಂಪತ್ ಅವರು. ಹಲಸಿನಕಾಯಿ ಚಿಪ್ಸ್ ಕೂಡ ನಾನು ತರ್ತೀನಿ, ಕ್ಯಾಮ್ರಾ ನೀವು ತನ್ನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋ ದೊಡ್ಡ ಜವಾಬ್ದಾರಿ ನಾನು ತಗೊಂಡಿದ್ದೀನಿ ಅಂದಮೇಲೆ ಕ್ಯಾಮ್ರಾ ನೀವೇ ಯಾರಾದರೂ ಒಬ್ರು ತರಬಾರ್ದಾ? ತರ್ತೀರಲ್ಲ ಖಂಡಿತ. ಲಾವಣ್ಯವಿನಯ್ ಚಿತ್ರದುರ್ಗದಿಂದ ಹೇಳ್ತಾ ಇದ್ದಾರೆ ಮಧ್ಯ ಮಧ್ಯ ಫೋಟೋಸ್ ತಗೊಳ್ಳೋಕ್ಕೆ ಸ್ವಲ್ಪನಾದರೂ ಬ್ರೇಕ್ ಕೊಡಿ ಅಂತ. ಈಗಷ್ಟೇ 5 ನಿಮಿಷದ ಬ್ರೇಕ್ ನಾನು ನಿಮಗೆ ಕೊಟ್ಟಿದ್ದೆ, ಹಾಗಾಗಿ ನೀವು ಫೋಟೋ ತೊಗೊಂಡಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ನಾವಂತೂ ಮೆಕ್ಕೆಜೋಳ ಕಟ್ ಮಾಡ್ತಾ ಇದ್ವಿ, ಇರಿ ಇರಿ ಪಾಪ್ಕಾರ್ನ್ ತೊಗೊಂಡು ಬಂದ್ಬಿಡ್ತೀನಿ ಅಂತ ಹೇಳಿ ಬಿಳೆಬಾವಿಯಿಂದ ಮಂಜುನಾಥ್ ಇಂದಿರಾಗಿ ತೊಗೊಂಡು ಇನ್ನೂ ಬರೋದಾ, ಬಂದ್ಬಿಟ್ಟಿದ್ದೀರಾ ನೀವು ಆಲ್ರೆಡಿ? ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ರಮಾ ಭಾಸ್ಕರ್ ಅಗ್ನವರ ಸುಳ್ಯ ತಾಲೂಕಿನಿಂದ. ಎಸ್, ಚಾರ್ಧಾಮ್ ಯಾತ್ರೆಯಲ್ಲಿ ಈ ಮನಾ ಗ್ರಾಮವನ್ನು ನೋಡಿದ್ರು, ನಿಮ್ಮ ಜೊತೆ ಪ್ರಯಾಣ ಮಾಡೋದಕ್ಕೆ ಬಹಳ ಉತ್ಸಾಹದಿಂದ ಇದ್ದೀನಿ ನಾನು, ಜೊತೆಯಲ್ಲಿ ಹೋಗಿ ಬರೋಣವೇ ಅಂತ ಹೇಳ್ತಿದ್ದಾರೆ. ಬರೋದೇನು, ನಾವು ಈಗಾಗಲೇ ಜೊತೆಯಲ್ಲಿ ಹೋಗ್ತಾ ಇದ್ದೀವಿ, ಇನ್ನೇನಿದ್ರು ಮನಾ ಗ್ರಾಮಕ್ಕೆ ಎಂಟ್ರಿ ಕೊಟ್ಟು ಬಿಡೋದೆ. ಕೊಟ್ಟ ಮೇಲೆ ಫಸ್ಟ್ ಪ್ಲೇಸ್ ನಾನು ನಿಮ್ಮನೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾ? ಸರಸ್ವತಿ ನದಿಯ ಮೇಲೆ ಇರುವಂಥ ಒಂದು ಕಲ್ಲನ್ನು ನೋಡೋದಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೇನಿದು, ಕಲ್ಲು ತೋರಿಸೋದಕ್ಕೆ ಮನ ಗ್ರಾಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರನ್ರಿ ಅಂತ ನೀವು ಕೇಳಿದ್ರೆ ಖಂಡಿತ ಹೌದ್ರಿ. ನೋಡಿ ಎಷ್ಟು ಚಂದ ಹರಿತಾ ಇದೆ ಸರಸ್ವತಿ ನದಿ, ಅದ್ರ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಆ ಕಲ್ಲು? ಯಾಕೆ ನಾನೀಗ ನಿಮಗೆ ಆ ಕಲ್ಲನ್ನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ದ್ರೌಪದಿ ಸುರಕ್ಷಿತವಾಗಿ ನದಿಯನ್ನು ದಾಟೋದಕ್ಕೆ ಭೀಮಾ ಇಟ್ಟಂಥ ಕಲ್ಲು ಇದು ಅನ್ನುವಂಥ ನಂಬಿಕೆ ಇರುವಂಥದ್ದು. ಹಾಗಾಗಿ ಈ ಕಲ್ಲಿನ ಮೇಲೆ ನಾವು ಒಂದು ಪಾದಸ್ಪರ್ಶ ಮಾಡಿ ಬರೋಣವೇ ಬೇಗ ಬೇಗ ಬೇಗ.

ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಯುಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು, ಗ್ಲೋಬಲ್ ಸೆಂಟರ್ಗಳು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ನಶೆಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರ್ ವಾಹನ ವಿಮಾನ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ, ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ, ಶತಕದ ಪಥ ಪ್ರಗತಿಯ ರಥ, ಇದು ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.

ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು. ಪ್ಲಾಸ್ಟಿಕ್ ಪಿಒಪಿ ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ ಮೂರ್ತಿ ಮನೆಗೆ ಬರಲಿ. ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ, ಇದೇ ನೋಡಿ ನಮ್ಮ ಹಸಿರು ಹಬ್ಬದ ಸಡಗರ.

ಸರಸ್ವತಿ ನದಿ, ನದಿಯ ಮೇಲೆ ಇದ್ದಂತಹ ಭೀಮನ ಕಲ್ಲನ್ನ ನೀವು ನೋಡಿದ್ದಾಯ್ತಲ್ವಾ. ಸದ್ಯಕ್ಕೆ ನದಿಯಿಂದ ನಾವು ಗುಹೆ ಕಡೆ ಪ್ರಯಾಣವನ್ನ ಬೆಳೆಸ್ತಾ ಇದೀವಿ. ವ್ಯಾಸ ಗುಹೆಗೆ ಹೋಗೋಣ. ಯಾಕೆ ಗುಹೆಗೆ ನಾವು ಹೋಗ್ಲೇಬೇಕು ಅಂತ ಹೇಳಿದ್ರೆ, ಮಹಾಭಾರತ ಬರೆಯಲ್ಪಟ್ಟಂತ ಗುಹೆ ಇದು ಅನ್ನೋ ನಂಬಿಕೆ ಅಲ್ಲಿರುವಂತದ್ದು. ವೇದವ್ಯಾಸರು ಕಥೆಯನ್ನ ನಿಲ್ಲಿಸದೆ ಹೇಳುವಾಗ ಗಣೇಶ ಅದನ್ನ ಬರ್ಕೊಂಡ ಅನ್ನುವಂಥದ್ದು ಕತೆ ನಮ್ಗೆ ಗೊತ್ತಿರುವಂತದ್ದೇ. ಆ ಸ್ಥಳ ಯಾವುದು ಅಂತ ಹೇಳಿದ್ರೆ ಇದೇ ವ್ಯಾಸ ಗುಹೆ ಅನ್ನುವಂತ ಪ್ರತೀತಿ ನಂಬಿಕೆ ಅಲ್ಲಿದೆ. ಹಾಗಾಗಿ ಈ ವ್ಯಾಸ ಗುಹೆಯಲ್ಲಿ ಒಮ್ಮೆ ಕೂತು ನಾವು ಏನಾದರೂ ಒಂದೆರಡು ಸಾಲು ನಮ್ಮ ಪುಸ್ತಕದಲ್ಲಿ ಬರ್ಕೊಂಡು ಬರೋಣವೇ, ಖಂಡಿತ ಬರೆಯೋಣ. ಗುಪ್ತ ಸರಸ್ವತಿ ನದಿಯನ್ನು ನೀವು ಕೇಳೇ ಇರ್ತೀರಿ, ಅದನ್ನು ಕೂಡ ನೀವಿಲ್ಲಿ ಕಣ್ ತುಂಬಿಕೊಳ್ಬಹುದು. ಸರಸ್ವತಿ ನದಿಯನ್ನು ಸ್ವಲ್ಪ ದೂರದವರೆಗೆ ನಾವಿಲ್ಲಿ ನೋಡಬಹುದು. ಆನಂತರ ಅದು ಭೂಗತವಾಗತ್ತೆ. ಯಾಕಂದರೆ ವ್ಯಾಸರು ಅದನ್ನು ಅಡಗಿರುವಂತೆ ಶಪಿಸಿದ್ರು ಅನ್ನೋವಂಥ ನಂಬಿಕೆ ನಮಗೆ ಪುರಾಣದಲ್ಲಿ ಇರೋವಂಥದ್ದು. ಹಾಗಾಗಿ ಈ ಎರಡೂ ಸ್ಥಳವನ್ನು ಕಣ್ತುಂಬಿಕೊಳ್ಳೋವಂಥದ್ದು ಭಾಗ್ಯ ಮನೋಗ್ರಾಮಕ್ಕೆ ಹೋದರೆ ನಮಗೆ ಸಿಗತ್ತೆ. ಹಾಗಾಗಿ ನಾನಿಂದು ನಿಮ್ಮನ್ನಿಲ್ಲಿ ಕರ್ಕೊಂಡು ಬಂದಿದ್ದೀನಿ, ಈ ಎರಡೂ ಸ್ಥಳದ ಪರಿಚಯ ಮಾಡೋದ್ರ ಜೊತೆಗೆ ಸ್ಥಳವನ್ನು ತೋರಿಸಿದ್ದೀನಿ ಕೂಡ. ಸಂದೇಶವನ್ನು ಕಳಿಸಿದ್ದಾರೆ ಬಹಳಷ್ಟು ಜನ. ಎಸ್, ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಮೇ ತಿಂಗಳಿಂದ ಜುಲೈ ಹಾಗೆ ಸೆಪ್ಟೆಂಬರ್ನಿಂದ ನವೆಂಬರ್ ಈ ಒಂದು ಕಾಲಮಾನ ಏನಿದೆ ಈ ಸಮಯದಲ್ಲಿ ನಾವು ಈ ಒಂದು ಸ್ಥಳವನ್ನು ನೋಡೋದಕ್ಕೆ ಸೂಕ್ತವಾಗಿ ಇರುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿ ಕೊಟ್ಟಿರೋದು ನಂಬರ್ ಎಂಡಿಂಗ್ ವಿತ್ 7957 ಸಂಪೂರ್ಣ ಮಾಹಿತಿ ಕೊಟ್ಬಿಟ್ಟಿದ್ದಾರೆ. ಹಾಗೆ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಾವು ಕೂಡ ನಿಮ್ಮ ಜೊತೆಗೆ ಬಂದಿದ್ದೀವಿ, ಗಣೇಶ ಹಬ್ಬಕ್ಕೆ ಒಳ್ಳೆ ಟ್ರಿಪ್ ಆಗ್ತಾ ಇದೆ ನಮಗೆ ಅಂತ ನಾಗಪತಿ ವಿ ಹೆಗಡೆ ಎಸ್ ಎನ್ ನಗರ ಸಾಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನೋಡಿಪ್ಪ, ಇಲ್ಲಂತೂ ಯಾವುದೇ ಕಾರಣಕ್ಕೂ ಕಾಫಿ ಸಿಗಲ್ಲಂತೆ. ಕಾಫಿ ಪ್ರಿಯರೆಲ್ಲ ಬೇಜಾರು ಮಾಡ್ಕೋಬೇಡಿ, ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು ಟೀ, ಚಹಾ. ಹಾಗಾಗಿ ಎಲ್ಲರೂ ಚಹಾದ ಸವಿಯನ್ನು ಸವೆದು ಬೇಗ ಬೇಗ ಬೇಗ ವಾಪಸ್ ಬನ್ನಿ.

ನಾನಂತೂ ಟೂರ್ನ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ. ನನಗಂತೂ ಯಾರು ಡಿಸ್ಟರ್ಬ್ ಮಾಡಲೇಬೇಡಿ ಆಯ್ತಾ. ಸಖತ್ತಾಗಿ ಎಲ್ಲ ತಿಂಡಿಗಳ ಸವಿಯನ್ನು ಸವೆದು ಹಂಚಿಕೊಂಡು ರಮ್ಯಾನ್ ಜೊತೆ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಈ ಟ್ರಿಪ್ನ ಅಂತ ಹೇಳಿ ಸಂದೇಶವನ್ನು ಕಳಿಸಿಕೊಟ್ಟಿರೋದು ಯಾರು? ಗೀತಾ ಜೋಶಿ ಕಲಬುರಗಿಯಿಂದ. ಎಸ್ ಎಸ್, ನಾನು ಕೂಡ ನಿಮ್ಮ ಜೊತೆ ಟ್ರಿಪ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಗೀತಾ. ಲಾವಣ್ಯ ವಿಲಯ್ ಅವರು ಹೇಳ್ತಾ ಇದ್ದಾರೆ, ಎಸ್ ನನ್ನಂತೂ ಬಿಟ್ಬಿಟ್ಟು ಹೋಗ್ಬಿಡ್ಬೇಡಿ, ಇಲ್ಲೆಲ್ಲರೂ ಮಧ್ಯ ನನ್ನ ಜೊತೆಲೇ ಇರಿ ಅಂತ ಹೇಳಿ. ಇಲ್ಲ ಇಲ್ಲ, ಯಾರನ್ನೂ ಬಿಟ್ಟು ಹೋಗೋ ಮಾತೇ ಇಲ್ಲ. ಕ್ಯಾಮ್ರಾ ನಾನು ತಂದಿದ್ದೀನಿ, ಆದರೆ ನಾನು ಪರಿಸರದ ಫೋಟೋ ಮಾತ್ರ ತೆಗಿತೀನಿ ಅಂತ ಹೇಳ್ತಾ ಇದ್ದಾರೆ. ಆಹಾ, ಯಾರು? ಎಡದೊರೆ ರಾಯಚೂರಿನಿಂದ ಈರಣ್ಣ ಬೆಂಗಾಲಿಯವರು ಹೇಳ್ತಾ ಇದ್ದಾರೆ, ಇದು ಮೋಸ, ನಿಮ್ಮ ಜೊತೆ ಟೂ ಬಿಟ್ಟಿದ್ದೀನಿ ನಾನು. ಸಂದೇಶವನ್ನು ಕಳಿಸಿದರೆ, ಜರ್ನಿ ಮಾಡಿ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ ಮೇಡಮ್, ಬಿಸಿಲು ಬೇರೆ ಅಲ್ವಾ, ಪವಿತ್ರವಾದ ಸರಸ್ವತಿ ನದಿಲಿ ಈಜಾಡ್ಕೊಂಡು ಹೋಗೋಣವಾ ಅಂತ ಹೇಳಿ ಕೊಪ್ಪಳದಿಂದ ಮಂಗಳೇಶ ಸ್ವಾಮಿ ಅವ್ರು ಕೇಳ್ತಾ ಇದ್ದಾರೆ. ಓಕೆ, ಒಂಚೂರು ಸಮಯ ಕೊಡ್ತೀನಿ ಅಷ್ಟೇ, ಜಾಸ್ತಿ ಕೊಡೋದಿಲ್ಲ. ಕಂಪ್ಲಿಯಿಂದ ವಾಲ್ಮೀಕಿ ಮರಿಲಿಂಗಪ್ಪ ಹೇಳ್ತಾ ಇದ್ದಾರೆ, ಕ್ಯಾಮ್ರಾ ತೊಗೊಂಡು ಬಂದಿದ್ದೀನಿ ಹಾಗಂತ ಹೇಳ್ಬಿಟ್ಟು ಫೋಟೋ ತೆಕ್ಕೊಂಡು ನನ್ನೇ ಮರೆತು ಬಿಟ್ಬಿಟ್ಟು ಹೋಗ್ಬಿಡ್ಬೇಡಿ ಅಂತ. ಖಂಡಿತ ಬಿಡೋ ಮಾತಿಲ್ಲ ರೀ, ಕ್ಯಾಮ್ರಾ ವಾಪಸ್ ಕೊಡೋಕ್ಕಾದ್ರೂ ನಿಮ್ಮನ್ನು ನೆನ್ಪಿಟ್ಕೊಂಡಿರ್ತೀನಿ. ಕೊಪ್ಪಳದಿಂದ ನಾಗರಾಜ್ ಕಮತಿ, ಸರಸ್ವತಿ ನದಿಯ ಇನ್ನೊಂದು ಹೆಸರು ಗುಪ್ತಗಾಮಿನಿ ಕೂಡ. ಹೌದು, ಯಾಕಂದರೆ ಹಾಗೆ ಭೂಗತವಾಗಿಬಿಡ್ತಾಳಲ್ಲ, ಹಾಗೆ ಖಂಡಿತವಾಗಿಯೂ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಸೊಗಸಾಗಿ ಮುಡಿ ಬರ್ತಾ ಇದೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿದರೆ, ಐ ಟಿ ಲೇಔಟ್ ಮಲತಹಳ್ಳಿಯಿಂದ ಚಂದ್ರಮುಖಿ ಅವರು, ಹಬ್ಬಕ್ಕೆ ಎರಡೇ ದಿನ ತಯಾರಿ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಇದೆ. ಈ ಮಧ್ಯೆ ಟ್ರಿಪ್ಗೆ ಬೇರೆ ಕರ್ಕೊಂಡು ಹೋಗ್ಬಿಡಿದಿರಲ್ಲ, ತಯಾರಿ ಮಾಡ್ಕೊಳ್ಳೋಕೆ ವಾಪಸ್ ಬಂದ್ಮೇಲೆ ಕಷ್ಟ ಆಗುತ್ತೋ ಏನೋ ಅಂತ ಅನ್ನಿಸ್ತಾ ಇದೆ. ವರಿನೇ ಮಾಡಬೇಡಿ, ಇನ್ನು 10 ನಿಮಿಷದಲ್ಲಿ ವಾಪಸ್ ನಿಮ್ಮ ಮನೆಗೆ ನಾನು ನಿಮ್ಮನ್ನು ಬಿಟ್ಬಿಡ್ತೀನಿ. ಎಸ್, ಈಗ ಸದ್ಯಕ್ಕೆ ನಾನು ಗುಪ್ತಗಾಮಿನಿನ ತೋರಿಸಿದ ಮೇಲೆ ಪವಿತ್ರವಾದಂಥ ಈ ಮನಾ ಗ್ರಾಮದಲ್ಲಿ ಕರಕುಶಲ ವಸ್ತುಗಳ ಕಡೆ ಕೂಡ ನಾವು ಹೋಗಲೇಬೇಕು, ನೋಡಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಹಳ್ಳಿಯಲ್ಲಿರುವಂಥ ಮಹಿಳೆಯರು ಕೈಯಿಂದ ಮಾಡಿರುವಂಥ ವಸ್ತುಗಳನ್ನು ಆಹಾ ಎಷ್ಟು ಚಂದವಾಗಿ ಮಾಡಿರ್ತಾರೆ ಅಂದರೆ ಅಷ್ಟೇ ಚಂದವಾಗಿ ಮಾರಾಟ ಕೂಡ ಮಾಡ್ತಾರೆ ರೀ. ಅದನ್ನು ಪರ್ಚೇಸ್ ಮಾಡೋಕ್ಕೆ ನಾವು ಹೋಗಲೇಬೇಕಲ್ವಾ? ಸ್ವಲ್ಪ ಶಾಪಿಂಗಿಗೆ ನಾನು ನಿಮ್ಗೆ ಅವಕಾಶ ಕೊಡ್ತಾ ಇದ್ದೀನಿ, ಕಳ್ಕೊಬೇಡಿ ಈ ಅವಕಾಶನ. ಸುಂದರವಾಗಿ ತಯಾರಿಸಿದಂಥ ಕಾರ್ಪೆಟ್ ನೋಡಿ ಎಷ್ಟು ಚಂದ ಇದೆ. ಶಾಲುಗಳು ಅಬ್ಬಬ್ಬಾ, ಚಳಿಗೆ ಬೇಕೇ ಬೇಕು. ಇನ್ನು ಸ್ವೆಟರ್, ಮಫ್ಲರ್ಗಳು, ಸ್ಕಾರ್ಫ್ಗಳು, ಆಹಾ, ಒಂದಕ್ಕಿಂತ ಒಂದು ಅವರು ಕೈಯಿಂದ ಹೆಣೆದಿರುವಂಥ ರೀತಿ ಅದ್ಭುತವಾಗಿದೆ ನೋಡಿ. ಬಾರ್ಗೇನ್ ಮಾಡ್ತಿರೋ ಏನು

ಮನಸ್ಸಿನ ಮುಗಿಲು ಮಾತ್ರವಲ್ಲ, ಇಲ್ಲೊಂದು ಜಲಪಾತದ ಹತ್ರ ನಿಂತು ನೀವು ಮುಗಿಲನ್ನ ನೋಡಬೇಕು, ಆಹಾ ಅದ್ಭುತ ಅನ್ಸಂತತೆ. ಹಾಗಾಗಿ ವಸುಧಾರಾ ಜಲಪಾತದ ಕಡೆಗೆ ಈಗ ನಾವು ಸದ್ಯಕ್ಕೆ ಚಾರಣ ಹೊರಟ್ಬಿಟ್ಟಿದ್ದೀವಿ. ಸಿಗೋ ಅಲ್ಪ ಸಮಯದಲ್ಲೇ ಚಾರಣಕ್ಕೂ ಹೋಗೋದಾ? ಏ ಖಂಡಿತ ಕರ್ಕೊಂಡು ಹೋಗ್ತಾ ಇದ್ದೀನಿ ರೀ. ಮನ ಗ್ರಾಮದ ಬಳಿ ಭೇಟಿ ನೀಡೋದಕ್ಕೆ ಆಸಕ್ತಿದಾಯಕ ಮತ್ತೊಂದು ಸ್ಥಳ ಅಂತ ಹೇಳಿದ್ರೆ ಅದು ವಸುಧಾರಾ ಜಲಪಾತ. ಈ ಜಲಪಾತದ ನೀರು ನಮ್ಮ ಎಲ್ಲ ಪಾಪಗಳನ್ನು ಕಳೆದು ಬಿಡುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಜಲಪಾತನ ಒಂದು ಸ್ಪರ್ಶ ಮಾಡಿ ಆದರೂ ಬರೋಣ ರೀ. ಎಷ್ಟು ಪಾಪಗಳಿದೆಯೋ ಗೊತ್ತಿಲ್ಲ ಅಲ್ವಾ, ಎಲ್ಲ ಕಳೆದೋಗ್ಬಿಡಲಿ. ಆ ಶಾಂತವಾದಂಥ ವಾತಾವರಣ ಇದೆ, ದಯವಿಟ್ಟು ಯಾರೂ ಗಲಾಟೆ ಮಾಡಬೇಡಿ. ಬೆರಗುಗೊಳಿಸುವಂಥ ಪರ್ವತಗಳನ್ನು ಹಾಗೆ ಕಣ್ ತುಂಬಿಕೊಳ್ಳಿ, ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ಲ. ಎಲ್ಲಿ ನೋಡಿದ್ರು ಹಿಮಗಿರಿ ಅನ್ನೋ ಹಾಗೆ ಅದ್ಭುತವಾದಂಥ ಸ್ಥಳ. ಇದರಿಂದ ಹಾಗೆ ನಾವು ಸತೋಪಂತ ಸರೋವರಕ್ಕೆ ಕೂಡ ಚಾರಣವನ್ನು ಹೋಗ್ಬೋದು. ಇದು ಮನಾಗ್ರಾಮದಿಂದಲೇ ಪ್ರಾರಂಭ ಆಗುತ್ತೆ. ಏನು ವಿಶೇಷ ಅಂತ ಹೇಳಿದ್ರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಈ ಒಂದು ಸತೋಪಂತ ಸರೋವರದಲ್ಲಿ ಶುದ್ಧ ನೀರಲ್ಲಿ ಸ್ನಾನ ಮಾಡಿದ್ರಂತೆ. ಹಾಗಾಗಿ ಅದು ಅದ್ಭುತವಾದಂಥ ಸ್ಥಳ ಅಂತ ಕೂಡ ನಂಬಿಕೆ ಇದೆ. ಇಷ್ಟೆಲ್ಲ ನೋಡಿದ್ಮೇಲೆ ಆಹಾ, ನನಗಂತೂ ಮನಾಗ್ರಾಮವನ್ನು ಬಿಟ್ಟು ವಾಪಸ್ ಬರೋಕೆ ಮನಸ್ಸೇ ಆಗ್ತಾ ಇಲ್ಲ. ಏನು ಮಾಡೋದು, ನೀವು ಕೂಡ ನಿಮ್ಮ ಊರುಗಳಿಗೆ ಬೇಗ ತಲುಪಬೇಕಲ್ವಾ, ನಿಮ್ಮನ್ನು ಹುಷಾರಾಗಿ ಕಳಿಸ್ಕೊಡೋ ಜವಾಬ್ದಾರಿ ನಂದೇ ಅಲ್ವಾ. ಹಾಗಾಗಿ ಎಲ್ಲರನ್ನೂ ವಾಪಸ್ ನಾನು ನಿಮ್ಮ ನಿಮ್ಮ ಊರಿನ ಕಡೆ ಕರ್ಕೊಂಡು ಬರ್ತಾ ಇದ್ದೀನಿ. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಅಬ್ಬ ಮೇಡಮ್ ಏನ್ ಚೆನ್ನಾಗಿತ್ತು ಮನಾ ಗ್ರಾಮದ ಭೀಮನ ಕಲ್ಲು, ಭೀಮನಷ್ಟೇ ಗಟ್ಟಿ ಇತ್ತು, ನಾನಂತೂ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಮಾಡಿದೆ, ಚೆನ್ನಾಗಿತ್ತು ಅಂತ ಹೇಳಿ ಮಂಜುನಾಥ್ ಇಂದ್ರಗಿಯಿಂದ ಹೇಳ್ತಾ ಇದ್ದಾರೆ. ಎಸ್, ಎಷ್ಟು ಚೆಂದ ಕರ್ಕೊಂಡು ಹೋದ್ರಿ, ಕರ್ಕೊಂಡು ಬಂದ್ರಿ. ನಾನು ತಂದಿದ್ದು ಜೋಳದ ರೊಟ್ಟಿ, ಕೆಂಪು ಖಾರ ಚಟ್ನಿ, ಶೇಂಗಾ ಚಟ್ನಿ, ಅಗಸೆ ಚಟ್ನಿ, ಉಳ್ಳಾಗಡ್ಡಿ ಎಲ್ಲ ಚೆನ್ನಾಗಿತ್ತು ತಾನೇ ಅಂತ ದಿಲೀಪ್ ಕಲ್ಯಾಣ್ಕರ್ ಕೇಳ್ತಿದ್ದಾರೆ. ಅದ್ಭುತವಾಗಿತ್ತು, ನಾನಂತೂ ಸಕ್ಕತ್ತು ಎಂಜಾಯ್ ಮಾಡಿದೆ. ಹಾಗೆ ಸಂದೇಶವನ್ನು ಕಳಿಸಿ ಸರಸ್ವತಿ

ಗುಪ್ತಗಾಮಿನಿ ನದಿಗಳನ್ನು ನೋಡಿ ತುಂಬಾ ಖುಷಿ ಆಯ್ತು ಮೇಡಮ್, ಪ್ರವಾಸಕ್ಕೆ ನಿಮ್ಮಿಂದೆ ಬಂದಿದ್ದು ನೋಡಿದ್ದು ಬಹಳ ಖುಷಿ ಆಯ್ತು ನಮಗೂ ಅಂತ ಹೇಳಿ ಬಿ ಎಂ ವಿಶ್ವನಾಥ್ ರಾಮಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸೊ ಕಾರ್ಯಕ್ರಮದಲ್ಲಿ ಎಷ್ಟು ಚಂದ ಪ್ಲೇಸ್ಗಳ ಎಕ್ಸ್ಪ್ಲೈನ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ನಮ್ಮನ್ನ ಟ್ರಿಪ್ ಕರ್ಕೊಂಡು ಹೋಗಿದ್ದಕ್ಕೆ ಅಂತ ನೇತ್ರ ಕೆಂಗೇರಿಯಿಂದ ಹೇಳ್ತಾ ಇದ್ದಾರೆ. ಎಸ್, ಹ್ಯಾಟ್ಸ್ ಆಫ್, ಹೇಳಲೇಬೇಕು. ಈ ಕಾರ್ಯಕ್ರಮದಲ್ಲಿ ಕಣ್ಣು ಕಟ್ಟೋ ಹಾಗೆ ಪ್ರತಿ ಪ್ಲೇಸ್ ಎಕ್ಸ್ಪ್ಲನೇಷನ್ ನಮ್ಮ ಕಣ್ಣು ಮುಂದೆ ಬಂತು, ಹಾಗೆ ಹಾದು ಹೋಯಿತು. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಕಾರ್ಯಕ್ರಮ ಬಹಳ ಖುಷಿ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿಕೊಟ್ಟಿರೋದು ಯಾರು ಯಾರು ಯಾರು ಅಂತ ನೋಡಿದ್ರೆ, ಎಸ್, ನಿಮ್ಮ ಹೆಸರು ಟೈಪ್ ಮಾಡಿ ಕಳಿಸಿ. ಖಂಡಿತ ನಿಮ್ಮ ಹೆಸರು ಓದೋದ್ರಲ್ಲಿ ನಮಗೆ ಖುಷಿ ಇದ್ದೇ ಇರುತ್ತೆ. ನಂಬರ್ ಎಂಡಿಂಗ್ ವಿತ್ 7957 ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಸ್, ಸಂದೇಶಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಯಶೋಧ ಇಚಲಕರಂಜಿ ಮಹಾರಾಷ್ಟ್ರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಇದಾಗಿತ್ತು ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ. ಒಳ್ಳೆ ಪ್ರವಾಸಕ್ಕೆ ಹೋದ್ವಿ ಹಬ್ಬದ ಸಮಯದಲ್ಲಿ. ಈಗಾಗಲೇ ಗೊತ್ತಾ ಇದೆ ನೀವು ಕಾರ್ಯಕ್ರಮದ ಮಧ್ಯೆ ಮಧ್ಯೆ ಆಲಿಸ್ತಾನೆ ಇದ್ದೀರಾ. ಪರಿಸರ ಸ್ನೇಹಿ ಗಣೇಶವನ್ನ ತರೋಣ ಮನೆಗೆ, ಮನೆ ಮನೆಗಳಲ್ಲೂ ನಮ್ಮ ಗಣೇಶ ನಮಗೂ ಒಳ್ಳೇದು ಮಾಡಬೇಕು, ಪರಿಸರಕ್ಕೂ ಒಳ್ಳೇದು ಮಾಡಬೇಕು ಅಂತ ಹೇಳಿ ಬಯಸೋಣ. ಓಕೆ,

ಟಟಾ ಬಾಬಾ ಹೇಳ್ತಾ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನ ಭಾನುವಾರ, ಆಹಾ ಎಷ್ಟು ಚಂದ, ನಿಮ್ಮ ರಜವನ್ನ ಮಜಾ ಮಾಡೋದಕ್ಕೆ ಭಾನುವಾರ ಬರ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ ನಿಮ್ಮ ಆರ್ ಜೆ ರಮ್ಯಾ.

0: ಗಲಿದೈ ಮನಸ್ಸಿನ ಕಹಿ
1: ನಗುವ ನಮ್ಮ ಜಮನ
2: ಓ ಗಣೇಶ
1: ನಗಿಸೋ ನಮ್ಮ ಜನನ
2: ಓ ಗಣೇಶ
1: ಕಾಪಾಡು ಕಾಪಾಡು
0: ಮನೆ ಮನೆಗಳಲ್ಲಿ ಭಕ್ತಿಯ ಕಳೆ ಅಡೆತಡೆಗಳೆಲ್ಲವೂ ದೂರವಾಗಲಿದೆ ಇನ್ಮೇಲೆ
1: ಗಣಪತಿ ಬಪ್ಪ ಮೋರ್ಯ ಹರಸೋ ನಮ್ಮ ಏರಿಯ
0: ಸುಖ ಸಮೃದ್ಧಿ ನೀಡಲಿದ್ದಾನೆ ವಿಘ್ನ ನಿವಾರಕ ಎಲ್ಲರೂ ಒಟ್ಟಾಗಿ ಹೇಳೋಣ

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,00,000 ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಕರಗಲಿ ಎದೆಯೊಳಗಿನ ಕ್ಲೇಶ, ಗಣಪ ತರಲಿದ್ದಾನೆ ಭಕ್ತಿಯ ಸಂದೇಶ.
3: ಗಣಪತಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ,
2: ಕಡುಬು ಮೋದಕದ ಸಿಹಿ ದೂರವಾಗಿ

ಆಕಾಶವಾಣಿ ವಿಜಯಪುರ ಕೇಂದ್ರ ಈಗ ಕೇಳಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಅಮೃತ ವರ್ಷಿಣಿ ಚಿತ್ರದಿಂದ ಇದ್ದ ಗೀತೆ, ಹಾಡಿದ್ದಾರೆ ಚಿತ್ರಾ.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 083352.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ಈಗ ಕೇಳಿ ಓನನಲ್ಲೇ ಚಿತ್ರದಾಯದ ಗೀತೆ.

0: ಕೇಳಿರಿ ಕೇಳಿರಿ, ಮಕ್ಕಳೇ ಮುದುಕರೇ ಮತ್ತು ಯುವಕರೇ, ನೂರಕ್ಕೆ ನೂರು ನಿಜ. ಕೇವಲ ಹಣ ಕಳುಹಿಸಲು QR ಸ್ಕ್ಯಾನ್ ಮಾಡ್ತಾರೆ ಅಥವಾ ಪಿನ್ ಹಾಕ್ತಾರೆ, ಹಣ ಪಡೆಯಲು ಹಾಕಬೇಕಾಗಿಲ್ಲ.
1: RBI ಹೇಳುತ್ತೆ, QR ಕೋಡ್ ಸ್ಕ್ಯಾನ್ ಮಾಡುವಾಗ ಅಥವಾ ಪಿನ್ ಹಾಕುವಾಗ ಸ್ವಲ್ಪ ಹುಷಾರಾಗಿರಿ.
2: ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈಗ ಕೇಳಿ ಪೊಗರು ಚಿತ್ರರಂಗದ ಗೀತೆ.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355-9226, ಎಸ್ಟಿಡಿ ಕೋಡ್ ಸಂಖ್ಯೆ 083352.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಗೌರಿ ಗಣೇಶ ಚತುರ್ಥಿಯಂದು ಆಕಾಶವಾಣಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ.
1: ಸೋಮವಾರ ಬೆಳಗ್ಗೆ 10 ಗಂಟೆಗೆ

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಸ್ನೇಹಿತರೆ, ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 5:40 ಆಗುತ್ತಿದೆ. ಇನ್ನು ಮುಂದೆ ಕೇಳಿ ವಾರಕ್ಕೊಂದು ಕಥೆ ಕಾರ್ಯಕ್ರಮ.

ವಾರಕ್ಕೊಂದು ಕಥೆ ವಿಶೇಷ ಕಥಾ ಸರಣಿ. ಪ್ರಿಯ ಕೇಳುಗರೆ, ಇಂದು ಎರಡು ಸಣ್ಣ ಸಣ್ಣ ಕಥೆಗಳನ್ನು ಕೇಳ್ಕೊಂಡು ಬರೋಣ. ರೈತ ಮತ್ತು ನರಿ, ಇನ್ನೊಂದು ಕತೆ ತನುಮನ ಶುದ್ಧಿ. ಬರೆದವರು ಮಂಜುಳಾ ಜೋಶಿ.

ರೈತ ಭರಮಯ್ಯ ಹೊಲದ ತುಂಬ ವಿವಿಧ ಬಗೆಯ ತರಕಾರಿ ಕೃಷಿ ಮಾಡುತ್ತಿದ್ದ. ಅವನು ಬೆಳೆದ ತರಕಾರಿಗಳು ಜನರಿಗೂ ಇಷ್ಟವಾಗುತ್ತಿತ್ತು. ಕೃಷಿಯಿಂದ ಬಂದ ಆದಾಯದಲ್ಲಿ ಭರಮಯ್ಯ ಸುಖವಾಗಿ ಜೀವನ ಸಾಗಿಸಿಕೊಂಡಿದ್ದ. ಗುಳ್ಳೇನರಿ ಒಂದು ಸಲ ಭರಮಯ್ಯನ ತರಕಾರಿ ಕೃಷಿಯನ್ನು ನೋಡಿತು. ಸೌತೆಕಾಯಿಗಳನ್ನು ಕಂಡು ಅದಕ್ಕೆ ಬಾಯಲ್ಲಿ ನೀರೂರಿತು. ಆದರೆ ಹಗಲು ರಾತ್ರಿ ಕೃಷಿಗೆ ಭರಮಯ್ಯ ಕಾವಲು ಕಾಯುತ್ತಿದ್ದ. ಕಾರಣ, ಒಂದು ಕಾಯಿಯನ್ನು ಎಗರಿಸಲು ಸಾಧ್ಯವಿರಲಿಲ್ಲ. ಪಾಯಕಾರನಾದ ನರಿ ಭರಮಯ್ಯನನ್ನು ಮೋಸ ಮಾಡಲು ತಂತ್ರ ಹುಡುಕಿತು. ನೇರವಾಗಿ ಅದು ಅವನ ಬಳಿಗೆ ಹೋಯಿತು. ನಾನು ರಾಜರ ಪರವಾಗಿ ತೆರಿಗೆ ವಸೂಲಿ ಮಾಡಲು ಬಂದಿದ್ದೇನೆ. ಇಷ್ಟು ವರ್ಷಗಳಿಂದ ತರಕಾರಿ ಮಾರಾಟ ಮಾಡಿ ಹಣ ಸಂಪಾದಿಸುತ್ತಿರುವೆಯಲ್ಲ, ನೀನು ಏಕಕಾಲದಲ್ಲಿ 20 ವರ್ಷಗಳ ತೆರಿಗೆ ಬಾಕಿ ಕೊಡಬೇಕಾಗಿದೆ. ತಪ್ಪಿದರೆ ಜೀವನವಿಡೀ ಸೆರೆಮನೆಯಲ್ಲಿ ತೆಂಗಿನ ನಾರು ತೆಗೆಯಬೇಕಾಗುತ್ತದೆ ಎಂದು ಹೆದರಿಸಿತು. ಭರಮಯ್ಯ ಹೌಹಾರಿದ. ನರಿಯಣ್ಣ, ತರಕಾರಿಗೂ ತೆರಿಗೆ ಕೊಡಬೇಕೆಂದು ನನಗೆ ಗೊತ್ತಿರಲಿಲ್ಲ. ಅಷ್ಟೊಂದು ಹಣ ಬೇಕೆಂದರೆ ನನ್ನ ಬಳಿ ಇಲ್ಲ. ಮಗಳ ಮದುವೆ, ಹೊಸ ಮನೆ ನಿರ್ಮಾಣ ಅಂತ ಎಲ್ಲ ಹಣ ಮುಗಿದಿದೆ. ಏನು ಮಾಡುವುದು? ಅಸಹಾಯಕನಾಗಿ ಕೇಳಿದ. ನೀನು ಒಳ್ಳೆಯವನಿಸುತ್ತಿದೆ, ಹೀಗಾಗಿ ನಿನಗೆ ನಾನು ಸಹಾಯ ಮಾಡಬಲ್ಲೆ. ರಾಜರಿಗೆ ಬೆಳೆ ಬರದೇ ನೀನು ಸೋತಿರುವುದಾಗಿ ಹೇಳುತ್ತೇನೆ. ಆದರೆ ಪ್ರತಿಯಾಗಿ ನೀನು ನನಗೆ ದಿನವೂ ತಿನ್ನುವಷ್ಟು ಸೌತೆಕಾಯಿಗಳನ್ನು ಕೊಡಬೇಕು ಎಂದಿತ್ತು ನರಿ. ಹಾಗೆಯೇ ಆಗಲಿ ಎಂದು ಭರಮಯ್ಯ ಬುಟ್ಟಿ ತುಂಬ ಸೌತೆಕಾಯಿಗಳನ್ನು ತಂದು ನರಿಯ ಮುಂದಿರಿಸಿದ. ನರಿ ಕಣ್ಣು ಕೆಕ್ಕಿರಿಸಿತು. ಹೀಗೆಯೇ ತಿನ್ನಲಕ್ಕಾಗುತ್ತದ? ಸಣ್ಣದಾಗಿ ಹೆಚ್ಚಿ ಹೋಳುಗಳನ್ನಾಗಿ ಮಾಡು. ಉಪ್ಪು ಮತ್ತು ಚಾಟ್ ಮಸಾಲೆ ಲೇಪಿಸಿ ಒಂದೊಂದಾಗಿ ಹೋಳನ್ನು ನನ್ನ ಬಾಯಿಗೆ ಕೊಡು. ಇದೊಂದೇ ದಿನ ಅಲ್ಲ, ದಿನಾಲೂ ಬರುತ್ತೇನೆ. ಆಗ ನೀನು ಹೀಗೆಯೇ ಹೆಚ್ಚಿ ಕೊಡಲು ತಯಾರಿರಬೇಕು. ನರಿ ಆಜ್ಞೆ ಮಾಡಿತು. ಭರಮಯ್ಯ ಹಾಗೆಯೇ ನರಿಗೆ ಸೇವೆ ಸಲ್ಲಿಸಿದ. ನರಿ ದಿನವೂ ಬರುತ್ತಿತ್ತು. ಕಂಠಪೂರ್ತಿ ಸೌತೆಕಾಯಿ ತಿನ್ನುತ್ತಿತ್ತು, ಬೇಕಾದ ಸೇವೆ ಮಾಡಿಸಿಕೊಳ್ಳುತ್ತಿತ್ತು. ಇದರಿಂದ ಭರಮಯ್ಯ ಚಿಂತೆಗೊಳಗಾದ. ಊಟ ನಿದ್ರೆಗಳಿಲ್ಲದೆ ಸೊರತೊಡಗಿದ. ಅವನಿಗೆ ಜಾಣೆಯಾದ ಚಲುವೆ ಎಂಬ ಮಗಳಿದ್ದಳು. ತಂದೆಗೆ ಏನೋ ಚಿಂತೆ ಕಾಡುತ್ತಿದೆ ಎಂದು ಅವಳಿಗೆ ಅರ್ಥವಾಯಿತು. ಕಾರಣ ಕೇಳಿದಳು. ಭರಮಯ್ಯ ನರಿ ತನ್ನನ್ನು ಕಾಡುತ್ತಿರೋ ವಿಚಾರ ಹೇಳಿದ. ನಾಳೆ ಹೊಲದ ಬಳಿ ನೀವು ಹೋಗಬೇಡಿ, ನಿಮ್ಮ ಬದಲು ನಾನು ಹೋಗುತ್ತೇನೆ, ಅದಕ್ಕೆ ಪಾಠ ಕಲಿಸುತ್ತೇನೆ ಎಂದಳು ಚೆಲುವಿ. ಸೌತೆಕಾಯಿಗಳನ್ನು ಕೊಯ್ದು ಹೋಳು ಮಾಡಿ ನರಿಯ ದಾರಿ ಕಾದಳು. ನರಿ ಎಂದಿನಂತೆ ಬಂದಿತು. ಭರಮಯ್ಯ ಬರಲಿಲ್ಲವೇ ಕೇಳಿತು. ಇಲ್ಲ ನರಿಯಣ್ಣ, ಅಪ್ಪನಿಗೆ ಮೈ ಹುಷಾರಿಲ್ಲ, ಹಾಗಾಗಿ ನಾನು ಬಂದಿದ್ದೇನೆ. ಸೌತೆಕಾಯಿ ಹೆಚ್ಚಿ ಮಸಾಲೆ ಉಪ್ಪು ಹಚ್ಚಿಟ್ಟಿದ್ದೀನಿ, ಬೇಕಾದಷ್ಟು ತಿನ್ನು ಎಂದಳು. ನರಿ ಮನದಣಿಯೇ ಸೌತೆಕಾಯಿ ತಿಂದಿತು. ಹೊಟ್ಟೆ ತುಂಬಿದ ಮೇಲೆ ನೀನು ತುಂಬ ಸುಂದರಿಯಾಗಿದ್ದಿ, ನನ್ನ ಮದುವೆಯಾಗುತ್ತೀಯಾ ಎಂದು ಕೇಳಿತು. ಚಲುವಿ ಬಾಯಿ ತುಂಬ ನಗುತ್ತಾ, ಅಯ್ಯೋ, ನಿನಗಿಂತ ಒಳ್ಳೆಯ ಗಂಡು ನನಗೆ ಇನ್ನೆಲ್ಲಿ ಸಿಗುತ್ತಾರೆ? ಆದರೆ ನನಗೆ ಸಂಗೀತ ಎಂದರೆ ತುಂಬ ಪ್ರೀತಿ. ನೀನು ಒಂದು ರಾಗ ಹಾಡಿ ನನಗೆ ಖುಷಿ ನೀಡಬೇಕು ಎಂದಳು. ಸರಿ, ಸಂತೋಷದಿಂದ ದೊಡ್ಡದಾಗಿ ಬಾಯಿ ತೆರೆದು ಉಕ್ಕೇವೋ ಉಕ್ಕೆ ಉಕ್ಕೆ ಉಕ್ಕೆವೋ ಎಂದು ರಾಗ ಬೆಳೆಯಿತು. ನರಿಯ ಕೂಗು, ನಾಯಿಗಳ ಗುಂಪುಗೂಡಿ ಓಡಿ ಬಂದವು. ಆನಂದದಿಂದ ಹಾಡುತ್ತಿರುವ ನರಿಯ ಮೇಲೆ ದಾಳಿ ಮಾಡಿ ಸಿಕ್ಕಿ ಸಿಕ್ಕಿದಲ್ಲಿ ಕಚ್ಚಿ ಗಾಯಗೊಳಿಸಿದವು. ಜೀವ ಉಳಿದರೆ ತಿಂದೇನು ಎಂದು ಕಾಡಿನತ್ತ ಓಡಿ ಹೋದ ನರಿ ಮತ್ತೆಂದಿಗೂ ಊರಿನ ಬಳಿ ಸುಳಿಯಲಿಲ್ಲ. ಕತೆ ಹೆಸರು ತನು ಮನ ಶುದ್ಧವಾಗಿರಲಿ. ಒಮ್ಮೆ ಒಬ್ಬ ಭಕ್ತ ಗುರುಗಳನ್ನು ಮನೆಗೆ ಕರೆದು ಪ್ರಸಾದ ಮಾಡಿಸಿದ್ದ. ಗುರುಗಳು ಪ್ರಸಾದ ಮಾಡಿ ರಾತ್ರಿ ಮಲಗುವರು. ಬೆಳಗಿನ ಜಾವ ಭಕ್ತರ ಮನೆಯಲ್ಲಿನ ಆಕಳನ್ನು ಗುರುಗಳೇ ಕದ್ದು ಒಯ್ಯುವರು. ಮರುದಿನ ಮುಂಜಾನೆ ಆಕಳನ್ನು ಭಕ್ತರ ಮನೆಗೆ ಹಿಂದಿರುಗಿಸಿ ತಾನು ಹಾಗೇಕೆ ಮಾಡಿದೆಂಬುದನ್ನು ಭಕ್ತನಿಗೆ ಮನಗಾಣಿಸುವರು. ನೀನು ನಿನ್ನೆ ಅಡುಗೆ ಮಾಡಿಸಿದ ಸಾಮಗ್ರಿ ಎಲ್ಲಿ ತಂದಿರುವೆ ಎಂದು ಕೇಳುವರು. ಆತ ಎಲ್ಲ ಸಾಮಾನುಗಳನ್ನು ಕದ್ದು ತಂದು ಅಡುಗೆ ಮಾಡಿಸಿರುವೆನು ಎಂದು ಉತ್ತರಿಸುವನು. ಆಗ ಅಡುಗೆ ಮಾಡಲು ಸಾಮಗ್ರಿ ತಂದವರು

0: ಒಳ್ಳೆಯ ರೀತಿಯಿಂದ ತರದಿದ್ದರೆ, ಶುದ್ಧ ಮನದಿಂದ ಅಡುಗೆ ಮಾಡದಿದ್ದರೆ ಅದು ಊಟ ಮಾಡಿದವರ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ತೋರಿಸಲು ಹೀಗೆ ಮಾಡಿದೆ ಎನ್ನುವರು. ಅದಕ್ಕೆ ತನು ಮನ ಧನ ಶುದ್ಧವಾಗಿರಿಸಿ ಸಾಮಾನು ತಂದು ದಾಸೋಹ ಮಾಡಬೇಕು. ಇದೆಲ್ಲವನ್ನು ಮತ್ತು ಆ ಭಕ್ತರ ಜೀವನ ಕ್ರಮವನ್ನು ವಿಚಾರಿಸದೆ ಆ ಮನೆಯಲ್ಲಿ ಹೋಗಿ ಲಿಂಗಾರ್ಚನೆಯ ಮಾಡುವ ಜಂಗಮಕ್ಕೆ ಏಳನೆಯ ಪಾತಕ ತಪ್ಪದು. ಕೂಡಲ ಸಂಗಮ ದೇವ ಎಂದು ಚನ್ನಬಸವಣ್ಣನವರು ತಿಳಿಸಿದ್ದಾರೆ. ಅದಕ್ಕೇ ಉದಾಹರಣೆಯಾಗಿ ಬಸವಣ್ಣನವರು ಒಳ್ಳೆಯ ದಾರಿ ಬಿಟ್ಟು ಕೆಟ್ಟ ದಾರಿ ತುಳಿಯುವವರಿಗೆ ಚಾಟಿ ಏಟು ಕೊಡುತ್ತಾರೆ. ಇನ್ನೊಂದು ಕಡೆ ಸುರೆಯ ಗಡಿಗೆಯ ಹೊರಗೆ ಬೂದಿಯ ಹೂಡಿದರೇನು ಒಳಗೆ ಶುದ್ಧವಾಗದ ನಕ್ಕರಣ ಎನ್ನುತ್ತಾರೆ. ನಾವು ಬೇಕಾದಷ್ಟು ಕಾಯಕ ದಾಸೋಹವ ಮಾಡಿದರೇನು ತನು ಮನಗಳು ಶುದ್ಧವಿಲ್ಲದಿದ್ದರೆ ಎನ್ನುವುದನ್ನು ಯೋಚಿಸಬೇಕು. ಸುರೆಯ ಗಡಿಗೆಯನ್ನು ಹೊರಗೆ ತೊಳೆದರೆ ಒಳಗಿನ ಹೊಲಸು ವಾಸನೆ ಹೋಗುವುದಿಲ್ಲ. ಅದಕ್ಕೆ ಅಂತರಂಗ ಬಹಿರಂಗ ಶುದ್ಧವಾಗಿ ತನು ಮನ ಧನ ಶುದ್ಧಿಯಿಂದ ಕಾಯಕ ದಾಸೋಹ ಮಾಡಿದರೆ ಅದು ಶಿವಶರಣರಿಗೆ ಪ್ರಿಯವಾಗುತ್ತದೆ.
1: ಇದುವರೆಗೆ ಎರಡು ಸಣ್ಣ ಸಣ್ಣ ಕಥೆಗಳನ್ನು ಕೇಳಿದಿರಿ. ನರಿ ಮತ್ತು ರೈತ ಹಾಗೂ ತನುಮನ ಶುದ್ಧಿ. ಬರೆದವರು ಮಂಜುಳಾ ಜೋಶಿ.
2: ಸಂಕಲನ ಸವಿತಾ ದೇಶಮುಖ್.
1: ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ. ಹಾಗಿದ್ರೆ ಬನ್ನಿ ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಗೌರಿ ಗಣೇಶ ಚತುರ್ಥಿಯಂದು ಆಕಾಶವಾಣಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ.
1: ಸೋಮವಾರ ಬೆಳಗ್ಗೆ 10 ಗಂಟೆಗೆ

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: ಸ್ನೇಹಿತರೆ, ಸಮಯ 5:55 ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, ನಂತರ ನೀತಿ ಕತೆ.
1: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ.
2: ನೋಡ ಹುಡುಗರ್ ಹೆಂಗ್ ಬರಾಕತ್ತ ನೋಡ ಸಾಲಿಂದ.
3: ನೋಡು ಮಾಂತೇಶ, ನಾವ್ ಸಾಲಿ ಹೋಗತ್ನಾಗ ಬ್ಯಾಗ್ ಇರ್ಲಿಲ್ಲ. ನೋಡವ್ರ ಎಷ್ಟ್ ನೀಟ್ ಬ್ಯಾಗ್ ಬೆಲ್ಟ್ ನೋಡು, ಹೆಂಗ್ ಟಿಫಿನ್ ಬಾಕ್ಸ್.
2: ನಾವು ಪಾರ್ಟಿ ಒಂದ್ ಹಿಡ್ಕೊಂಡಿದ್ದೇವೆ, ಒಂದನೇ ಎರಡನೇ ಬರೀ ಪಾರ್ಟಿ ಹಿಡ್ಕೊಂಡು
3: ಪಾರ್ಟಿ ಒಂದ್ ಪೆನ್ಷನ್ ಒಯ್ದ್ರ ಒಯ್ತಿದ್ವಿ, ಇಲ್ಲ ಅಂದ್ರೆ ಇಲ್ಲ
2: ಇಲ್ಲ.
3: ನೋಡ ಅಲ್ಲಿ ಭಾರತಿ ಹೊಂಟೋಳ್ ಕರಿ ಕರಿ ಕಲ್ಯಾದ್ರೇನ್ ಕರಿ ಕೂತ್ ಮಾದ್ ಕೇಳ ಮಾತಾಡಮ್ ಸುಮ್ಮ.
2: ಭಾರತಿ, ಏ ಭಾರತಿ,
4: ಏ ಮಾಂತೇಶ್ ಏನ
2: ಬಾಯ್ಲಿ ಏನ್ ನೋಡ್ಲಾರ ನೋಡಿ ನೋಡ್ಲಾರ್ದಂಗ ಹೊಂಟಿಲ್ಲ.
3: ನಾನು ಓದಿನವ ನಮ್ಗಿಟ್ ನೋಡು.
4: ಅದ ಅನ್ನಾಕತ್ತೀನಿ, ಏನ್ ಈ ಕಡೆ ಬಂದಿರಲ್ಲ,
3: ಏನ್ ಸುಮ್ ಕೂತೀವಿ, ಹುಡುಗರು ನೋಡಿದ್ವಿ ಮತ್ತೆ ಹುಡುಗರು ನೋಡ ಬೆಟ್ ನೀಟ್ ಹೊಂಟು ನಾವ್ ಸಾಲಿಗೆ ಹಿಂಗ್ ಹೋತಿದ್ವಿ.
4: ಅದನ್ನ ನೋಡ್ಕೊತ ಕೂತಿರೇ ನೀವು, ನಾನು ಅದ ನೋಡ್ಕೊತ ಹೊಂಟಿದ್ದೆ. ನಿಮ್ಮ ಲಕ್ಷ್ಯ ಇಲ್ಲ ನನಗ.
3: ಟಿಫಿನ್ ಬಾಕ್ಸ್ ಎರಡ್ ಚಂದ ಹಿಡ್ಕೊಂಡು ಹೊಂಟಾವ.
2: ನಮ್ ಪಾಟ್ ಒತ್ತಟೆ, ನಮ್ ಹಿಂಗಿ ಒತ್ತಟೆ, ನಮ್ ಚಾನ್ ಒತ್ತಟೆ ಇರ್ತಿರ್ತಾವ.

0: ಬಕ್ರಿ ಸಿದ್ದು ಬಕ್ರಿ
1: ಹೊಂಟ ನೋಡ್ರಿ
2: ಸಿದ್ದು
1: ಸಿದ್ದುನಲ್ಲಿ
2: ಏ ಸಿದ್ದು
3: ಏನಪ್ಪ ಮತ್ತು ಮುತ್ತು ನೀವೆಲ್ಲ ಸೇರಿರಿ
0: ಪಾರವ ಹುಡುಗರು ನೋಡು ಎರಡು ಚಂದ ಸಾಲಿಗೆ ಹೊಂಟವ ಅವ್ರು ಟಿಫಿನ್ ಬಾಕ್ಸ್ ನೋಡು ನೋಡಗ ಏನೇನು ಕೈಯಾಗ ಕುರ್ಕುರೆ ಹಿಡ್ಕೊಂಡವ ನೋಡ ಏನೇನು ತಿನ್ಕೋತ ಹೊಂಟ ನೋಡಗ ಕೇಕ್ ಹಿಡ್ಕೊಂಡವ ಬಾ ಅದಕ್ಕೆ ನಾವು ನಮ್ಮ ಬಾಲ್ಯದಾಗ ಹಿಂಗೆ ಹೋಗ್ತಿದ್ದೆ ಅಂತ ಸಾಲಿಗೆ ಅಂತ ಮಾತಾಡ್ತಿದ್ದೆ ನಾವು
2: ಬ್ಯಾಗಿನ ಹುಂಚಿಕೆ ಹಾಕೊಂಡ್ಬರ್ತಿದ್ದೆ
3: ಈಗ ಇದು ಅವ್ರ ಭಾಗ್ಯ ನಮ್ಮ ಭಾಗ್ಯ ಹಂಗಿತ್ತಪ್ಪ ಅವಾಗ
0: ಒಂದು ಡೆಬ್ಬೆ ಹುಂಚಿಕಾಯಿ ಕುಟ್ಕೊಂಡ್ಬರ್ತಿದ್ದೀವಿ
1: ಎಷ್ಟು ಜಗಳಾಡ್ತಿದ್ವಿ ಅಂತ ಕಂಡಾಪಡಿ ಜಗಳಾಡ್ತಿದ್ವಿಪ್ಪ ಏನ್ ಚಲೋ ಕೊಡ್ತಿದ್ರು ನಿಮ್ಮವ್ವ ಅದನ್ನ
2: ಹೊಲದಾಗ ಗಿಡ ಇರ್ತಿದ್ವಾ ಶನಿವಾರ ಐತಾರ ಸಾಲಿ ಬಿಡ್ತಾ ಹೋಗಿದ್ದೆ

0: ಅದು ನಾಯಿ ಹುಂಚಿ ಟಕ್ ಅಂತ ಮಾಡ್ತಿದ್ಲು. ಅವ್ರು ದ್ವಾರಗೆ ಆಗಿದ್ದನ್ನ ತಂದು ಶಿಂತ್ರ ಬಿಡಿಸಿ ಕುಟ್ಟಿ ಜಜ್ಜಿ ಅದು ವರ್ಷಾನ್ಗಟ್ಲೆ ನಮ್ಮ ಮನೆಯಾಗ ಇರೋದು ಬಾರಿಕಲ ಇರೋದು ಅದು ವರ್ಷಾನ್ಗಟ್ಲೆ.
1: ಆದ್ರೆ ನಾವು ಸಣ್ಣವ್ರಿದ್ದಾಗ ಅನ್ನ ತುಪ್ಪ ಜೋಡಿ ಬರೀ ಹುಂಚಿಕಾಯಿ ಟಕ್ಕನೆ ಹಚ್ತಿದ್ರು ನಮ್ಮ.
0: ಅದನ್ನ ಈಗ ನೆನೆಸ್ಕೊಂಡ್ರ ಬಾಯ ನೀರು
2: ಬರ್ತದೆ.
1: ಅಂತೂ ಅವ್ ಹೇಳಿ ಹುಂಚಿಕಾಯಿ ತರ್ತಿದ್ದ ಅದ್ರ ಜೋಡಿ ಬಳಗರ ಅಂಗಡಿ ಒಂದು ಉಪ್ಪು ತುಡುಗ ಮಾಡ್ಕೊಂಡು.
3: ಅದು ಮತ್ತೆ ಎಲ್ಲಿ ಕುಡ್ತಿದ್ವಿ ಅಂದ್ರೆ ಎಲ್ಲರೂ ಸಾಲಿ ಮುಂದೆ ಅಲ್ಲಿ ಇಲ್ಲಿ ಗುಡಿ ಮುಂದೆ ಕಟ್ಟಿತ್ತಂದ್ರೆ ಅಲ್ಲಿ ಕುಟ್ಟಿತ್ತಿದ್ವಿ.
1: ಅದಕ್ಕ ಒಂದಿಟ್ಟು ಬೆಲ್ಲ ಜೀರಿಗೆ ಹಾಕಿಸಿ ಅದು ಹುಂಚಿಕಾಯಿ ಕುಟ್ಟ
2: ರೌಂಡ್ ಮಾಡಿ ಕಟ್ಟಿಗೆ ಚುಚ್ಚಿಕೊಂಡ್ಬಿಡ್ತಿದ್ವಲ್ಲ
3: ಎಮಿತಿತ್ತಲ್ಲ ದಂಟ ಅದಕ್ಕ ಚುಚ್ಚಿ ಬಿಡ್ತಿದ್ವಿ. ಎಲ್ಲಾರ ಹೆಸರ ಮ್ಯಾಗ ಮಾಡ್ತಿದ್ವಿ
2: ಗೊತ್ತಿತ್ತಿಲ್ಲ.
3: ಮತ್ತ ಏನಾರ ಆರಾಮ್ ತಪ್ಪತಂತ್ರ ಬಿದ್ವಿ ಮಾಡಿದ್ವಿ ಅಂದ್ರ ಒಣ ಮಣ್ಣು ಹಾಕೋತಿದ್ವಿ ನಿನ್ನ ಇದು. ಈಗ ಕಂಡಾಪಟ್ಟಿ ಇದಕ್ಕ ದವಾಖಾನೆ ಕರ್ಕೊಂಡು ಹೋಗ್ತಾರ.
2: ಆದ್ರೂ ಇವ್ರದ್ದು ಹುಂಚಿ ಗಿಡ ಭಾರಿ
3: ಅಲ್ಲೋ ನಮ್ ಸಾಲಿ ಮುಂದೆ ಲಿಂಬುಳಿ ಪೇಪರ್ ಮುಟ್ಟಿ ತಿಂದಿದ್ದಿಲ್ಲ. ಇನ್ನಾದ್ರೂ ಅದು ಭಯ
1: ಸಿಗಲಿಲ್ಲ
3: ಮತ್ತೆ ಅಡಿಕೆ ಪೇಪರ್ ಮಂಟ್ ಎತ್ತ ಬರ್ತಿತ್ತು. ಸಿದ್ದು ನೀವು ಒಂದಿನ ತಂದು ಕೊಟ್ಟಿದ್ದಿಲ್ಲ ಎಲ್ಲರಿಗೆ ಸಾಲಿಯಾಗ ಒಂದಿನ ತುಡುಗ್ರು ತಿನ್ನಾಕತ್ತಿದ್ದೆ ಮಾಸರ್ ಕಡೆ ಹೊಡ್ಸ್ಕೊಂಡಿಲ್ಲ.
2: ಇವ್ರ ತೋಟನಾಗ ಅದು ಬಳುವ ಗಿಡ ಇತ್ತಲ್ಲ ಬಳುಕಾಯಿ ತಂದು ತಿಂತಿದ್ದೀವಲ್ಲ.
1: ಏನ್ ಚಂದ ಬಳುಕಾಯಿ ತರ್ತಿದ್ದೆ ಮತ್ತೆ ಬಾರಿಕಾಯಿ ತರ್ತಿದ್ದೆ ನಾನು.
3: ಬಾರಿಕಾಯಿ ಏನ್ ಶೈಪ ಒಂದ್ ತಿಂದ್ರು ಸಾಕು ನೋಡ್ ಬಾಯ ಎಲ್ಲ ಹಂಗ ಪಾರ್ಚಿನಾಗ ಹೋಗಿತ್ತಿದ್ವಿ ಮತ್ತೆ ಅವ್ ಬೀಜ ಹೊರಗೆ ಹೋಗಿದ್ರೆ ಹೊಡ್ಸ್ಕೊತಿದ್ವಿ.
0: ಎರಡ್ ಸಲ ಹೊಡ್ಸ್ಕೊಂಡೇ ನಾವ ಈ ಭಾರತೀಯ ಹೋದ್ರಿ ಇಲ್ಲ ಮುತ್ತು ಹೋದ ನೋಡ್ರಿ ಬರೀ ಅವ್ರ ಕೈ ಮಾಡಿ
3: ತಿಂದ ಬೀಜ ನನ್ ಮ್ಯಾಗಪ್ಪ ಅವಾಗ ಅಷ್ಟ ಬಾರಿಕಾಯಿ ಅಂದ್ರೆ ಅಷ್ಟು ಬಿದ್ದು ಸಾಯಿರ್ ಬಿಡಪ್ಪ.
0: ಅಕ್ಕಿ ಅಜ್ಜಿ ಎಲ್ಲ ಬಾರಿ ಇಟ್ಕೊಂಡ್ ಹೆಂಗ್ ಕುಂದ್ರಿ ನೋಡಿ ಪೇಪರ್ ಮಾಡಿ ಸೂರ್ಪಾನ
3: ಮತ್ತೆ ಇವು ನೋಡಿಲ್ಲ 5 ರೂಪಾಯಿ ಗುಂಪ್ಯವು ಬಾರಿಕಾಯಿ ತಿಂದಿದ್ದು
0: ಮತ್ತೆ ಸಣ್ಣ ಸಣ್ಣ ಪಾಪಡಿ ಬರ್ತಿದ್ದು ಪಾಪಡಿ ಬಟ್ಟಿಗೆ ಹಾಕೊಂಡ್ ತಿಂತಿದ್ದೆ ಮಾಡ್ತಿದ್ವಿ ಹಿಂಗ್ ಮಾಡಿ ತಿಂತಿದ್ವಿ ನಾವು.
3: ಅದ್ರೊಳಗ ಹಲಿಕೋತಾತ ಊದು ಊದು ತಿನ್ನೋದು ಹೌದಿಲ್ಲ ಡಿಸ್ಕೋ ಪಾಪರ್ ಮೊಟ್ಟೆ ಅಂತ ಬರ್ತಿ ಅವು. ಈಗೂ ನೋಡ್ತಿರ್ತೀನಿ ಬಸ್ನಾಗ ಹೋಗೋ ಮುಂದ ಎಲ್ಲ ಅದ ನನ್ ಬರ್ತೈತಿ.
2: ಈಗ ನಿಮ್ ಮನೆ ಹೊಲದಾಗ ಅದೇನ್ ಬಳುಲ್ಕಾಯಿ ಸುದ್ದು
1: ಬಳುಲ್ಕಾಯಿ ಅದಾವ ಕಬ್ ಹಚ್ಚಿರ್ತೇವು ಕಬ್ನು ತಿಂತಿದ್ವಿ ಅವಾಗ ಗಣಿಕೆ ಗಣಿಕೆ ಮುರ್ಕೊಂಡ್ ಬಂದು
0: ಬ್ಯಾಗ್ನ ಹಾಕೊಂಡ್ ಬರ್ತೀನಿ.
1: ಬರೀ ಕಬ್ಬಿನ ಹಾಲಿನ ಅಂಗಡಿಗೆ ಹೋಗಿ ಕಬ್ಬಿನ ಹಾಲು ಕುಡಿತೀವಿ ಇಲ್ಲ ಅಂದ್ರೆ ಬರೀ ಕೋಕಾ ಅದು ಅಂತ ಇಂಥವ್ ಕುಡಿತೀವಿ. ಅದು ಬಳುಲ್ಕಾಯಿ ಅಂತೇಳಿ ಗಿಡ ಅದಾವಲ್ಲ ಅದ್ರಾಗ ಹಣ್ಣಾಗಿದ್ದು ಬಳುಲ್ಕಾಯಿ ನೋಡ್ಕೊಂಡು ಅವಾಜ್ ಮ್ಯಾಗ ಗೊತ್ತಾತದ ಅದು ಟಕ್ ಟಕ್ ಅತ್ತಂದ್ರ ಅದು ಕಗ್ಗಿರ್ತೈತಿ. ಮತ್ತ ಅದು ಬಳುಲ್ಕಾಯಿ ತಾನೇ ಹಣ್ಣಾಗಿ ತಳಗ್ಬಿಡ್ತದ ಅದು ಬಳುಲ್ಕಾಯಿ ತಗೊಂಡು ಅದ್ರಾಗ ಬೆಲ್ಲ ಹಾಕಿ ಒಂದ್ ರಾತ್ರಿ ತೆಗೆದಿಡ್ತಿದ್ವಿ ಮರುದಿನ ಅದನ್ನು
2: ತಿಂತಿದ್ದೇವು.
3: ಮತ್ತ ಅದ ಹೊಡೆದ ಪಟ್ಟಿಯಾಗಿ ತಿಂದ್ರೆ ಇನ್ನ ರುಚಿ
2: ಬರ್ತಿತ್ತು.
3: ಮತ್ತ ಇದು ಗೊತ್ತೇನ ನಮ್ಮ ಬಾವಿ ದಂಡಿಗೆ ಇಲಾಚಿಗೆ ಗಿಡ ಇದ್ವಲ್ಲ ಬಾವಿ ಬಿದ್ದಿ ಅನ್ನೋ ಕಬ್ರ ಇದ್ದಿಲ್ಲ ಬೀಳಕ್ ಹೋಗಿದ್ದಿಲ್ಲ ಒಂದಿನ ಜರದ್ ಬೀಳುತ್ತಿದ್ದಿ ತೆಗ್ದ ನಿನಗ.
2: ನನಗೆ ಏನಪ್ಪ ಅಂತಂದ್ರ ಇವ್ರ ಹೊಲದಂದು ಬಳುಲ್ಕಾಯಿ ಒಂಟುಲ್ಕಾಯಿ ಎರಡು ಸೇಮೆ ಕಾಣ್ತಿದ್ವು ನಾನು.
3: ನಿನ್ ಮತ್ತೆ ಸಣ್ಣವಲ್ಲ ಮತ್ತ ಅವಾಗ ಏನ್ ಗೊತ್ತಾಗ್ತಿತ್ತು ನಮ್ಗೆ ಯಾವ್ದನ್ ತಿಂತಿದ್ವಿ ನಾವು ಹಂಗ. ಮತ್ತೆ ಚಿರಳಿಕಾಯಿ ಎತ್ತ ಬರ್ತಿದ್ವಿ ಇಷ್ಟ ಕೆಂಪನು ಈಗೆಲ್ಲ ಹಕ್ಕಿ ಪಕ್ಕಿ ತಿಂದ ಹೋಗಿತ್ತಾ ಅವು ತಿಂದೇವಿ. ಮತ್ತೆ ಬೇನ್ ಗಿಡಗಳು ಬೇನ್ ಗಿಡಕ್ಕ ಬೇನ್ಕಾಯಿ ಅವು ಹಣ್ಣಾಗಿದ್ ಬಾಳ ರುಚಿ
2: ಬರ್ತಿತ್ತಲ್ಲ ಯಾವ್ದ ಗಿಡದು
3: ಅದೇ ಜಾಲಿ ಗಿಡದು
0: ಜಾಲಿ ಗಿಡದಂತೆ ಮಾಡ್ಕೊಂಡ್ ತಿಂತಿದ್ವಿ. ಮತ್ತ ಇದು ಬುಕ್ ಅದು ಅದನ್ನ ಜಿಗಿಟ್ ನೀರ್
3: ಅಂಗಿ ಚೊಣದಾಗ ಕಿಶೆದಾಗ ಹಾಕೊಂಡ್ ಬರ್ತಿದ್ದ ಹೊಡ್ಸ್ಕೊಂಡೈತೆ ಅಂಗಿ ಎಲ್ಲ ಹೊಲಸ್ ಮಾಡ್ಕೋತಿ ಅಂತೇಳಿ ಅವು ಹೊಡಿತಿದ್ಳು.
1: ಮತ್ತ ನಮ್ ತಮ್ಮಗ ಕಾಕಿಕಾಯಿ ಅಂದ್ರೆ ಬಹಳ ಇಷ್ಟ ಅವು ಹುಡುಕಾಡಿ ಬರೀ
2: ಎಲ್ಲಿ ಕಾಕಿಕಾಯಪ್ಪ ಏನ್ ಸಿಕ್ಕಲ್ಲ ಏನ್.
3: ಮತ್ತ ಬಾಳೆ ಹಸು ಆಯ್ತ ತಿಳ್ಕೊಂಡು ಮನ್ಯಾಗ ಏನ್ ಬೇಡಿದ್ರ ಪಾಕ ಕೊಡ್ತಿದ್ರು ಇಲ್ಲಿ ಕೇಕ ಪಾಕ ಎಲ್ಲಿ ಸಿಕ್ತಿದ್ವು ಅಲ್ಲಿ ಪಾಕ ಅಲ್ಲ ಕಬ್ಬಿದ ಪಾಕ
2: ಅದ್ರ ಒಂದು ಇನ್ನೊಂದು ಮಾಡ್ತಿದ್ರು ಮಾವಿನಕಾಯಿ ಕಸಗೆ ಎರ್ಚಿ ಗುಳ ಮತ್
3: ಮಾಡ್ತಿದ್ರು
2: ಏನ್ರಿ ಭಾರಿ ಅದ ಚಪಾತಿಯಾಗ ರೊಟ್ಟಿ
3: ಅದು ಪಾಡ್ಗಾಯಿ ಬಿತ್ತಂದ್ರೆ ನಾ ತಿತ್ತೀನಿ ನೀ ತಿತ್ತೀನಿ ಜಗಳಾಡ್ದ ಜಗಳಾಡ ತೊಡೆ ಜಗಳಾಡ್ತಿದ್ವಿ
1: ಎಷ್ಟು ರುಚಿ ಇರ್ತಿತ್ತು ಸೊಟ್ಟಿ ಧರಿಸ್ಲಿತ್ತು
2: ಯಾಕೆ ಅದು ಕೊಟ್ಟಿನ ಕೇ ಅದು ಗೊಟ್ಟಿನ ಕೇಳ್ತಿದ್ವಿ ನಾವು
3: ಮತ್ತ ಅಲ್ಲಿ ಬರೀ ಅದು ಹೊಟ್ಟೆ ಎಲ್ಲ ಇದು ಕಬ್ಬಿಗೆ ನೀರ್ ಬಿಡುದು ಅದನ್ನ ಕುಡಿತಿದ್ವಿ. ಏನ್ ಈಗಿನ ಹೊತ್ತಲ್ಲಿ ಫಿಲ್ಟರ್ ನೀರ್ ಬರ್ತಿದ್ದು
2: ಎಲ್ಲಿ ಫಿಲ್ಟರ್ ನೀರ್
3: ಮತ್ ನೋಡಪ್ಪ ಅಂತದೆಲ್ಲ ಮಾಡಿದಾಗ ಒಂದು ಜಡ್ ಇದ್ದಿದ್ದಿಲ್ಲ.
0: ಅಲ್ಲ ಈಗ ಹುಡುಗರು ನೋಡಿ ಫಿಲ್ಟರ್ ನೀರ್ ಅಂತ ಕ್ಯಾನ್ ಅಂತ ಹೆಂಗ್ ಹಾಕೊಂಡ್ ಹೊಂಟ ನೋಡಿದಿಲ್ಲ
2: ಕುರ್ಕುರೆ ಹಿಡ್ಕೊಂಡು ಹೊಂಟ ಬಿಡ್ತಾವ.
3: ಅಲ್ಲ ಮನ್ಯಾಗ ಎಷ್ಟು ತಾಕೀತು ಮಾಡಿ ಕಳಿಸ್ತಾರಂದಿ ಅಲ್ಲಿ ನೀರ್ ಕುಡಿಬೇಡ ಅವ್ರು ಕುಡಿಬೇಡ ಅವ್ರದ್ ಮುಟ್ಬೇಡ ಇವ್ರದ್ ಬ್ಯಾಗ್ ಮುಟ್ಬೇಡ ಹಿಂಗೆಲ್ಲ ಮಾಡ್ತಾರ. ನಮ್ದು ಏನಿತ್ತಪ್ಪ ಸಾರ್ವಜನಿಕರ ಜೋಡಿ ಕುಂಡಿರ್ತಿದ್ವಿ ಹೇಳ್ತಿದ್ವಿ ಏನಾಗಿತ್ತು ನೋಡಿಲ್ಲ ಗಟ್ಟಿಮುಟ್ಟಿದ್ವಿ
1: ಸೂಕ್ಷ್ಮ ಮಾಡ್ಲಗತ್ತೀವಿ ಇಮ್ಯುನಿಟಿ ಪವರ್ ಕಮ್ಮಿ
2: ಆಗಿಬಿಟ್ಟು
1: ಶಕ್ತಿ ಕಮ್ಮಿ ಏನೂ ಇಲ್ಲದಂಗ ಆಗೈತಿ
2: ನೋಡಿ ಹೆಂಗ ಎಲ್ಲ ಜಾಯಿನ್ ಜಾಟ್ ಇದ್ದಂಗ ಅದ
3: ಏನ್ ಮಾಡ್ತಿ. ಈಗ ನೋಡಿ ಸಿದ್ದಪ್ಪನ ಮಕ್ಕಳಿಗೆ ಸದ್ಯ ಚಸ್ಮಾ ಬಂದ್ಬಿಟ್ಟೈತಿ
2: ಬಂದಿಲ್ಲ
3: ನಮಗೂ ಬಂದಿಲ್ಲಪ್ಪ ನನ್ ಮಕ್ಕಳಿಗೆ ಬಂದಿಲ್ಲ.
0: ಅಲ್ಲ ನಾವ್ ಎಲ್ಲಿ ತಿಂತಿದ್ದೇವೆ ಎಲ್ಲಿ ಕುಂದಿರ್ತೇವೆ ನಮ್ಗೆ
3: ಗೊತ್ತಾದ್ರೆ
0: ಸುಳ್ಳನ್ಸ್ಬಿಡ್ತದ.
3: ಅಲ್ಲ ಟಿವಿ ಇದ್ದಿದ್ದಿಲ್ಲ ಹಾಳ ಮೊಬೈಲ್ ಇದ್ದಿದ್ದಿಲ್ಲ ಏನು ಇದ್ದಿದ್ದಿಲ್ಲ ಏನ್ ನೋಡ್ತಿದ್ದಪ್ಪ ಬಾಳ ಆದ್ರ ನಾವು ಆ ಪರ್ದೆ ಮ್ಯಾಗ ಸಿನಿಮಾ ಬರ್ತಿದ್ದು ಎಲ್ಲರೇ ಒಂದೊಂದು ಬರ್ತಿದ್ವು ಹೋಗಿ ನೋಡ್ಕೊಂಡು ಬರ್ತಿದ್ವಿ.
0: ಅಲ್ಲ ಯಾರ ಮನೆ ಅಪರೂಪಕ್ಕೆ ಓನ್ಯಾಗ ಒಂದೊಬ್ಬರ ಮನೆಯಾಗಿರೋದು ಅದು ನೋಡ್ತಿದ್ದೇವೆ.

0: ಹೋಗಿ
1: ಹಾ
0: ಕಟ್ಟಿ ಮ್ಯಾಗ ಕೂತು ನೋಡ್ತಿದ್ದೆ, ಏನು ಭೇದ
1: ಹ್ಞೂ
0: ಭಾವ ಏನೂ ಇರ್ತಿದ್ದಿಲ್ಲ.
1: ಆಯ್ತು ಮುಗ್ಸಂಬ್ರಿ ಈಗ
0: ಆಗೋದಿಲ್ಲ
1: ಇದನ್ನ ಮುಗ್ಸಂಬ್ರಿ. ಆಯ್ತಪ್ಪ ಮತ್ತೆ ನೋಡಿ, ನಮ್ಮ ಬಾಲೆನೆ ಭಾರಿ ಇರ್ತೀವಿ ಏನು ಅಂತ ಕಂಡಿಲ್ ಹುಡುಗರು, ಬರೀ ಮೊಬೈಲ ಟಿವಿ ಏನು ಆಧುನಿಕ ಜಗತ್ತನ್ನ ಬಿದ್ದು ಓಡಾಕತ್ತಾವು. ನಮ್ದೇ ಬಾಲೆ ಭಾರಿ ನೆನ್ಸ್ಕೊಂಡು ನೋಡಿ ಈಗ ಖುಷಿ ಆಗ್ತದ.
0: ಈಗ ನೋಡಪ್ಪ ನನಗ ಮತ್ತೆ 40 ವರ್ಷ ಹಿಂದೆ ಹೋದಂಗ ಆಯ್ತು
1: ಹೌದು
0: ನನಗ.
1: ಹೌದು
0: ಹೌದಿಲ್ಲ
1: ನೋಡಪ್ಪ, ಮತ್ತೆ ಅವಾಗ ಬರ್ತಿರು ಹೊಸರು ಕೊಡಮು, ಹಿಂಗೆ ಬಾಲ್ ಯಾವಾಗ ಅವ ನೆನಪು ಮಾಡಮಂತ, ನೆನಪು ಮಾಡ್ಕೊಳಮಂತ.
0: ಈಗ ಏನ್ ಮಾಡು, ನಾ ಇದನ್ನ ಬ್ಯಾಗ್ನ್ಯಾಗ ಅವು ಜಾಮೂನ್ ಸಿಕ್ತಿದ್ದಿಲ್ಲ ಸಣ್ಣವನು,
1: ಹ್ಞೂ
0: ಅವು ಲಿಂಬುಳು ಪೇಪರ್ ಮಡ್ತ ಸಿಕ್ಕಾವು, ತಗೊಂಡ್ ಬಂದಿನಿ
1: ತಾತ ನನಗಿಷ್ಟ.
0: ಇಲ್ಲೇ ಕುಂತ ತಿನ್ನುನತ್ತ.
1: ತಾ
0: ಬರ್ರಿ ಅಲ್ಲಿ ಸಾಲಿ ಕಟ್ಟಿ ಮ್ಯಾಗ
1: ತಾ
0: ಹೋಗೋಣತ್ತ.
1: ನನಗೆ ಇಡ್ತಾ
0: ನಡಿ ನಿನ್ಗೆ ಎರಡು ಕೊಡ್ತೀನಿ, ಯಾಕೋ ಒಟ್ರು ಕೂಡೆ ತಿನ್ನು ನಡಿ.
1: ಬರ್ರಿ ಬರ್ರಿ
2: ನಡ್ರಿ ನಡ್ರಿ
1: ಸರ್. ಹೋಗಮ್ಮ ಮತ್ತೆ ಅವಾಗ ಕೊಡಮ್ ಹಿಂಗ
0: ಕೊಡುನಪ್ಪ.
1: ಬರ್ತಿ ಬರ್ತಿ
2: ಬರ್ತಿ ಬರ್ತಿ
0: ಹೋಗ್ಬರ್ರಿ.
2: ಹೋಗ್ಬರ್ರಿ
3: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮುತ್ತುರಾಜ್ ಯಲಗಟ್ಟಿ, ರೇವಣಸಿದ್ದು ಚಾಂದಕವಟೆ, ಮಹಾಂತೇಶ್ ಕೋತಿನ್ ಹಾಗೂ ಭಾರತಿ ಸುನಗಾರ್.
3: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
4: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
5: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
4: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 083352.

0: ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಗೌರಿ ಗಣೇಶ ಚತುರ್ಥಿಯಂದು ಆಕಾಶವಾಣಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ.
1: ಸೋಮವಾರ ಬೆಳಗ್ಗೆ 10 ಗಂಟೆಗೆ

ಇನ್ನು ನಾಳಿನ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳ ಆಧರಿಸಿದ ಕಾರ್ಯಕ್ರಮ ಕೇಳುವಿರಿ. 6:30 ಚಿಂತನ ಶಾಂತಲಾ ನಾಗರಾಜ್ ಅವರಿಂದ. 6:35 ರೈತರಿಗೆ ಸಲಹೆ. 6:40 ಜಾನಪದ ಸಂಗೀತ ಕಾರ್ಯಕ್ರಮ ಆಲಿಸುವಿರಿ ನಮ್ಮ ನಿಲಯದಿಂದ.

7:15 ಭಾವಗೀತೆಗಳು, 7:45 8:35 ಹಾಗೂ 9:30 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ ನಮ್ಮ ನಿಲಯದಿಂದ. 8:35 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಋತುಬಂಧ. ಭಾಗವಹಿಸುತ್ತಾರೆ ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಪುರ, ವೈದ್ಯಾಧಿಕಾರಿ ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 9:05 ಪ್ರಾಯೋಜಿತ ಕಾರ್ಯಕ್ರಮ ಪೆಡ್ರಿಯಾಟಿಕ್ ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮ. 9:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ. ನಂತರ ವಿಶೇಷ ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಹಾಗೂ ಜಾನಪದ ಗೀತೆಗಳನ್ನು ಆಲಿಸುವಿರಿ. 9:30 ಚಿತ್ರಗೀತೆಗಳು ನಮ್ಮ ನಿಲಯದಿಂದ.

ನಾಳೆ ಸಾಯಂಕಾಲ 5 ಗಂಟೆಗೆ ಚಜ್ಜಿ ರೊಟ್ಟಿ ಚೌಳಿಕಾಯಿ, ನಂತರ ಚಿತ್ರಗೀತೆ ಕಾರ್ಯಕ್ರಮಗಳು. 5:30ಕ್ಕೆ ಜ್ಞಾನವಾಣಿ ರಸಪ್ರಶ್ನೆ ನೇರ ಫೋನಿ ಕಾರ್ಯಕ್ರಮ ಆಲಿಸುವಿರಿ ನಮ್ಮ ನಿಲಯದಿಂದ. 6:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 6:50ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಸುಸ್ಥಿರ ಮೀನುಗಾರಿಕೆ ಮತ್ತು ಜಲಸಂಪನ್ಮೂಲ ಸಂರಕ್ಷಣೆ ಕುರಿತು ಡಾಕ್ಟರ್ ಚೇತನ್ ಎನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ, ಎಚ್ ಗೌಡ.

0: ರಾತ್ರಿ 8 ಗಂಟೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು, 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು, 9:30 ಯುವವಾಣಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿ ಅಭ್ಯಾಸ ಮಾಡುತ್ತಿರುವ ಹಾಸನದ ಸ್ಮೃತಿ ಎಸ್ಸಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮ ಕೇಳಿರಿ. ಸಮಯ 6:15. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ.
1: ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ NCI ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ

0: ಆರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ ಆಟವಾಡುತ್ತಾ ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
3: ಏನಮ್ಮ ಆ ಅಳ್ತಾ ಇರೋ ಮಗುನ ಹಾಗೂ ತಾಯಿನ ಒಳಗಡೆ ಕಳಿಸಿ.
4: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
3: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
2: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.

0: ಇಲ್ಲ.
1: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರೀಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
2: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
1: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
3: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
1: ಹೌದಾ?
2: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
4: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

0: ಆಕಾಶವಾಣಿ ಸಮಯ 6:20.
1: ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಆಶಾ ಪ್ರಕಟಿತ ಯತ್ ನವದಿಲ್ಲ್ಯಾಂ ವಿಶ್ವನೇತೃಭಿಃ ಸಮ್ಮಿಲಿತಂ ಶ್ವಸ್ತನಾದಾರಭಮಾಣಂ ಬ್ರಿಕ್ಸ್ ಶಿಖರ ಸಮ್ಮೇಳನಂ ವೈಶ್ವಿಕ ಕಲ್ಯಾಣಸ್ಯ ಆಕಾಂಕ್ಷಯಾ ಸಹ ಸಕಾರಾತ್ಮಕ ಚರ್ಚಾಯಾಃ ಆಧಾರೋ ಭವಿಷ್ಯತಿ. ಪ್ರಧಾನಮಂತ್ರಿ ಮೋದಿ ರೂಸ ದೇಶಸ್ಯ ರಾಷ್ಟ್ರಪತಿನಾ ವ್ಲಾದಿಮಿರ್ ಪುತಿನ್ ಇತ್ಯನೇನ ಸಹ ದ್ವೈಪಾಕ್ಷಿಕಂ ವಾರ್ತಾಲಾಪಂ ಕರಿಷ್ಯತಿ. ಪರಸ್ಪರ ಹಿತಸ್ಯ ವಿವಿಧ ವಿಷಯೇಷು ಚರ್ಚಾಂಚ ವಿಧಾಸ್ಯತಿ. ರಾಷ್ಟ್ರೀಯ ರಾಜಧಾನ್ಯಾಂ ಬ್ರಿಕ್ಸ್ ವ್ಯಾಪಾರ ಮಂಚಸ್ಯ ಆರಂಭಃ ಅಭವತ್. ವಿದೇಶ ಕಾರ್ಯಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಬ್ರಿಕ್ಸ್ ಸಂಸ್ಥಾಯಾಃ 20 ವರ್ಷಾಣಿ ಪೂರ್ತೌ. ವರ್ಧಮಾನ ವೈಶ್ವಿಕ ಅನಿಶ್ಚಿತತಾಯಾಃ ಮಧ್ಯೆ ಸುದೃಢ ಸತತ ವಿಕಾಸ ಸಹಕಾರಸ್ಯ ಚ ಆಹ್ವಾನಂ ಅಕರೋತ್. ಅಮೆರಿಕಾ ದೇಶೇ ನವ ಏಕಾದಶ ಆಕ್ರಮಣಸ್ಯ 25 ವರ್ಷ ಪೂರ್ತೌ. ಆತಂಕವಾದಂ ವಿರುದ್ಧ ಯುದ್ಧಾಯ ಭಾರತೇನ ದೃಢ ನಿಶ್ಚಯೋ ವಿಹಿತೋಸ್ತಿ. ಅಪಿ ಚ ಹಾಕಿ ಕ್ರೀಡಾಯಾಂ ಭಾರತಂ ಮಲೇಷಿಯಾ ದೇಶಂ 3-1 ಅಂಕೈಃ ಪರಾಜಿತ್ಯ ಚೀನ ದೇಶಸ್ಯ ಮೋಕವಿ ನಗರೆ ಪುರುಷ ಕನಿಷ್ಠ ಏಷ್ಯಾ ಕಪ್ ಇತ್ಯಸ್ಮಿನ್ ಅಂತಿಮ ಸ್ಪರ್ಧಾಯಾಂ ಸ್ಥಾನಂ ಪ್ರಾಪ್ನೋತ್. ಅಥ ವಾರ್ತಾಃ ವಿಶದೀಕೃತ್ಯ. ಶ್ವಃ ನವದಿಲ್ಲಿ ನಗರಸ್ಯ ಭಾರತ ಮಂಡಪೇ 18 ಬ್ರಿಕ್ಸ್ ಶಿಖರ ಸಮ್ಮೇಳನಂ ಭವಿಷ್ಯತಿ. ಎತದರ್ಥಂ ಮಂಚಃ

ಆಧುನಿಕ ತಂತ್ರಜ್ಞಾನಗಳ ಅಳವಡಿಕೆಗೆ ಚಾಲನೆ ನೀಡಿವೆ, ಮಾರುಕಟ್ಟೆ ಪ್ರವೇಶವನ್ನು ಸುಲಭಗೊಳಿಸಿವೆ ಮತ್ತು ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿವೆ. ಪರಿಣಾಮವಾಗಿ ಸ್ಥಿರ ಮತ್ತು ಸುಸ್ಥಿರ ಮೀನುಗಾರಿಕಾ ವಲಯಕ್ಕೆ ಬಲವಾದ ಅಡಿಪಾಯ ನಿರ್ಮಾಣವಾಗಿದೆ. ಕಳೆದ ದಶಕದಲ್ಲಿ ಸರ್ಕಾರ ಕೈಗೊಂಡ ಉಪಕ್ರಮಗಳ ಸಕಾರಾತ್ಮಕ ಪರಿಣಾಮ ಕ್ಷೇತ್ರದ ಪ್ರಗತಿಯಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತಿದೆ. ಭಾರತದ ವಾರ್ಷಿಕ ಮೀನು ಉತ್ಪಾದನೆಯು 2013-14 95.79 ಲಕ್ಷ ಟನ್ಗಳಷ್ಟಿತ್ತು. ಅದು 2024-25 ವೇಳೆಗೆ ಸಾರ್ವಕಾಲಿಕ ದಾಖಲೆಯಾದ 198 ಲಕ್ಷ ಟನ್ಗಳಿಗೆ ಏರಿಕೆಯಾಗುವ ಮೂಲಕ 2ಕ್ಕಿಂತ ಅಧಿಕ ಪಟ್ಟು ಹೆಚ್ಚಾಗಿದೆ. ಈ ಬೆಳವಣಿಗೆಯಲ್ಲಿ ಒಳನಾಡು ಮೀನುಗಾರಿಕೆ ಮತ್ತು ಜಲಕೃಷಿ ಕ್ಷೇತ್ರದ ಪಾತ್ರ ಅತ್ಯಂತ ದೊಡ್ಡದಾಗಿದೆ. ಇದೇ ಅವಧಿಯಲ್ಲಿ ಒಳನಾಡು ಮೀನು ಉತ್ಪಾದನೆಯು 61.36 ಲಕ್ಷ ಟನ್ಗಳಿಂದ 151.60 ಲಕ್ಷ ಟನ್ಗಳಿಗೆ ತಲುಪಿ 147% ಪ್ರಗತಿ ಸಾಧಿಸಿದೆ. ಇದೇ ರೀತಿ ದೇಶದ ಕಡಲ ಆಹಾರ ರಫ್ತು ಕೂಡ 2013-14 30,213 ಕೋಟಿ ರೂಪಾಯಿಗಳಿಂದ 2025-26 ವೇಳೆಗೆ 73,890 ಕೋಟಿ ರೂಪಾಯಿಗಳ ದಾಖಲೆ ಮಟ್ಟಕ್ಕೆ ತಲುಪಿದೆ. ಜಾಗತಿಕ ವ್ಯಾಪಾರ ಸವಾಲುಗಳು ಮತ್ತು ಸುಂಕಕ್ಕೆ ಸಂಬಂಧಿಸಿದ ತೊಡಕುಗಳ ನಡುವೆಯೂ ಭಾರತೀಯ ಕಡಲ ಆಹಾರ ಉತ್ಪನ್ನಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ಗಳಿಸಿರುವ ಈ ಮೆಚ್ಚುಗೆ ಮತ್ತು ಪ್ರಗತಿಯು ನಮ್ಮ ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಪರ್ಧಾತ್ಮಕತೆಗೆ ಸಾಕ್ಷಿಯಾಗಿದೆ. ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತಂತ್ರಜ್ಞಾನದ ಸಮ್ಮಿಲನವು ಹೊಸ ಕ್ರಾಂತಿಯನ್ನೇ ಸೃಷ್ಟಿಸಿದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಅಡಿಯಲ್ಲಿ ಮರುಸಂಚಾರ ಜಲಕೃಷಿ ವ್ಯವಸ್ಥೆ ಅಂದರೆ ಆರ್ಎಎಸ್ ಮತ್ತು ಬಯೋಫ್ಲಾಕ್ ತಂತ್ರಜ್ಞಾನಗಳಂತಹ ಸುಧಾರಿತ ಉತ್ಪಾದನಾ ವಿಧಾನಗಳನ್ನು ದೊಡ್ಡ ಮಟ್ಟದಲ್ಲಿ ಅಳವಡಿಸಿಕೊಳ್ಳಲಾಗುತ್ತಿದೆ. ಪಂಜರ ಕೃಷಿಯಂತಹ ಇತರ ಆಧುನಿಕ ಪದ್ಧತಿಗಳ ಜೊತೆಗೆ ಈ ಹೊಸ ತಂತ್ರಜ್ಞಾನಗಳು ಹೆಚ್ಚು ಸಂಪನ್ಮೂಲ ಭರಿತ ಮತ್ತು ವಾಣಿಜ್ಯಿಕವಾಗಿ ಲಾಭದಾಯಕ ಜಲಕೃಷಿಗೆ ಹಾದಿ ಮಾಡಿಕೊಟ್ಟಿವೆ. ಇವು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸಬಲ್ಲ ಶಕ್ತಿಯುತ ಮತ್ತು ಭವಿಷ್ಯ ಸಜ್ಜಿತ ಜಲಕೃಷಿ ವ್ಯವಸ್ಥೆಯನ್ನು ನಿರ್ಮಿಸುತ್ತಿವೆ. ಆರ್ಎಎಸ್ ಮತ್ತು ಬಯೋಫ್ಲಾಕ್ ತಂತ್ರಜ್ಞಾನಗಳು ನಿಯಂತ್ರಿತ ಪರಿಸರದಲ್ಲಿ ಉತ್ಪಾದನೆಗೆ ಅವಕಾಶ ನೀಡುವುದರಿಂದ ಮೀನುಗಳ ಗುಣಮಟ್ಟ, ಜೈವಿಕ ಭದ್ರತೆ ಮತ್ತು ಪತ್ತೆ ಹಚ್ಚುವಿಕೆಯನ್ನು ಖಚಿತಪಡಿಸುತ್ತವೆ. ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತದ ಕಡಲ ಆಹಾರ ಉತ್ಪನ್ನಗಳ ಮೌಲ್ಯ ಮತ್ತು ಬೇಡಿಕೆಯನ್ನು ಗಮನಾರ್ಹವಾಗಿ ಹೆಚ್ಚಿಸಿದೆ. ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಉತ್ತರಾಖಂಡ ಹಾಗೂ ಹಿಮಾಚಲ ಪ್ರದೇಶದ ಶೀತಲ ನೀರಿನ ಪ್ರದೇಶಗಳಲ್ಲಿ ಟ್ರೌಟ್ ಮೀನು ಸಾಕಣೆಗೆ ವ್ಯಾಪಕವಾಗಿ ಬಳಸಲಾಗುತ್ತಿದೆ. ಜೊತೆಗೆ ಉಪ್ಪು ಮತ್ತು ಸವಳು ನೀರಿನಲ್ಲಿ ಸೀಗಡಿ ಕೃಷಿ ಹಾಗೂ ಅಲಂಕಾರಿಕ ಮೀನುಗಳ ಉತ್ಪಾದನೆಗೂ ಇವು ಪ್ರೋತ್ಸಾಹ ನೀಡಿವೆ. ಜಲಕೃಷಿ ಕ್ಷೇತ್ರದ ಸಮಗ್ರ ವಿಕಸನಕ್ಕೆ ಈ ಕಾರ್ಯಕ್ರಮಗಳು ಮುನ್ನುಡಿ ಬರೆದಿವೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

ಆಕಾಶವಾಣಿ ವಿಜಯಪುರ ಕೇಂದ್ರ. ಈಗ ಕೇಳಿ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಶ್ವೇತಾ ತಂದೆ ಬಸವರಾಜ್ ಮರಾಠಿ, ವಯಸ್ಸು 19, ಜಾತಿ ಹಿಂದೂ ಮರಾಠ, ಉದ್ಯೋಗ ಶಿಕ್ಷಣ, ಲಿಂಗದಳ್ಳಿ ತಾಳಿಕೋಟೆ ತಾಲೂಕಿನ ಮಹಿಳೆಯಾಗಿದ್ದು ಶಾರೀರಿಕವಾಗಿ ತಳ್ಳಗೆ ಸದೃಢ ಮೈಕಟ್ಟು ಹೊಂದಿದ್ದು ಗೋಧಿ ಬಣ್ಣ, ದುಂಡು ಮುಖ, 5 ಫೋಟು ಎತ್ತರವಿರುತ್ತಾಳೆ. ಕನ್ನಡ ಭಾಷೆಯ ಬಲ್ಲವಳಾಗಿದ್ದು ಹಳದಿ ಮಿಶ್ರಿತ ನೀಲಿ ಬಣ್ಣದ ಟಾಪ್ ಮತ್ತು ಕಪ್ಪು ಬಣ್ಣದ ಜೀನ್ಸ್ ಪ್ಯಾಂಟು ಧರಿಸಿರುತ್ತಾಳೆ. ಈ ರೀತಿಯಾಗಿರುವಂಥ ಮಹಿಳೆಯು ಪತ್ತೆಯಾದಲ್ಲಿ PSI ತಾಳಿಕೋಟೆ ಇವರನ್ನು ಸಂಪರ್ಕಿಸಲು ಕೋರಲಾಗಿದೆ. ಪ್ರಕಟಣೆಯನ್ನು ಕೇಳಿದಿರಿ.

ಆಕಾಶವಾಣಿ ವಿಜಯಪುರ ಕೇಂದ್ರ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
1: ಕೆಲವರೇ ಗಮನಿಸಿ, ಇದೇ ಶುಕ್ರವಾರ 11 ಸಂಜೆ 6:50 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಾಕುಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಪಶು ಸಂಗೋಪನೆ ಮತ್ತು ಪಶು ವೈದ್ಯಕೀಯ ಇಲಾಖೆಯ ನಿರ್ದೇಶಕರಾದ ಡಾ ಶ್ರೀನಿವಾಸ್ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488. ಎಸ್ಟಿಡಿ ಕೋಡ್ ಸಂಖ್ಯೆ 0800. ಗಮನಿಸಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 11 ಸಂಜೆ 6:50 ಹಲೋ ಕೃಷಿರಂಗ ಕಾರ್ಯಕ್ರಮದ ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಗಮನಿಸಿ, ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ ಈ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
3: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October
6: 2026. Har gareeb, har vyakti tak poshan pahunchana bhi sarkar ki prathmikta hai.
5: Connect with your nearest Anganwadi today, because Hamari Anganwadi hai, Hamari Zimmedari.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ನವೆಂಬರ್ 1ರೊಳಗೆ ಅಕ್ರಮ ಬಂದೂಕುಗಳನ್ನು ಸರ್ಕಾರಕ್ಕೆ ಒಪ್ಪಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಕಸ್ತೂರಿ ರಂಗನ ವರದಿ ಜಾರಿಗೆ ವಿರೋಧ, ಶಿವಮೊಗ್ಗ ಕೊಡಗಿನಲ್ಲಿ ಪ್ರತಿಭಟನೆ. ಕಾವೇರಿ ಜಲ ವಿವಾದ, ಸೋಮವಾರ ಸುಪ್ರೀಂಕೋರ್ಟ್ನಲ್ಲಿ ರಾಜ್ಯದ ಅರ್ಜಿ ವಿಚಾರಣೆ. ನವದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಯಾದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಶೀಘ್ರವೇ ಸಚಿವ ಸಂಪುಟ ಭರ್ತಿ ಮಾಡುವಂತೆ ಮನವಿ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಲು ಪ್ರಾಯೋಗಿಕವಾಗಿ ಜೆಟ್ ಪ್ಯಾಚರ್ ಯಂತ್ರ ಬಳಕೆ. ನವೆಂಬರ್ 1ರೊಳಗೆ ಪರವಾನಗಿ ಇಲ್ಲದ ಅಕ್ರಮ ಬಂದೂಕು ಹಾಗೂ ಶಸ್ತಾಸ್ತ್ರಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಇಲ್ಲವಾದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಅರಣ್ಯ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳ ಭತ್ತೆ ಕುರಿತಂತೆ ಆರ್ಥಿಕ ಇಲಾಖೆಯ ಬಳಿ ಚರ್ಚೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಅರಣ್ಯ ಅಧಿಕಾರಿಗಳು ತೇಗದ ಸಿರಿ ಯೋಜನೆ ಯಶಸ್ಸಿಗೆ ಶ್ರಮಿಸುವಂತೆ ಕರೆ ನೀಡಿದ್ದಾರೆ. ಇದರಿಂದ ರೈತರಿಗೆ ಹೆಚ್ಚಿನ ಲಾಭವಾಗಲಿದೆ, ಜೊತೆಗೆ ಅರಣ್ಯ ಇಲಾಖೆಯ ಆದಾಯವನ್ನು ಹೆಚ್ಚಿಸುವ ಬಗ್ಗೆಯೂ ಎಲ್ಲರೂ ಗಮನಹರಿಸುವಂತೆ ತಿಳಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಶಿವಮೊಗ್ಗದಲ್ಲಿ ಈಸೂರಿನಿಂದ ಶಿಕಾರಿಪುರದವರೆಗೆ ಕಾಂಗ್ರೆಸ್ ಪಾದಯಾತ್ರೆ ನಡೆಸಿತು. ಪಾದಯಾತ್ರೆಯಲ್ಲಿ ರೈತರು, ಕೃಷಿ ಕಾರ್ಮಿಕರು, ಸಾರ್ವಜನಿಕರು ಭಾಗವಹಿಸಿದ್ದರು. ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ಯಾವುದೇ ಕಾರಣಕ್ಕೂ ವರದಿ ಜಾರಿಗೆ ಅವಕಾಶ

0: ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಏಳನೇ ಬಾರಿ ಕರಡು ಅಧಿಸೂಚನೆ ಹೊರಡಿಸಿರುವುದನ್ನು ಖಂಡಿಸಿದ ಅವರು, ವರದಿ ಜಾರಿ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಹಠಬೇಕೆ ಎಂದು ಪ್ರಶ್ನಿಸಿದ್ದಾರೆ. ಬಿಜೆಪಿ ಶಾಸಕರು ಕಸ್ತೂರಿರಂಗನ್ ವರದಿ ವಿಚಾರದಲ್ಲಿ ಜನರನ್ನು ದಿಕ್ಕು ತಪ್ಪಿಸುವ ಹೇಳಿಕೆ ನೀಡುತ್ತಿದ್ದು, ಸಂಸತ್ತಿನಲ್ಲಿಯೂ ಪ್ರಸ್ತಾಪಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಕೊಡಗಿನಲ್ಲಿಯೂ ಕಸ್ತೂರಿರಂಗನ್ ವರದಿ ವಿರೋಧಿಸಿ ಪ್ರತಿಭಟನಾ ಸಮಾವೇಶ ನಡೆಯಿತು. ಸುಮಾರು 2.5 ಗಂಟೆಗಳ ಕಾಲ ಮುಖ್ಯ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಸಕ ಮಂಥರ್ಗೌಡ ಮಾತನಾಡಿ, ಯಾವುದೇ ಕಾರಣಕ್ಕೂ ಕಸ್ತೂರಿರಂಗನ್ ವರದಿ ಜಾರಿಗೊಳಿಸಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಸಂಬಂಧ ರಾಜ್ಯ ಸರ್ಕಾರ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿ ಸೋಮವಾರ ಸುಪ್ರೀಂಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಉಲ್ಲಂಘಿಸಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರೆ ಅರ್ಜಿ ತಿರಸ್ಕೃತಗೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಕಾನೂನು ತಜ್ಞರ ಸಲಹೆಯಂತೆ ಸೋಮವಾರದವರೆಗೆ ತಮಿಳುನಾಡಿಗೆ ನೀರು ಹರಿಸುವುದು ಅನಿವಾರ್ಯವಾಗಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ರೈತರ ಬೆಳೆಗಳಿಗೆ ಕಟ್ಟು ನೀರು ಪದ್ಧತಿಯಲ್ಲಿ ನೀರು ಪೂರೈಸಲಾಗುತ್ತಿದೆ. ಮುಂದಿನ ಡಿಸೆಂಬರ್ನಿಂದ ಜೂನ್ವರೆಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ತಕ್ಕಂತೆ ಕಾವೇರಿ ಜಲಾನಯನ ಪ್ರದೇಶದ 4 ಪ್ರಮುಖ ಜಲಾಶಯಗಳಲ್ಲಿ ನೀರು ಸಂಗ್ರಹಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಮೇಕೆದಾಟು ಯೋಜನೆ ಸಂಬಂಧ ಈಗಾಗಲೇ ಕೇಂದ್ರ ಜಲಶಕ್ತಿ ಸಚಿವರೊಂದಿಗೆ ಸಮಾಲೋಚನೆ ನಡೆಸಲಾಗಿದ್ದು, ಶೀಘ್ರವೇ ಅನುಮೋದನೆ ದೊರೆಯುವ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯ ಸಿದ್ದರಾಮಯ್ಯ ಅವರು ನವದೆಹಲಿಯಲ್ಲಿ ಇಂದು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿದ್ದಾರೆ. ಈ ವೇಳೆ ಸಚಿವ ಸಂಪುಟವನ್ನು ಆದಷ್ಟು ಶೀಘ್ರವೇ ಭರ್ತಿ ಮಾಡುವಂತೆ ವರಿಷ್ಠರಿಗೆ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿ ವರದಿಯನ್ನು ಶೀಘ್ರವೇ ಜಾರಿಗೆ ತರುವಂತೆ ಒತ್ತಾಯಿಸಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ಬಳಿಕ ಸಿದ್ದರಾಮಯ್ಯ ಅವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನು ಭೇಟಿಯಾಗಿ ರಾಜ್ಯದ ರಾಜಕೀಯ ಪರಿಸ್ಥಿತಿ ಹಾಗೂ ಮುಂಬರುವ ಚುನಾವಣೆಗಳಿಗೆ ಪಕ್ಷದ ಸಿದ್ದತೆಗಳ ಕುರಿತು ಚರ್ಚಿಸಿದ್ದಾರೆ. ರಾಮನಗರದಲ್ಲಿ ಇತ್ತೀಚೆಗೆ ಪತ್ತೆಯಾದ ನಕಲಿ ಔಷಧ ಜಾಲದ ಕುರಿತು ತನಿಖೆ ನಡೆಸುತ್ತಿರುವ ರಾಜ್ಯದ ಎಸ್ಐಟಿ ತಂಡ ದೇಶಾದ್ಯಂತ 10 ಸ್ಥಳಗಳಲ್ಲಿ ದಾಳಿ ನಡೆಸಿದೆ. ಹರಿಯಾಣ, ಮಹಾರಾಷ್ಟ್ರ, ತಮಿಳುನಾಡು, ಹಿಮಾಚಲ ಪ್ರದೇಶ, ತೆಲಂಗಾಣ ಹಾಗೂ ರಾಜ್ಯದ ಹಲವೆಡೆ ದಾಳಿ ನಡೆದಿದೆ. ನಕಲಿ ಔಷಧ ತನಿಖೆಯ ಭಾಗವಾಗಿ ಎಸ್ಐಟಿ ಮತ್ತು ಔಷಧ ನಿಯಂತ್ರಣ ಇಲಾಖೆ ಜಂಟಿಯಾಗಿ ಈ ದಾಳಿ ನಡೆಸಿದೆ. ನಕಲಿ ಔಷಧ ಜಾಲಕ್ಕೆ ಸಂಬಂಧಿಸಿದಂತೆ ಅಂತಾರಾಷ್ಟೀಯ ಸಂಪರ್ಕಗಳು ಮತ್ತು ನಕಲಿ ಲೇಬಲ್ಗಳ ಮೂಲದ ಬಗ್ಗೆಯೂ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನು ಜೆಟ್ ಪ್ಯಾಚರ್ ಯಂತ್ರ ಬಳಸಿ ವೈಜ್ಞಾನಿಕ ವಿಧಾನದಲ್ಲಿ ಮುಚ್ಚುವ ಅಭಿಯಾನಕ್ಕೆ ಸಚಿವ ಕೃಷ್ಣಬೈರೇಗೌಡ ಇಂದು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಸಣ್ಣ ಪ್ರಮಾಣದ ರಸ್ತೆ ಗುಂಡಿಗಳನ್ನು ಮುಚ್ಚಲು ಈ ತಂತ್ರಜ್ಞಾನ ಸೂಕ್ತ ಎಂದು ತಿಳಿಸಿದ್ದಾರೆ. ಭವಿಷ್ಯದಲ್ಲಿ ಪರಿಸ್ಥಿತಿಗೆ ತಕ್ಕಂತೆ ವಿವಿಧ ತಂತ್ರಜ್ಞಾನಗಳ ಬಳಕೆಗೆ ಇಂದು ಪ್ರಾಯೋಗಿಕವಾಗಿ ಚಾಲನೆ ನೀಡಲಾಗಿದೆ. ಈ ಜೆಟ್ ಪ್ಯಾಚರ್ ಬಳಸಿ ಆಳವಾದ ಗುಂಡಿಗಳನ್ನು ಮುಚ್ಚಲು ಸಾಧ್ಯವಿಲ್ಲ, ಕೇವಲ 2-3 ಇಂಚಿನ ಗುಂಡಿಗಳನ್ನು ಮುಚ್ಚಲು ಇದು ಸಹಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಾಯೋಗಿಕವಾಗಿ ಗುಂಡಿ ಮುಚ್ಚುವ ಕಾರ್ಯ ಆರಂಭಿಸಲಾಗಿದ್ದು, ಇದು ಯಶಸ್ವಿಯಾದರೆ ಶೀಘ್ರದಲ್ಲೇ ಎಲ್ಲ ಪಾಲಿಕೆಯ ವ್ಯಾಪ್ತಿಯಲ್ಲೂ ಈ ಯಂತ್ರ ಬಳಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಹಿರಿಯ ನಾಗರಿಕರು, ಅಂಗವಿಕಲರು ಮತ್ತು ಅನಿವಾಸಿ ಮತದಾರರ ಪರವಾಗಿ ಅವರ ಕುಟುಂಬದ ವಯಸ್ಕ ಸದಸ್ಯರು ಹಾಜರಾಗಲು ಅವಕಾಶ ನೀಡುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಚುನಾವಣಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಎಲ್ಲಾ ಮತದಾರರ ನೋಂದಣಿ ಅಧಿಕಾರಿಗಳಿಗೆ ಈ ಸೂಚನೆ ರವಾನಿಸಿದ್ದಾರೆ. ಈ ವರ್ಷದ May 14 ಹೊರಡಿಸಿದ ಪತ್ರದ ಆಧಾರದ ಮೇಲೆ ಈ ನಿರ್ದೇಶನ ನೀಡಿದ್ದಾರೆ. ಭಾರತೀಯ ಸಸ್ಯತಳಿ ಸಂಪನ್ಮೂಲಗಳ ಸಂಸ್ಥೆ ನವದೆಹಲಿ ಹಾಗೂ ಭಾರತೀಯ ತೋಟಗಾರಿಕಾ ಸಂಸ್ಥೆ ಬೆಂಗಳೂರು ಸಹಯೋಗದಲ್ಲಿ ಇದೇ 17-19 ಬೆಂಗಳೂರಿನ ಹೆಸರಘಟ್ಟದಲ್ಲಿ ಭಾರತದ ಸಸ್ಯ ಆನುವಂಶಿಕ ಸಂಪನ್ಮೂಲಗಳ ಸದ್ಬಳಕೆ ಕುರಿತು

0: ರಾಷ್ಟೀಯ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ವಿಚಾರ ಸಂಕಿರಣದಲ್ಲಿ ಪ್ರಮುಖವಾಗಿ ಪರ್ಯಾಯ ದ್ವೀಪ, ಭಾರತದ ಅನುವಂಶಿಕ ಪರಂಪರೆಯ ಸಂರಕ್ಷಣೆ, ಸುಸ್ಥಿರ ಬಳಕೆಗಾಗಿ ಅನುವಂಶಿಕ ವೈವಿಧ್ಯತೆಯ ವೈಜ್ಞಾನಿಕ ಅನಾವರಣ ಸೇರಿದಂತೆ ಐದು ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ಅರಣ್ಯ ವನ್ಯಜೀವಿ ಸಂಪತ್ತನ್ನು ಸಂರಕ್ಷಿಸಲು ಪ್ರಾಣತ್ಯಾಗ ಮಾಡಿದ ಅರಣ್ಯ ಇಲಾಖೆಯ ಹುತಾತ್ಮರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆಯನ್ನು ಇಂದು ಬೆಳಗಾವಿಯಲ್ಲಿ ಅರಣ್ಯ ಇಲಾಖೆಯ ವತಿಯಿಂದ ಆಯೋಜಿಸಲಾಗಿತ್ತು. ನ್ಯಾಯಾಂಗ ಇಲಾಖೆ ಹಾಗೂ ಅರಣ್ಯ ಇಲಾಖೆಗೆ ಬಹಳ ಹತ್ತಿರದ ಸಂಬಂಧವಿದ್ದು ಅರಣ್ಯ ಸಂರಕ್ಷಣೆ ಮಾಡುವುದು ಸರ್ವೋಚ್ಚ ನ್ಯಾಯಾಲಯ ಹಾಗೂ ನ್ಯಾಯಾಂಗ ಇಲಾಖೆಯ ಪ್ರಮುಖ ಉದ್ದೇಶವಾಗಿದೆ ಎಂದು ಧಾರವಾಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಎನ್ವಿ ವಿಜಯ್ ತಿಳಿಸಿದ್ದಾರೆ. ವಿಕಸಿತ ಭಾರತ ಯಂಗ್ ಲೀಡರ್ಸ್ ಡೈಲಾಗ್ 2027 ಕಾರ್ಯಕ್ರಮದ ಅಂಗವಾಗಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ಮೇರಾ ಯುವ ಭಾರತ್ ಮೂಲಕ ವಿಕಸಿತ ಭಾರತ ರಸಪ್ರಶ್ನೆ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಮೈ ಭಾರತ್ ಹಾವೇರಿ ಜಿಲ್ಲಾ ಉಸ್ತುವಾರಿ ಅಧಿಕಾರಿ ಬಿ ಶರಣ್ಯ ಹೇಳಿದ್ದಾರೆ. ಹಾವೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2047 ವೇಳೆಗೆ ಭಾರತವನ್ನು ವಿಕಸಿತ ಭಾರತ ಮಾಡುವ ದಿಸೆಯಲ್ಲಿ ಯುವಜನರ ಜ್ಞಾನ, ನಾಯಕತ್ವ ಗುಣ, ಚಿಂತನಾ ಸಾಮರ್ಥ್ಯ ಹಾಗೂ ದೇಶದ ಅಭಿವೃದ್ಧಿಯ ಕುರಿತು ಅರಿವು ಹೆಚ್ಚಿಸುವ ಉದ್ದೇಶದಿಂದ ಈ ರಸಪ್ರಶ್ನೆ ಆಯೋಜಿಸಲಾಗಿದೆ. ಹಾವೇರಿ ಜಿಲ್ಲೆಯ 15-29 ವರ್ಷ ವಯಸ್ಸಿನ ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬಹುದು ಎಂದು ಮಾಹಿತಿ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಿಗದಿಪಡಿಸಿರುವ ಸಹಾಯಕ ತೋಟಗಾರಿಕಾ ಅಧಿಕಾರಿ ಹಾಗೂ ಸಹಾಯಕ ತೋಟಗಾರಿಕೆ ನಿರ್ದೇಶಕ ಹುದ್ದೆಗಳ ನೇಮಕಾತಿ ಪರೀಕ್ಷಾ ದಿನಾಂಕಗಳನ್ನು ಮುಂದೂಡುವಂತೆ ಸಂಸದ ಗೋವಿಂದ ಎಂ ಕಾರಜೋಳ ಮುಖ್ಯಮಂತ್ರಿಗೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿಸುವಲ್ಲಿ ಅಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ಕೋಲಾರ ಅಪರ ಜಿಲ್ಲಾಧಿಕಾರಿ ಎಸ್ಎಂ ಮಂಗಳ ನಿರ್ದೇಶನ ನೀಡಿದ್ದಾರೆ. ಬಳ್ಳಾರಿ ಜಿಲ್ಲಾ ಕೇಂದ್ರದಲ್ಲಿ 79ನೇ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯನ್ನು ಇದೇ 17ರಂದು ಆಯೋಜಿಸಲಾಗಿದೆ. ರಾಷ್ಟ್ರ ಧ್ವಜಾರೋಹಣ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಕುರಿತು ಉಪನ್ಯಾಸ, ಹೈದರಾಬಾದ್ ಕರ್ನಾಟಕ ವಿಮೋಚನೆಗೆ ಹೋರಾಟ ನಡೆಸಿದವರಿಗೆ ಗೌರವ ಸನ್ಮಾನ ನೆರವೇರಲಿದೆ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವೆಂಬರ್ 1ರೊಳಗೆ ಅಕ್ರಮ ಬಂದೂಕುಗಳನ್ನು ಸರ್ಕಾರಕ್ಕೆ ಒಪ್ಪಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ವಿರೋಧ, ಶಿವಮೊಗ್ಗ ಕೊಡಗಿನಲ್ಲಿ ಪ್ರತಿಭಟನೆ. ಕಾವೇರಿ ಜಲ ವಿವಾದ, ಸೋಮವಾರ ಸುಪ್ರೀಂಕೋರ್ಟ್ನಲ್ಲಿ ರಾಜ್ಯದ ಅರ್ಜಿ ವಿಚಾರಣೆ. ನವದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಯಾದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶೀಘ್ರವೇ ಸಚಿವ ಸಂಪುಟ ಭರ್ತಿ ಮಾಡುವಂತೆ ಮನವಿ. ಮತ್ತು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಲು ಪ್ರಾಯೋಗಿಕವಾಗಿ ಜೆಟ್ ಪ್ಯಾಚರ್ ಯಂತ್ರ ಬಳಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ, ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
2: ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಇಂದಿನ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ ಈ ಕುರಿತು ಭಾಗವಹಿಸುತ್ತಾರೆ ಹೆಬ್ಬಾಳದ ಪಶು ವೈದ್ಯಕೀಯ ಕಾಲೇಜಿನ ಹಿರಿಯ ಪ್ರಾಧ್ಯಾಪಕರಾದ ಡಾ ವೀರೇಗೌಡ ಅವರು. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ.
3: ನಮಸ್ಕಾರ, ಹಲೋ ಕೃಷಿರಂಗ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೆಳಗುರೆ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ತಮಗೆಲ್ಲ ತಿಳಿದಿರೋ ಹಾಗೆ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯವಾಗಿದೆ. ನಮ್ಮ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ಬೀದರ್ನಲ್ಲಿರುವ ಪಶು ವೈದ್ಯಕೀಯ ಮತ್ತು

0: ಮೀನುಗಾರಿಕಾ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ ಹೆಬ್ಬಾಳದಲ್ಲಿರುವ ಪಶು ವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ವೀರೇಗೌಡ ಬಿಎಂ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ವೀರೇಗೌಡ ಅವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ತಿಮ್ಮಪ್ಪಗೌಡ್ರೆ.
0: ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ. ನಮ್ಮ ಪ್ರಶ್ನೆ ಕೇಳಬೇಕಂದ್ರೆ ದಯವಿಟ್ಟು ನಮ್ಮ ಫೋನ್ ಸಂಖ್ಯೆನ ಬರ್ಕೊಳ್ರಿ. ಫೋನ್ ಸಂಖ್ಯೆ ಈ ರೀತಿ ಇವೆ: 2237744777, 2237448, 2237449. ಎಸ್ಟಿಡಿ ಕೋಡ್ 080. ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಕೇಳಿ. ಸಾಕು ಪ್ರಾಣಿಗಳಲ್ಲಿ ಕಂಡುಬರುವಂತಹ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ, ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯವಾಗಿದೆ. ನಾನೇ ಒಂದು ಪ್ರಶ್ನೆಯನ್ನ ಡಾಕ್ಟರ್ ವೀರೇಗೌಡ ಅವರಿಗೆ ಕೇಳ್ತಾ ಇದ್ದೇನೆ. ಡಾಕ್ಟರ್ ವೀರೇಗೌಡ ಅವರೇ, ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮದ ಸಂಕ್ಷಿಪ್ತ ಮಾಹಿತಿ ನಮ್ಮ ರಾಜ್ಯದ ಎಲ್ಲ ಕೇಳುಗರಿಗೂ ಮಾಹಿತಿ ಮಾಡಿಕೊಡಿ.
1: ಅಗತ್ಯವಾಗಿ ಪ್ರೇಮಪ್ಪ ಗೌಡ್ರೆ, ಒಳ್ಳೆಯ ವಿಷಯನೇ ಇವತ್ತು ಚರ್ಚೆಗೆ ಇಟ್ಕೊಂಡಿದ್ದೀರಿ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕರಿಸುತ್ತಾ, ನೋಡಿ, ನಮ್ಮ ಸಾಕು ಪ್ರಾಣಿಗಳು ಅಂತ ನಾವು ಹೇಳೋದಾದರೆ ಈ ಹಸು, ಎಮ್ಮೆ, ಕುರಿ, ಮೇಕೆ, ಹಂದಿ, ನಾಯಿ ಅಷ್ಟೇ ಏಕೆ, ಈ ಬೆಕ್ಕು, ಕೋಳಿಗಳನ್ನು ಕೂಡ ನಮ್ಮ ಮನುಷ್ಯರು ಅನೇಕ ಪ್ರಾಚೀನ ಕಾಲದಿಂದಲೂ ತಮ್ಮ ಉಪಯೋಗಕ್ಕಾಗಿ ಇಲ್ಲವೇ ಪ್ರೀತಿ ಪಾತ್ರವಾಗಿ ಮುದ್ದಿಗಾಗಿ ತನ್ನ ವಾಸ್ತವ್ಯದ ಜೊತೆಗೆ ಅವುಗಳನ್ನು ಕೂಡ ಸಾಕುವಂತ ಬರ್ತಾ ಇದ್ದಾರೆ. ಇದರಿಂದ ಮನುಷ್ಯ ಅನೇಕ ಉಪಯೋಗಗಳು ಕೂಡ ಪಡ್ತಾ ಇದ್ದಾನೆ ಗೌಡ್ರೆ. ತನ್ನ ಆರ್ಥಿಕ ಲಾಭ ಪಡಿತಾ ಇದ್ದಾರೆ, ತನ್ನ ಬದುಕನ್ನು ಸುಸ್ಥಿರವಾಗಿ ಇಟ್ಕೊಳ್ಳುವಲ್ಲಿ ಅನ್ನು ಬಹುತೇಕವಾಗಿ ಯಶಸ್ಸನ್ನು ಕಂಡಿದ್ದಾನೆ. ಹೀಗೆ ನಾವು ನಮ್ಮ ಮನುಷ್ಯರಿಗೆ ಈಗ ನಮಗೆ ನಿಮಗೆ ಹೇಗೆ ಕಾಯಿಲೆಗಳು ಬರ್ತವೆ, ನಾವು ಹೇಗೆ ಡಾಕ್ಟರ್ ಹತ್ರ ಹೋಗಿ ನಾವು ಚಿಕಿತ್ಸೆ ಪಡ್ಕೊಳ್ತೀವೋ ಅದೇ ರೀತಿಯಲ್ಲಿ ನಾವು ಸಾಕುವ ಪ್ರಾಣಿಗಳಿಗೂ ಕೂಡ ಕಾಯಿಲೆಗಳು ಬರಬಹುದು. ಇದರಲ್ಲಿ ಕೆಲವೊಂದು ಕಾಯಿಲೆಗಳು ಪ್ರಾಣಿಗಳಿಗಷ್ಟೇ ಸೀಮಿತ ಆಗಿರಲ್ಲ, ಮನುಷ್ಯರಿಗೂ ಹರಡ್ಬೋದು ಅಥವಾ ಮನುಷ್ಯರಿಂದ ಈ ನಮ್ಮ ಸಾಕುವಂಥ ಪ್ರಾಣಿಗಳು ಕೂಡ ಹರಡ್ಬೋದಾದಂಥ ಒಂದು ಸಂಭವನೀಯ ಇರ್ತದೆ.
0: ಒಂದು ಕರೆಯನ್ನ ತೆಗೆದುಕೊಳ್ಳೋಣ. ಹಲೋ ಕೃಷ್ಣರಂಗ. ಹಲೋ
2: ಸರ್, ನಮಸ್ತೆ.
0: ನಮಸ್ಕಾರ, ಹೆಸರು ಹೇಳಿ, ಎಲ್ಲಿಂದ?
2: ನಾನು ಕಾರ್ಕಳ ವರಂಗದಿಂದ ರಾಮಣ್ಣ ಅಂತ ಮಾತಾಡೋದು.
0: ಕೇಳಿ ರಾಮಣ್ಣ ಅವ್ರ ಪ್ರಶ್ನೆನ.
2: ಡಾಕ್ಟರ್ಗೆ ನಮಸ್ತೆ.
1: ನಮಸ್ತೆ ರಾಮಣ್ಣ ಅವ್ರೆ, ಹೇಳಿ, ಕೇಳಿಸ್ತಾ ಇದೆ.
2: ಇದು ದನಗಳಿಗೆ ಆ ವರ್ಷಕ್ಕೆ 2 ಸಲ ಲಸಿಕೆ ಕೊಡ್ತಾರಲ್ಲ ಸರ್?
1: ಹೌದು.
2: ಅದಕ್ಕೆ ಮತ್ತು ರಾಸುಗಳಿಗೆ ಎಷ್ಟು ತಿಂಗಳಾದ್ಮೇಲೆ ಲಸಿಕೆ ಕೊಡ್ಬೋದು? ನನ್ನ ಒಂದನೇ
0: ರೇಡಿಯೋ ಸೆಟ್ ದೂರ ಇಡಿ ರಾಮಣ್ಣ ಅವ್ರೆ, ರೇಡಿಯೋ ಸೆಟ್ ದೂರ ಇಡಿ.
2: ದೂರ ಬಂದಿದ್ದೇನೆ ಸರ್.
0: ರೇಡಿಯೋ ಸೆಟ್ ದೂರ ಇಟ್ಟು ನೀವು ಮಾತಾಡಿ
1: ರಾಮನ್ ಅವರೇ. ನಿಮ್ ಪ್ರಶ್ನೆ ನನಗೆ ಅರ್ಥ ಆಯ್ತು.
2: ದೂರ ಬಂದಿದೆ.
0: ಆಯ್ತು,
1: ನೋಡಿ, ಯಾವುದೇ ರಾಸುಗಳಿಗೆ ನೀವು ಮೊಟ್ಟ ಮೊದಲನೇ ಬಾರಿಗೆ ಲಸಿಕೆ ಕೊಡಬೇಕಾದ್ರೆ ಅವು 3 ತಿಂಗಳ ಮೇಲ್ಪಟ್ಟ ರಾಸು ಆಗಿರ್ಬೇಕು. ಕೆಲವೊಮ್ಮೆ 3.5 ತಿಂಗಳು 4 ತಿಂಗಳು ಅಂತ ಹೇಳ್ತೀವಿ ನಾವು. 3 ತಿಂಗಳ ಮೇಲ್ಪಟ್ಟ ರಾಸು ಆಗಿದ್ರೆ ಅದಕ್ಕೆ ನೀವು ಜಂತು ಔಷಧಿ ಕೊಡಿಸಿದ ನಂತರ ಮೊದಲನೇ ಬಾರಿಗೆ ಲಸಿಕೆ ಕೊಡಬೇಕು. ಇನ್ನು ಯಾವ್ಯಾವ ಲಸಿಕೆ ಕೊಡಬೇಕು ಅನ್ನೋದಾದ್ರೆ, ಮೊಟ್ಟ ಮೊದಲನೇ ಬಾರಿಗೆ ವರ್ಷಕ್ಕೆ 2 ಬಾರಿ ಕೊಡುವಂತ ಲಸಿಕೆ ಯಾವುದು ಅಂತ ನೀವು ಕೇಳಿದಿರಿ. ಅತ್ಯಂತ ಸೂಕ್ತವಾದ ಪ್ರಶ್ನೆ ಇದು. ಕಾಲುಬಾಯಿ ರೋಗದ ವಿರುದ್ಧ ನಮ್ಮ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಉಚಿತವಾಗಿ ನಾವು ಈ ಒಂದು ಕಾಲುಬಾಯಿ ರೋಗದ ವಿರುದ್ಧ ವರ್ಷಕ್ಕೆ 2 ಬಾರಿ ಕೊಡ್ತಾ ಇದ್ದೇವೆ. ಆದರೆ ಈ ಒಂದು ಕರುವಿಗೆ ಮೊದಲನೇ ಬಾರಿಗೆ 3 ತಿಂಗಳ ನಂತರ ಲಸಿಕೆ ಕೊಟ್ಟರೆ ಇನ್ನು 21 ದಿನಗಳ ನಂತರ ಅದಕ್ಕೆ ಒಂದು ಬೂಸ್ಟರ್ ಲಸಿಕೆ ಅಂತ ಕೊಡಬೇಕಾಗುತ್ತೆ ರಾಮನ್ ಅವರೇ.
2: ರಾಸು ಹುಟ್ಟಿದ 21 ದಿನದ
1: ಅಲ್ಲ, ಮೊದಲನೇ ಬಾರಿಗೆ 3 ತಿಂಗಳ ಕೊಟ್ಟಿದ ನಂತರ ಅಥವಾ 3.5-4 ತಿಂಗಳ ಕೊಟ್ಟ ನಂತರ, ಅದರ ನಂತರ 21 ದಿನಕ್ಕೆ ಮತ್ತೊಂದು ಲಸಿಕೆ ಕೊಡಬೇಕು. ಅದು ಬೂಸ್ಟರ್ ಲಸಿಕೆ ಅಂತ ಕರಿತೀವಿ ನಾವು.
2: ಬೂಸ್ಟರ್ ಲಸಿಕೆ ಕೊಡಬೇಕಾ?
1: ಹೌದು. ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಳ್ಳಿ.
2: ಮತ್ತೊಂದು ಪ್ರಶ್ನೆ ಸರ್,
0: ಕೇಳಿ.
2: ಗಬ್ಬ ಇರುವ ದನಗಳಿಗೆ ಎಷ್ಟು ತಿಂಗಳಾದ್ಮೇಲೆ ಲಸಿಕೆ ಕೊಡಬಹುದು ಸರ್?
1: ನೋಡಿ, ಗರ್ಭ ಇರೋ ಹಸುಗಳಿಗೆ ಯಾವ ಲಸಿಕೆ ಕೊಡಬಾರದು ಅಂತ ಎಲ್ಲಿ ಯಾವುದೇ ರೀತಿಯಾದ ಒಂದು ನಿಬಂಧನೆ ಇಲ್ಲ.
2: ಓಕೆ.
1: ಗರ್ಭಪಾತ ಆಗುವಂತ ಯಾವುದೇ ಒಂದು ಅಂಶಗಳು ನಮ್ಮ ಲಸಿಕೆಗಳಲ್ಲಿ ಇಲ್ಲ.
2: 7 ತಿಂಗಳು 8 ತಿಂಗಳು.
1: ಹಾಗಾಗಿ ನೀವು ಹಸು ಕರು ಹಾಕಿರುವ ದಿನಾಂಕ, ನೀವು ಅಂದಾಜು ದಿನಾಂಕ ಗೊತ್ತಿದ್ರೆ ಅದರಿಂದ 1 ತಿಂಗಳ ಹಿಂದೆ ಕರು ಹಾಕುವ ನಂತರದ 1 ತಿಂಗಳ ಮುಂದೆ ಬಿಟ್ಟು, ಅಂದರೆ 2 ತಿಂಗಳ ಬಿಟ್ಟು ಇನ್ನು ಉಳಿದ ಎಲ್ಲ ಅವಧಿಯಲ್ಲೂ ಕೂಡ ನೀವು ವಯಸ್ಕರ ಹಸುವಿಗೆ ನೀವು ಲಸಿಕೆಯನ್ನು ಹಾಕ್ಸ್ಬೋದು.
2: ಫುಲ್ಲು ಗರ್ಭ ಇರುವಾಗಲೂ ಕೊಡ್ಬೋದು ಲಸಿಕೆ? ಕೊಡ್ಬೋದಲ್ಲ ಸರ್.
1: ಫುಲ್ಲು ಗರ್ಭದ ಅಂತಂದ್ರೆ ನೀವು 9 ತಿಂಗಳಿಗೆ ಕರು ಹಾಕಿ

0: ಹೌದಾದ್ರೆ 8 ತಿಂಗಳಿಗೆ ಅಥವಾ 7.5 ತಿಂಗಳ ನಂತರ ಬೇಡ ಅಂತ ನಾ ಹೇಳ್ತಾರ. ಅದು
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ. ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗ ಮತ್ತು ಲಸಿಕಾ ಕಾರ್ಯಕ್ರಮ, ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಹಲೋ. ಹಾಂ ಡಾಕ್ಟ್ರೆ, ಆವಾಗ ನಾವು ಹೇಳ್ತಾ ಇದ್ವಿ ವಿವಿಧ ರೋಗಗಳು ಮತ್ತು ಅವು ಯಾವುವು, ಯಾವ್ಯಾವ ಪ್ರಾಣಿಗಳಿಗೆ ಬರ್ತಾವಂತ ಹೇಳ್ತಿದ್ವಿ.
0: ನೋಡಿ,
1: ಹೇಳಿ. ಹಲೋ,
2: ಹೇಳಿ ಸರ್,
1: ಮಾತಾಡಿ. ಹೆಸರು ಹೇಳಿ, ಎಲ್ಲಿಂದ?
2: ನಾವು ಹವೇಲಿ.

0: ಚರ್ಮಗಂಟು ರೋಗ ಹಾವೇರಿ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಕಾಣಿಸ್ಕೊಂಡಿತ್ತು 2020-21 ಯಜಮಾನ್ರೆ, ನಾವು ಬಂದಿದ್ದೀವಿ ಅಲ್ಲಿಗೆ. ಈ ಕರುಗಳಿಗೆ 3.5 ತಿಂಗಳ ನಂತರ ತಾವು ಕಡ್ಡಾಯವಾಗಿ ಲಸಿಕೆ ಹಾಕಿಸ್ಕೊಳ್ಳೇಬೇಕು. ಮತ್ತೆ ತಾಯಿ ಹಸುಗೆ ನೀವು ಲಸಿಕೆ ಹಾಕ್ಸಿದಾಗ ಸಣ್ಣ ಕರುವಿಗೆ ನೀವು ಗಿಣ್ಣ ಹಾಲನ್ನು ಸಂಪೂರ್ಣವಾಗಿ ಕುಡಿಸಿದ್ದಿದ್ರೆ ನಿಮ್ಮ ಕರುವಿಗೆ ಈ ಕಾಯಿಲೆ ಬರ್ತಾ ಇರಲಿಲ್ಲ. ಯಾಕಂದ್ರೆ 3 ತಿಂಗಳ ಕೆಳಗಿನ ಕರುವಿಗೆ ನೀವು ಲಸಿಕೆ ಹಾಕ್ಲಿಕ್ಕೆ ಆಗಲ್ಲ. ಆ ಸಮಯದಲ್ಲಿ ಯಾಕೆ ಕಾಯಿಲೆ ಬಂತು ಗಂಟು ರೋಗ ಅಂತಂದ್ರೆ, ನೀವು ತಾಯಿ ಹಸುವಿಗೆ ನೀವು ಲಸಿಕೆ ಹಾಕಿಸಿದ್ದು ಅದರಿಂದ ಗಿಣ್ಣು ಹಾಲನ್ನು ನೀವು ಸಣ್ಣ ಕರುವಿಗೆ ನೀವು ಸಂಪೂರ್ಣವಾಗಿ ಕುಡಿಸಿದ್ದೇ ಆಗಿದ್ದಿದ್ರೆ ತಾಯಿಯಿಂದ ಕರುವಿಗೆ ಈ ರೋಗ ಬರದೇ ಇರೋ ರೀತಿಯಲ್ಲಿ
1: ರೋಗ ನಿರೋಧಕ ಶಕ್ತಿ
0: ಬಂದಿರ್ತಿತ್ತು. ಹಾಗಾಗಿ ತಪ್ಪದೇ ಎಲ್ಲಾ ರಾಸುಗಳಿಗೂ 3 ತಿಂಗಳ ಮೇಲ್ಪಟ್ಟ ಎಲ್ಲಾ ರಾಸುಗಳಿಗೂ ಲಸಿಕೆ ಹಾಕಿಸ್ಕೊಳ್ಳಿ. ಮತ್ತೆ ನಿಮ್ ಗ್ರಾಮದಲ್ಲಿ ಬಂದಾಗ ಬಂದು ಕೂಡ್ಲೆ 1/2 ಗಂಟೆ ಒಳಗಡೆಗೆ ಲಸಿಕೆನ ಹಾಕ್ಸ್ಕೋಬೇಕು. ತಡ ಮಾಡಿ ಲಸಿಕೆ ಹಾಕ್ಸ್ಕೊಂಡಿದ್ರು
2: ಹಾಕ್ಸ್ಕೋಬೇಕು.
0: ಹಸು ಹೌದೌದು, ಹಸು ಗರ್ಭ ತುಂಬ ಗರ್ಭದ 8 ತಿಂಗಳ ಮೇಲಿರೋ ಹಸುಗೆ ಯಾರು ಸಾಧಾರಣ ಹಾಕಲ್ಲ.
2: ಅದ್ರೊಳಗಡೆ
0: ಇದ್ರೆ ನೀವು ಗರ್ಭ ಇರೋ ಹಸುಗೂ ಲಸಿಕೆ ಹಾಕ್ಸ್ಕೋಬೇಕಾಗುತ್ತೆ. ಹಾಕ್ಸಿ ಯಜಮಾನ್ರೆ.
1: ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಎಲ್ಲಿಂದ? ಹಲೋ ಹಲೋ ಹಾ, ಮಾತಾಡಿ ಸರ್, ಎಲ್ಲಿಂದ?
3: ನಮಸ್ಕಾರ ಸರ್, ಇಂಡಿ ತಾಲೂಕ ಬರಗುಡಿಯಿಂದ ಸರ್.
0: ಹೇಳ್ರಿ,
1: ಹೆಸರು?
3: ಶಿವಪುತ್ರ ಬಬಲಾದ್ರಿ.
1: ಹಾ ಕೇಳಿ
3: ಸರ. ನಾವು ಲಸಿಕೆ ವರ್ಷನಾಗ 2 ಸಲ ಹೇಳಿದ್ರಿ ನೀವು.
0: ಹೌದು,
3: ನಮ್ಮ ತಾಲೂಕ್ನಾಗ ನಮ್ಗೆ ನಾವು ನೋಡಿಲ್ಲ ರೀ. ನಮ್ಮ ಒಂದು 5-6 ದನ ಅವ್ರ ನನ್ನ ಸ್ವಂತ ನಾ. ಅದಕ್ಕೆ ನೀವು ಕಾರ್ಯಕ್ರಮ ಇಟ್ಕೊಂಡಿದ್ರಿ, ರೇಡಿಯೋ ಕೇಳ್ತೇವ್ರಿ ಜನ ರೀ. ನಮ್ ತಾಲೂಕ್ನಾಗ ಇಲ್ರಿ, ಅದು ನೀವು ಹೇಳಿದ್ರಿ. ಅದು ಹೇಳ್ಬೇಕು ಕೇಳ್ಬೇಕಂದ್ರೆ ವರ್ಷನಾಗ 2 ಸಲ ಅಂದಿರಿ. ಒಟ್ಟು 2 ಸಲ ಒಂದ್ಸಲನು ಇಲ್ಲೇ ರೀ. ನಾವು ಹೋಗಿ ಪ್ರೈವೇಟ್ ದವಾಖಾನೆ ಅವ್ರಿಗೆ ತಂದು ಮಾಡಿಸ್ಬೇಕಂದ್ರೆ ಅವ್ರು ಸಿಗಲ್ಲ.
1: ಏನ್ರಿ ಶಿವಪುತ್ರಪ್ಪ ಅವರೇ, ನೀವು ಈ ತರ ಮಾತಾಡ್ತೀರಾ?
0: ಶಿವಪುತ್ರ ಅವರೇ ಕೇಳಿ, ವರ್ಷಕ್ಕೆ 2 ಬಾರಿ ಕಾಲುಬಾಯಿ ಜ್ವರದ ಲಸಿಕೆ ಪ್ರೈವೇಟ್ ಅಲ್ಲಿ ಸಿಗಲ್ಲ.
1: ಇದು ಈಗಲ್ಲ, ನಿರಂತರ ಪಶು ವೈದ್ಯಾಧಿಕಾರಿಗಳು ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸಬೇಕು ಅಂತ ಯಾವಾಗ್ಲೂ ಪ್ರತಿ ವರ್ಷನೂ ಇದು ಆಂದೋಲನ ಇರುತ್ತೆ.
0: ಇದೊಂದು ರಾಷ್ಟ್ರೀಯ ಅಭಿಯಾನ ಶಿವಪುತ್ರ ಅವರೇ. ವರ್ಷಕ್ಕೆ 2 ಬಾರಿ ಈ ಲಸಿಕೆನ ಉಚಿತವಾಗಿ ಎಲ್ಲಾ ರಾಸುಗಳಿಗೂ ಎಲ್ಲ ಹಳ್ಳಿ ಕೊಡುತ್ತೆ. ನಿಮ್ಮ ಮನೆ ತಪ್ಪೋಗಿದೆ, ನಿಮ್ಮ ಹಳ್ಳಿ ತಪ್ಪೋಗಿದೆ ಅಂದ್ರೆ ಈ ಕೂಡ್ಲೆ ನೀವು ಹತ್ತಿರದ ಪಶುವೈದ್ಯ ಸಂಸ್ಥೆಗೆ
1: ಸಂಪರ್ಕ ಮಾಡಿ,
0: ವೈದ್ಯಾಧಿಕಾರಿಗೆ ಸಂಪರ್ಕ
3: ಮಾಡ್ಬೇಕಿಲ್ರಿ ಸರ್. ಯಾರು ಇಲ್ಲ ಸರ್, ಯಾರಿಗೆ ಕೇಳಿದ್ರೆ ನಿಮ್ ಸೋಮ್ ನಾವು ಕೇಳಿದ್ರೆ ನಾವು ದನಗಳು ನಾವು ಮಾಡ್ತೀರಿ. ಇವತ್ತನ ನಾವು ಪ್ರೈವೇಟ್ದವ್ರಿ ಎಲ್ಲಿ ತಂದು ಮಾಡ್ತೇವ್ರಿ. ವಿಶೇಷ ಚರ್ಚೆ ಮಾಡಿದ್ರೆ ಯಾರು ಇಲ್ಲೇ ರೀ. ದವಾಖಾನೆಗಳು ಪಶು ದವಾಖಾನೆ ಇಲ್ಲಿ ಹಚ್ಚಣ್ಕೊಂಡ್ರಿ. ಅಲ್ಲಿ ಆ ಒಬ್ಬನು ಸಿಗಲ್ಲ ಡಾಕ್ಟರ್. ಆದ್ರೆ ಇಲ್ಲೇ ಸನ್ನಿ ಲೋಕಲ್ ಹಲಸಂಗಿ ಅಂತ ಹೇಳಿದ್ರೆ ಅಲ್ಲಿ ಪಶು ವೈದ್ಯರು ಒಬ್ರು ಸಿಗಲ್ರಿ. ಅವ್ರು ಕೈಯಾಗಿದ್ದವ್ರು ಇಟ್ಟು ಸಿಗ್ತಾರ್ರಿ. ಆ ಡಾಕ್ಟರ್ ಸಾಹೇಬ್ರಿ ಇಲ್ರಿ, ಅದು ಔಷಧ ಇಲ್ಲ ಇದು ಇಲ್ಲ ಅಂತಾರೆ. ಖಲಾಸ್.
1: ನಿಮ್ದು ನಂಬರ್ ಹೇಳಿ.
3: 99 ರೀ ಸರ್. 99-01 ರೀ. 87 ರೀ. 88-24 ರೀ.
1: 88-24.
3: ಹ್ಞೂ ರೀ.
1: ಆಯ್ತು, ನಿಮ್ಗೆ ಕಾಲ್ ಮಾಡ್ತಾರೆ.
3: ಯಾಕಂತಾರೆ? ನಮಸ್ಕಾರ
1: ರೀ. ನಮಸ್ಕಾರ ರೀ. ಆಗ್ಲಿ, ಮತ್ತೊಂದು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗ ಮತ್ತು ಲಸಿಕಾ ಕಾರ್ಯಕ್ರಮ. ಹೆಸರೇಳಿ ಸರ್, ಎಲ್ಲಿಂದ? ನಮಸ್ಕಾರ, ಹೆಸರೇಳಿ ಎಲ್ಲಿ?
4: ಶಿವಣ್ಣಗೌಡ ಸರ್, ಮಂಡ್ಯ ತಾಲೂಕಿನ.
1: ಕೇಳಿ ಶಿವಣ್ಣಗೌಡ ಅವರೇ.
4: ಸರ್ ನಮಸ್ತೆ. ಸರ್
0: ನಮಸ್ತೆ.
4: ಸರ್ ನನ್ನ ಪ್ರಶ್ನೆ ಏನು ಸರ್, ಈಗ ಈ ಏನೋ ಒಂದು ಈ ನಾಟಿ ತಳಿಗಳಿರ್ತದಲ್ಲ ಸರ್, ಆ ತಳಿಗಳು ಎಲ್ಲಾ ಹಾಸ್ಪಿಟಲ್ ಅಲ್ಲೂ ಒಂದು ಈ ನಾಟಿ ತಳಿಗಳದ್ದು ಸಮನ್ಸ್ ಅನ್ನ ಕೊಡ್ಲಿಕ್ಕೆ ಎಲ್ಲಾ ಹಾಸ್ಪಿಟಲ್ಗೂ ಒಂದು ಅವಕಾಶ ಮಾಡಿಕೊಡಿ ಸರ್.
0: ಶಿವಣ್ಣಗೌಡ್ರೆ, ವೀರ್ಯ ದಾಸ್ತಾನು ಆಯಾ ಪ್ರದೇಶಗಳಿಗೆ ಯಾವ ನಾಟಿ ತಳಿಗಳಿದಾವೋ ಆ ತಳಿಗಳಿಗೆ ಸಂಬಂಧವಾಗಿ ದಾಸ್ತಾನು ಕೊಡ್ತಾ ಇದ್ದಾರೆ ನಮ್ಮ ಹೆಸರುಘಟ್ಟ, ನಮ್ಮ ಏನು ರಾಜ್ಯ ವೀರ್ಯ ಸಂಗ್ರಹಧಾರದಿಂದ. ನಿಮಗೆ ಯಾವುದೇ ಒಂದು ವೀರ್ಯ ನಳಿಕೆಗಳ ಸರಬರಾಜಲ್ಲಿ ವ್ಯತ್ಯಯ ಆಗಿದ್ರೆ ಕೂಡಲೇ ಸಂಪರ್ಕ ಮಾಡಲಿ. ನೀವು ಮಂಡ್ಯ ಜಿಲ್ಲೆಯ ಪಶುವೈದ್ಯ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಿ ಇದನ್ನ ನಿಮಗೆ ಸರಬರಾಜು ಮಾಡ್ಲಿಕ್ಕೆ ವ್ಯವಸ್ಥೆ ಆಗುತ್ತೆ. ಶಿವಣ್ಣಗೌಡ್ರೆ,
4: ಬರೀ ಹಳ್ಳಿ ಕಾರ್ ಮಾತ್ರ ಒಂದ್ ಸಿಗುತ್ತೆ ಸರ್, ಇನ್ನ ನಮ್ಗೆ
0: ಮಲ್ನಾಡ್ ಗಿಡ್ಡ ನಿಮ್ಮಲ್ಲಿ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ, ಮಲ್ನಾಡ್ ಗಿಡ್ಡ ನಿಮ್ಮ ಪ್ರದೇಶಕ್ಕೆ ಗುರುತಿಸದೇ ಇರ್ತದೆ.

0: ಇದ್ದಿರ್ಬೋದು ನಿಮ್ಮ ಮಂಡ್ಯ ಜಿಲ್ಲೆಗೆ. ಮಂಡ್ಯ ಜಿಲ್ಲೆಗೆ ಹಳ್ಳಿಕಾರು, ಅಮೃತ್ ಮಹಲ್ಲು ಇಂಥದೇ ವೀರನಳಿಕೆಗಳನ್ನು ಸರ್ಬರಾಜು ಮಾಡ್ತಿದ್ದಾರೆ. ಅದೇ ನಾನು ಮೊದಲೇ ಹೇಳಿದ್ದೆ, ಯಾವ್ಯಾವ ಪ್ರದೇಶಕ್ಕೆ ಸೀಮಿತಗೊಂಡಂತೆ ಆ ಪ್ರದೇಶದ ವೀರನಳಿಕೆಗಳನ್ನು ಸರ್ಬರಾಜು ಮಾಡ್ತಾರೆ. ನಿಮಗೆ ವಿಶೇಷವಾಗಿ ಅದರ ಅಗತ್ಯತೆ ಇದ್ದರೆ ಅದನ್ನು ಸರಬರಾಜು ಮಾಡಲಿಕ್ಕೆ ಸ್ವಲ್ಪ ಸಮಯ ತಗೊಂಡ್ಬಿಟ್ಟು ನಿಮಗೆ ಸರಬರಾಜು ಮಾಡಿಕೊಡ್ಲಿಕ್ಕೆ ವ್ಯವಸ್ಥೆ ಆಗುತ್ತೆ ಶಿವಣ್ಣಗೌಡ್ರೆ.
1: ಸರ್, ನಮ್ಮ ಮಂಡ್ಯ ವ್ಯಾಪ್ತಿಗೆ ಯಾವುದು ತಳಿ ಸೂಕ್ತ ಅಂದಿರ ಸರ್? ನಮ್ಮ ಹಳ್ಳಿಕಾರ ಇದೆ ಜಾಸ್ತಿ.
0: ಹೌದೌದು, ಅದೇ ತಳಿನೇ ಮಂಡ್ಯ ಜಿಲ್ಲೆಗೆ ಮತ್ತೆ ಅಥವಾ ಬೇರೆ ಬೇರೆ ನಮ್ಮ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಯಾವ ತಳಿಗಳು ಸೂಕ್ತ ಇರ್ತವೋ ಆ ತಳಿಗಳ ಒಂದು ನೀವೇ ಹೇಳಿ.
1: ಅಮೃತ್ ಮಹಲ್ ಮತ್ತೆ ಗಿರ್ ಈ ತರದ ಸಾಯಿವಾಲ್ ಈ ತರ ಇರ್ತದಲ್ಲ, ಆ ತರದ್ದು ಕೊಡಿ ಸರ್ ಅಂತ ನಾವು ಕೇಳ್ತಾ ಇದೀವಿ ಸರ್.
0: ನೀವು ಪ್ರಸ್ತಾವನೆ ಸಲ್ಲಿಸಿದರೆ ನಿಮ್ಮ ಮಂಡ್ಯ ಪಶುವೈದ್ಯ ಇಲಾಖೆಯ ಜಿಲ್ಲಾ ಪಶುವೈದ್ಯ ಇವರಿಗೆ ಉಪನಿರ್ದೇಶಕರಿಗೆ ನಿಮಗೆ ಸರಬರಾಜು ಮಾಡಿಕೊಡ್ಲಿಕ್ಕೆ ತಯಾರು ಮಾಡ್ತೇವೆ. ಒಂದೆರಡು ತರಿಸ್ಕೊಡೋದು ಕಷ್ಟ ಸಾಧ್ಯ ಆಗ್ಬೋದು ಸಾಗಾಣಿಕೆದಲ್ಲಿ, ಹಂಗಾಗಿ ನಿಮ್ಮಂಥ ಬೇರೆ ರೈತರು ಕೂಡ ಎಲ್ಲ ಒಟ್ಟಿಗೆ ಕೂಡಿ ಕೋರಿಕೆ ಸಲ್ಲಿಸಿದೆ ಆದಲ್ಲಿ ನಿಮಗೆ ಸರಬರಾಜು ಮಾಡಿಕೊಡ್ಲಿ ವ್ಯವಸ್ಥೆ ಆಗಬಹುದು ಅಂತ ನನ್ನ ಒಂದು ಅನಿಸಿಕೆ ಶಿವಣ್ಣಗೌಡ್ರೆ.
1: ಆಯ್ತು ಸರ್, ಎಲ್ಲ ಆಸ್ಪೆಕ್ಕೆಂದ್ರೆ ಅದು ಸ್ವಲ್ಪ ಅಭಿವೃದ್ಧಿ ಆಗ್ಲಿ ಸರ್. ಎಲ್ಲ ಬರೀ ಹೈಬ್ರಿಡ್ ಎಲ್ಲ ಇದೆ ಸರ್
0: ಇಲ್ಲ. ನೀವ್ ಹೇಳ್ತಾರೋದು ಒಳ್ಳೆ ಒಂದು ಉದ್ದೇಶನೇ, ನಮ್ಮ ನಾಟಿ ತಳಿಗಳನ್ನ ಸಂರಕ್ಷಣೆ ಮಾಡಬೇಕು, ಅದನ್ನ ಉಳಿಸ್ಕೊಳ್ಬೇಕು ಅಂತ ಈ ದಿಸೆಯಲ್ಲೇ ನಮ್ಮ ಹೆಸರುಘಟ್ಟದಲ್ಲಿ ಈ ನಾಟಿ ತಳಿಗಳು ಕೂಡ ನಾವು ಅದನ್ನ ಪೋಷಣೆ ಮಾಡಿ ಅವುಗಳ ವೀರ್ಯನಳಿಕೆಗಳನ್ನ ಸರಬರಾಜು ಮಾಡ್ತಾ ಇದ್ದಾರೆ. ನಿಮಗೆ ತಲುಪಿಲ್ಲ, ಈಗ ತಲುಪಲಿಕ್ಕೆ ವ್ಯವಸ್ಥೆ ಮಾಡೋಣ.
1: ಸರ್, ಏನಾಗಿದೆ ಸರ್, ಬರೀ ಕೃಷಿ ಮೇಳಗಳಲ್ಲಿ ಮಾತ್ರ ನಾವು ಪ್ರದರ್ಶನ ನೋಡ್ತಾ ಇದೀವಿ ಸರ್ ಅಷ್ಟೇ ಸರ್. ಅದಕ್ಕೆ ನಮಗೆ ಅದು ನಮ್ಮ ಹಾಸ್ಪಿಟಲ್ಗಳಿಗೆ ಬಂದ್ರೆ ನಾವು ಅದನ್ನ ನಮ್ಮ ಇಲ್ಲಿ ಸ್ಥಳೀಯವಾಗಿ ನಾವು ಅದನ್ನ ಅಭಿವೃದ್ಧಿ ಪಡಿಸ್ಬೋದಲ್ಲ ಸರ್.
0: ಖಂಡಿತ ಖಂಡಿತ ಒಪ್ತೀನಿ ನಿಮ್ ಮಾತನ್ನ. ಬರೀ ಪ್ರದರ್ಶನಗಳಿಗಷ್ಟೇ ನಾವು ಸೀಮಿತ ಆದ್ರೆ ಮುಂದಿನ ಪೀಳಿಗೆಗೆ ನಾವು ಈ ರಾಸುಗಳನ್ನ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಒಂದು ಆತಂಕ ನಿಮ್ಮಲ್ಲಿರೋದು ನಿಜವಾದ ಕಳಕಳಿನೇ. ಹೌದು, ನಿಮ್ಮ ಮನವಿಯನ್ನ ನಾವು ಸ್ವೀಕರಿಸ್ತೀವಿ ಶಿವಣ್ಣಗೌಡ್ರೆ.
2: ಕರಿಮೇಳಕ್ಕೆ ಧನ್ಯವಾದಗಳು ತಮಗೂ ಕೂಡ. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ಸಾಕು ಪ್ರಾಣಿಗಳಲ್ಲಿ ಕಂಡುಬರುವಂತಹ ಪ್ರಮುಖ ರೋಗ ಮತ್ತು ಲಸಿಕಾ ಕಾರ್ಯಕ್ರಮ, ಹೆಸರೇಳಿ ಸರ್ ಎಲ್ಲಿಂದ? ಆಗಲೇ ಡಾಕ್ಟರ್ ವೀರೇಗೌಡ ಅವರೇ, ವಿವಿಧ ಕಾಯಿಲೆಗಳ ಬಗ್ಗೆ ನಾವು ಕೇಳ್ತಾ ಇದ್ವಿ. ಇಷ್ಟೆಲ್ಲ ಕಾಯಿಲೆಗಳಿಗೆ ಲಸಿಕಾ ಕಾರ್ಯಕ್ರಮ ಲಭ್ಯ ಉಂಟಾ?
0: ನೋಡಿ, ಈಗಾಗಲೇ ಹೇಳ್ದಂಗೆ ದನಗಳಲ್ಲಿ ಅನೇಕ ಕಾಯಿಲೆಗಳಿದ್ದಾವೆ. ಪ್ರಮುಖವಾಗಿ ಈ ಕಾಲುಬಾಯಿ ಜ್ವರ, ಚರ್ಮಗಂಟು ರೋಗ ಅಥವಾ ಬ್ರುಸಲ ರೋಗ ಅಥವಾ ಕಂದು ರೋಗ ಅಂತ ನಾವು ಹೇಳ್ತೀವಿ. ಇದಲ್ಲದೆ ಚಪ್ಪೆ ರೋಗ, ಗಳಲೆ ರೋಗ ಅಂತಲೂ ಇದ್ದಾವೆ. ಎಲ್ಲ ಕಾಯಿಲೆಗಳಿಗೂ ದನಗಳಲ್ಲಿ ಜಾನುವಾರುಗಳಲ್ಲಿ ಕಂಡು ಎಲ್ಲ ಕಾಯಿಲೆಗಳಿಗೂ ಲಸಿಕೆಗಳ ಲಭ್ಯತೆ ಇದೆ. ಕೆಲವೊಂದು
2: ಹೇಳಿ, ಹೆಸರೇಳಿ ಎಲ್ಲಿಂದ? ಹಲೋ, ಮಾತಾಡಿ.
3: ನಮಸ್ಕಾರ ಸರ್, ನಾ ಸ್ವಸ್ಥ ಮಾತಾಡ್ತಿದ್ರು ಮಾಡುವ ನಮಸ್ಕಾರಗಳು.
2: ಪ್ರಶ್ನೆ ಕೇಳಿ. ನಮಸ್ಕಾರ
3: ಸರ್, ಈಗ ಲಸಿಕೆ ಹಾಕೋ ಸಮಯದಲ್ಲಿ ಸಾಕು ನಾಯಿಗಳಿಗೂ ಒಂದೇ ಸರ್ತಿ ಲಸಿಕೆ ಹಾಕಿಸ್ಬೇಕಂತ ನನ್ನ ಪ್ರಶ್ನೆ ಗುರುಗಳ.
2: ಇನ್ನೊಮ್ಮೆ ಕೇಳಿ, ಕೇಳಲೇ ಇಲ್ಲ, ನೀವು ಸಣ್ಣದಾಗಿ ಮಾತಾಡಿ.
3: ಸರ್, ನಾವು ಹಸು ಕರುಗಳಿಗೆ ಲಸಿಕೆ ಹಾಕಿಸ್ತೀವಲ್ಲ, ಆ ಸಮಯದಲ್ಲಿ ಸಾಕು ನಾಯಿಗಳಿಗೂ ಅದೇ ಸಮಯದಲ್ಲಿ ಲಸಿಕೆ ಹಾಕಿಸ್ಬೇಕಂತ ಕೇಳ್ತಾ ಇದ್ದೀನಿ.
2: ಹೇಳ್ತಾರೆ ಡಾಕ್ಟರ್ ವೀರೇಗೌಡ ಅವರು,
0: ಹಸುಗಳಿಗೆ ಬರೋ ಕಾಯಿಲೆಗಳು ಬೇರೆ, ನಾಯಿಗಳಿಗೆ ಬರೋ ಕಾಯಿಲೆಗಳೇ ಬೇರೆ ಗೌಡ್ರೆ.
3: ಮದುವೆ ಸೆಟ್ರು ಸರ್.
2: ಗೊತ್ತಾಯ್ತು
0: ಶೆಟ್ರೆ, ಹಸುಗಳಿಗೆ ಬರುವ ಕಾಯಿಲೆಗಳಿಗೆ ಕಾಲುಬಾಯಿ ಜ್ವರ, ಚರ್ಮಗಂಟು ರೋಗ, ಚಪ್ಪೆ ರೋಗ, ಕಂದು ರೋಗ ಅಂತ ಇದಕ್ಕೆ ಲಸಿಕೆಗಳು ಬೇರೆ ಇರ್ತವೆ. ನಿಮ್ಮ ಮನೆಯಲ್ಲಿ ಸಾಕುವ ನಾಯಿಗಳಿಗೆ ವಿಶೇಷವಾಗಿ ಹುಚ್ಚು ನಾಯಿ, ನಾಯಿ ಹುಚ್ಚು ಬರದೇ ಇರೋಂಗೆ ರೇಬಿಸ್ ಕಾಯಿಲೆ ವಿರುದ್ಧ ಒಂದು ಲಸಿಕೆ ಹಾಕ್ಸ್ಬೇಕು. ಇನ್ನು ಅದರಲ್ಲಿ ಜಾಂಡೀಸ್ ಅಥವಾ ಹೆಪಟೈಟಿಸ್ ಆಗಬಾರ್ದು, ಅಥವಾ ಬೇರೆ ಇನ್ನುಳಿದ ಡಿಸ್ಟೆಂಪರ್ ಕಾಯಿಲೆ ಅಥವಾ ಕರುಳಿನ ಬೇನೆ ಬರಬಾರ್ದಂತ ಬೇರೆ ಬೇರೆ ಲಸಿಕೆಗಳಿದ್ದಾವೆ ನಾಯಿಗಳಲ್ಲಿ. ಅದನ್ನ ನೀವು ಸ್ವಂತ ಖರ್ಚಿನಲ್ಲಿ ನಾಯಿಗಳಿಗೆ ಹಾಕ್ಸ್ಕೋಬೇಕಾಗುತ್ತೆ.
2: ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಹೆಸರೇಳಿ ಸರ್ ಎಲ್ಲಿಂದ? ಹಲೋ, ಡಾಕ್ಟರ್ ಬೀರೇಗೌಡ ಅವರೇ, ಹೇಳಿ, ಹೆಸರೇಳಿ ಎಲ್ಲಿಂದ? ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರುವಂತಹ ಪ್ರಮುಖ ಕಾಯಿಲೆಗಳ ಬಗ್ಗೆ ಹೇಳಿ ಡಾಕ್ಟರ್ ಬೀರೇಗೌಡ.
0: ನೋಡಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಅನೇಕ ಮಂದಿ ಕುರಿ ಮತ್ತು ಮೇಕೆಗಳನ್ನು ಕೂಡ ಎಚ್ಚೆತ್ತುವಾಗಿ ಸಾಕ್ತಾ ಇದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ಈ ಪಿ ಪಿ ಆರ್ ಕಾಯಿಲೆ ಅಥವಾ ಕುರಿ ಸಿಡುಬು, ಇಲ್ಲ ನೀಲಿ ನಾಲಿಗೆ ರೋಗ, ನೆರಡೆ ರೋಗ, ಆಂಥ್ರಾಕ್ಸ್ ಅಂತ ಹೇಳ್ತೀವಿ ನಾವು, ಹೀಗೆ ಅನೇಕ ರೀತಿಯ ಕಾಯಿಲೆಗಳು ಬಂದಿದ್ದಾವೆ. ಇದರಲ್ಲಿ ಪ್ರಮುಖವಾಗಿ ನಾವು ಪಿ ಪಿ ಆರ್ ಕಾಯಿಲೆನ ನಾವು ಕುರಿ ಮತ್ತು ಮೇಕೆಗಳ ಪ್ಲೇಗ್ ಅಂತಲೇ ನಾವು ಕರಿಬೋದು. ಅದು ಅಷ್ಟೊಂದು ಬಾಧಿಸ್ತವೆ ನಮ್ಮ ಕುರಿಗಾರರಿಗೆ. ಇದಕ್ಕೆ ಕೂಡ ನಾವು ಭಾರತ ಸರ್ಕಾರದ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ರೈತರಿಗೆ ಉಚಿತವಾಗಿ

0: ಈ ಲಸಿಕೆಯನ್ನು ನಾವು ಹಾಕ್ತಾ ಇದ್ದೀವಿ. ಈ ಕಾಯಿಲೆ ನಾವು ಹತೋಟಿಗೆ ತಂದಿದ್ದೀವಿ, ಇನ್ನೇನು ನಿರ್ಮೂಲನೆ ಕೂಡ ಮಾಡೋ ಒಂದು ಸ್ಥಿತಿಯಲ್ಲಿ ಇದ್ದೀವಿ. ಇನ್ನು ಎರಡನೇದಾಗಿ ಕುರಿ ಸಿಡುಬು ಅಥವಾ ಮೇಕೆ ಸಿಡುಬು ಕಾಯಿಲೆ ಕೂಡ ವರ್ಷಕ್ಕೊಮ್ಮೆ ಬಾರಿ ಬೇಸಿಗೆ ಶುರುವಾಗ ಮೊದಲೇ ಫೆಬ್ರವರಿ ಜನವರಿ ಫೆಬ್ರವರಿ ಮಾರ್ಚ್ ಒಳಗಡೆಗೆ ನಾವು ಲಸಿಕೆ ಹಾಕಿದ್ರೆ ಆ ಒಂದು ಸಿಡುಬು ಕೂಡ ಕಾಯಿಲೆ ಕೂಡ ನಾವು
1: ನಿಯಂತ್ರಣ ಮಾಡಬಹುದು.
0: ನಿಯಂತ್ರಣ
1: ಮಾಡಿ. ಎಲ್ಲಿಂದ?
2: ಹಲೋ, ನಮಸ್ಕಾರ.
1: ನಮಸ್ಕಾರ,
2: ನಾನು ಸದಾನಂದ ನಾಯಕ್ ಅಂತ, ಉಡುಪಿ ಜಿಲ್ಲೆಯಿಂದ.
1: ಹೇಳಿ ಸದಾನಂದ ಅವರೇ.
2: ಸರ್, ನಾವು ಆಸ್ಪತ್ರೆಗೆ ಹೋದಾಗ ನಮ್ಗೊಂದು ಫೈಲ್ ಇರ್ತದ, ಏನು ಏನು ಟ್ರೀಟ್ಮೆಂಟ್ ತಗೊಂಡಿದ್ದೇವೆ ಅಂತ ಹೇಳಿ. ಅದೇ ರೀತಿ ನಮ್ಮ ಮನೆಯಲ್ಲಿರುವ ದನ ಕರುಗಳಿಗೆ ಒಂದೊಂದು ಫೈಲ್ ಮಾಡಿದ್ರೆ ನಮ್ಮ ಡಾಕ್ಟರ್, ನಾವು ಒಂದೇ ಡಾಕ್ಟರ್ನ ಕರೆಯೋದಕ್ಕೆ ಕಂಡು ಬರೋದಿಲ್ಲ. ಇದೇ ನಮ್ದು ಹತ್ತಿರದ ಬೇರೆ ಬೇರೆ ಡಾಕ್ಟರ್ನ ಕರ್ಕೊಂಡು ಬರ್ತೇವೆ, ಒಮ್ಮೆ ಒಬ್ಬರನ್ನು ಕರ್ಕೊಂಡು ಬಂದ್ರೆ ಇನ್ನೊಬ್ಬರನ್ನು ಕರ್ಕೊಂಡು ಬರ್ತೇವೆ. ಏನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ದಿಲ್ಲ. ಇನ್ನೊಬ್ರು ಬಂದು ಬೇರೆ ಇಂಜೆಕ್ಷನ್ ಕೊಡ್ತಾರ, ಮತ್ತೆ ಅವರು ಯಾವುದು ಗವರ್ಮೆಂಟ್ ಇಂದ ಸಪ್ಲೈ ಆದದ್ದು ಇಂಜೆಕ್ಷನ್ ಕೊಟ್ಟಿದ್ದು ಮೆಡಿಸಿನ್ ಕೊಟ್ಟಿದಾರ ಅಥವಾ ಮೆಡಿಕಲ್ ನಿಂದ ತಂದದ ಅಂತ ಎಲ್ಲ ಅದ್ರಲ್ಲಿ ಬರೆದುಕೊಂಡ್ರೆ ನಮ್ಗೆ ಸ್ವಲ್ಪ ಅನುಕೂಲ ಆಗ್ತದೆ ಅಂತ ಅನ್ಕೊಳ್ತಾರೆ. ಕೆಲವರು ಹೀಗೆ ಗವರ್ಮೆಂಟ್ ಸಪ್ಲೈನದ್ದು ಕೊಟ್ಟು ಮೆಡಿಕಲ್ ನಿಂದ ತಂದದಂತ ಯಾವುದೋ ಒಂದು ರಿಸಿಪ್ಟ್ ಅನ್ನು ತೋರಿಸ್ತಾರೆ. ಹೀಗೆಲ್ಲ ಆಗೋದಕ್ಕಿಂತ ಒಂದೊಂದು ಫೈಲ್ ತರ ಮಾಡಿದ್ದಾರೆ ನಮ್ಮ ದನಗಳಿಗೆ ಒಳ್ಳೇದಂತ ನನ್ನ ಅನುಭವ. ಅಂದ್ರೆ ನಾನು ತುಂಬಾ ಒಂದು ಒಮ್ಮೆ ಕೆಚ್ಚಲ್ ಬಾ ಬಂದು ನನ್ನ ದನಕ್ಕೆ ಅದು ಹೋಯ್ತದು ಅಂದ್ರೆ ಡಾಕ್ಟರ್ ಕಾರಲ್ಲಿ ಬರುದು ಬೈಕಲ್ಲಿ ಬರುದು 500 ಕೊಡು 1000 ಕೊಡು ಅಂತ ಹೇಳ್ತಿದ್ರು. ಈಗ ನನ್ ತುಂಬಾ ಖರ್ಚಾಯ್ತು. ಇದೊಂದು ಎಲ್ಲ ರೈತರದೊಂದು ಸಮಸ್ಯೆ. ಇದಕ್ಕಾಗಿ ಒಂದು ಪಶು ಇಲಾಖೆಯವರು ಏನಾದ್ರು ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಅಂತ ನನ್ನ ಅನಿಸಿಕೆ.
0: ಅಗತ್ಯವಾಗಿ ಸದಾನಂದ ನಾಯಕರವರೇ, ನಿಮ್ಮ ಏನೋ ಸ್ವೀಕಾರ ಮಾಡ್ತೀವಿ ಇದನ್ನ. ಏನಂದ್ರೆ ನಾಯಿಗಳಲ್ಲಿ ಈಗಾಗಲೇ ನಾವು ಲಸಿಕೆ ಹಾಕಿದ್ದಕ್ಕೆ ಒಂದು ಕಾರ್ಡ್ ಅನ್ನ ನಾವರೇ ಕೊಡ್ತಾರೆ. ಅದೇ ರೀತಿ ಹಸುಗಳಿಗೆ ಓಲೆ ಹಾಕುವ ಉದ್ದೇಶ ಏನಪ್ಪ ಅಂತಂದ್ರೆ, ಈ ಹಸುಗೆ ಯಾವತ್ತು ಗರ್ಭಧಾರಣೆ ಆಗಿತ್ತು, ಯಾವತ್ತು ಯಾವ ಲಸಿಕೆ ಕೊಟ್ಟಿತ್ತು ಅನ್ನೋದು ಆ ಒಂದು ನಮ್ಮ ರಾಷ್ಟ್ರೀಯ ಜಾನುವಾರು ಆರೋಗ್ಯ ಅಡಿಯ ಕಾರ್ಯಕ್ರಮದ ಅಡಿಯಲ್ಲಿ ಅದು ರೆಕಾರ್ಡ್ ಆಗ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಅದು. ಇನ್ನು ವಿಶೇಷವಾಗಿ ನಿಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ಯಾವ ಟ್ರೀಟ್ಮೆಂಟ್ ಕೊಟ್ಟಿದ್ದು ಕೂಡ ರೆಕಾರ್ಡ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಕೆಚ್ಚಲು ಬಾವು ಟ್ರೀಟ್ಮೆಂಟ್ ಒಬ್ಬರು ಮತ್ತೊಂದು ಔಷಧಿ ಕೊಡ್ತಾರೆ, ಮತ್ತೊಬ್ಬರು ಮತ್ತೊಂದು ಔಷಧಿ ಕೊಡ್ತಾರಂತ. ಅದಕ್ಕೆ ನೀವೇ ನಿಮ್ಮ ಮನೇಲಿ ಎಷ್ಟು ರಾಸುಗಳಿದಾವೋ ಅಷ್ಟು ರಾಸುಗಳಿಗೆ ಒಂದೊಂದು ಸಣ್ಣ ಒಂದು ಕೈಪಿಡಿ ಅಂತ ಒಂದು ಪುಸ್ತಕ ಇಟ್ಕೊಂಡ್ಬಿಟ್ಟು ಯಾರು ಪಶುವೈದ್ಯರು ಬಂದಾಗ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಆ ಟ್ರೀಟ್ಮೆಂಟ್ನ ಅದರಲ್ಲಿ ನಮೂದಿ ಮಾಡ್ಕೋಬೇಕಾಗಿರೋದು ನಿಮ್ಮ ಒಂದು
1: ಜವಾಬ್ದಾರಿ
0: ಆಗಿದೆ. ನಾವು ಕೂಡ ಎಷ್ಟೊಂದು ಸತಿ ಪಶುವೈದ್ಯರಾಗಿದ್ದಾಗ ನಾವು ರೈತರಿಗೆ ಅದೇ ಕೆಲಸ ಕೂಡ ಮಾಡಿದ್ದೀವಿ. ನಾವು ಲಸಿಕೆ ಅಥವಾ ಕೃತಕ ಗರ್ಭಧಾರಣೆ ಆಗಿರೋದು ಬಗ್ಗೆ ಮಾತ್ರ ನಾವು ಸರ್ಕಾರದಲ್ಲಿ ಕಿವಿ ಓಲೆ ಮುಖಾಂತರ ನಾವು ದಾಖಲಾತಿಯನ್ನು ಇಟ್ಕೊಂಡಿರ್ತೀವಿ. ನೀವು ಎಲ್ಲಿಗೆ ಹಸು ಮಾರಿದ್ರೆ ಕೂಡ ಆ ಒಂದು ದಾಖಲೆ ವರ್ಗಾವಣೆ ಆಗ್ತಾ ಇರ್ತದೆ. ಸೊ ನೀವು ನಿಮ್ಮ ರಾಸುಗಳು ಮನೇಲಿ ಎಷ್ಟಿದಾವೋ ಅಷ್ಟಕ್ಕೆ ಒಂದೊಂದು ಸಣ್ಣ ಒಂದು ಕೈ ಬರಹದಲ್ಲಿ ಮಾಡುವಂಥ ಒಂದು ಕೈಪಿಡಿಯನ್ನು ಇಟ್ಕೊಂಡ್ಬಿಟ್ಟು ಈ ಸೌಲಭ್ಯವನ್ನು ನೀವು ಪಶುವೈದ್ಯರಿಂದ ಪಡ್ಕೋಬಹುದು. ಸದಾನಂದ ನಾಯಕರವರೇ,
2: ಗವರ್ಮೆಂಟ್ ಬಂದ ಫ್ರೀ ಮದ್ಯ ಎಲ್ಲ ಇರ್ತದಲ್ಲ ನಿಮ್ಮ ಪಶುವೈದ್ಯ ಇದರಲ್ಲಿ ಆಸ್ಪತ್ರೆಗಳಲ್ಲಿ, ಅದನ್ನು ಅವರು ಇಲ್ಲಿ ಬಂದು ನಾವು ಮೆಡಿಕಲ್ ನಿಂದ ತಂದೆ ಅಂತ ಒಂದು ರಿಸಿಪ್ಟ್ ತೋರಿಸಿ ನಮ್ಮಿಂದ ಹಣ ಕೇಳ್ತಾರೆ. ಇದಕ್ಕೆ ಏನ್ ಮಾಡುದು
0: ನೋಡಿ, ಎಲ್ಲಾ ಲಸಿಕೆಗಳು ಉಚಿತವಾಗಿ ಎಲ್ಲಾ ಸರ್ಕಾರಿ ಏನೋ ಆಸ್ಪತ್ರೆಗಳ ಮುಖಾಂತರ ಮತ್ತು ಕರ್ನಾಟಕ ಹಾಲು ಮಹಾಮಂಡಳಿ ಮುಖಾಂತರ ವಿಶೇಷವಾಗಿ ಉಚಿತವಾಗಿ ಸರಬರಾಜು ಮಾಡೇ ಮಾಡ್ತಾ ಇದ್ದಾರೆ ನಾಯಕರವರೇ. ಇನ್ನು ಚಿಕಿತ್ಸೆಗೆ ವಿಶೇಷವಾಗಿ ಕೆಚ್ಚಲು ಬಾವು ಅನ್ನೋ ಚಿಕಿತ್ಸೆಗೆ ಒಳಪಡಿರುವಾಗ ಕೆಲವೊಂದು ಔಷಧಿಗಳು ಕೆಲವೊಂದು ಜಾನುವಾರುಗಳಲ್ಲಿ ನಿರ್ದಿಷ್ಟವಾಗಿ ಅದನ್ನೇ ಕೊಡಬೇಕಾದ ಒಂದು ಪರಿಸ್ಥಿತಿಯಲ್ಲಿ ಸರಬರಾಜು ಇಲ್ಲದೇ ಇದ್ದಾಗ ಮಾತ್ರ ಅವರು ಆ ರೀತಿ ನಿಮಗೆ ಹೇಳಿರ್ಬೋದು. ಸರಬರಾಜು ಆಗುವಂಥ ಔಷಧಿಗಳು ಆ ಆಸ್ಪತ್ರೆಗಳಲ್ಲಿ ಆ ಒಂದು ಬೋರ್ಡ್ ಮೇಲೆ ಅವರು ಡಿಸ್ಪ್ಲೇ ಮಾಡಿರ್ತಾರೆ. ನಮ್ಮಲ್ಲಿ ದಾಸ್ತಾನದಲ್ಲಿ ಇರುವಂಥ ಔಷಧಿಗಳ ವಿವರಗಳು ಈ ರೀತಿ ಇದೆ ಅಂತ ಆ ದಾಸ್ತಾನದಲ್ಲಿ ವಿವರದಲ್ಲಿ ನಮೂದೇ ಮಾಡಿದರೆ ಆ ದಾಸ್ತಾನದಲ್ಲಿ ಔಷಧಿ ಇದ್ದರೆ ಅದನ್ನು ಅವ್ರು ಬರ್ಕೊಡ್ಲಿಕ್ಕೆ ಹೋಗಲ್ಲ, ಅದನ್ನು ಅವ್ರು ಖರೀದಿ ಮಾಡಲಿಕ್ಕೂ ಆಗಲ್ಲ, ಅವಕಾಶ ಇಲ್ಲ ಅದು. ದಯಮಾಡಿ ಇದನ್ನು ನೀವು ಪರೀಕ್ಷೆ ಮಾಡಿದರೆ ನಿಮಗೆ ಇದಕ್ಕೆ ನಿಮಗೆ ಉತ್ತರ ಸಿಗ್ಬೋದು ನಾಯಕರವರೇ.
2: ಓಕೆ, ಧನ್ಯವಾದಗಳು.
1: ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗ ಮತ್ತು ಲಸಿಕಾ ಕಾರ್ಯಕ್ರಮ ಇದು ನೇರ ಪ್ರಸಾರ ಕಾರ್ಯಕ್ರಮ. ಹೇಳಿ ಸರ್, ಎಲ್ಲಿಂದ?
3: ನಮಸ್ತೆ ಸರ್, ಪಾಂಡುಪುರ ತಾಲೂಕಿಂದ ಸರ್.
1: ಹಾ ಕೇಳಿ
3: ಸರ್. ನಮ್ದು ಏನಂದ್ರೆ ಸರ್, ಈಗ ಹಸುಗಳಿಗೆ ಉನ್ನಿದು ಇಂಜೆಕ್ಷನ್ ಮಾಡೋರು ಹೋಗ್ತಾ ಇರಲ್ಲ ಸರ್, ಹೇಗೆ ಅದಕ್ಕೆ
1: ಉಣ್ಣೆ ರೋಗ? ಹಾ ಉಣ್ಣೆ ಗೊತ್ತಾಯ್ತು, ಹೇಳ್ತಾರೆ ಡಾಕ್ಟ್ರೆ.
0: ಏನ್ ಹೆಸರು ನಿಮ್ದು?
3: ಸರ್ ಪ್ರಸನ್ನ ಕುಮಾರ್ ಎನ್ಕೆ ಅಂತ ಸರ್, ಪಾಂಡುಪುರ.
0: ಪ್ರಸನ್ನ ಕುಮಾರ್ ಅವರೇ, ಪಾಂಡುಕುಮಾರ್, ಪಾಂಡುಪುರ ತಾಲೂಕು ಮಂಡ್ಯ ಜಿಲ್ಲೆ. ಉಣ್ಣೆಗೆ ಬರ್ದಂಗೆ ಇಂಜೆಕ್ಷನ್ ಯಾವುದು ಇಲ್ಲ. ನಾಯಿಗಳಲ್ಲಿ ಕೆಲವೊಂದು ಸತಿ ಇಂಜೆಕ್ಷನ್ ಮಾಡ್ತೀವಿ ನಾವು, ಒಂದು ವಾರ 15 ದಿವಸದ ಮಟ್ಟಿಗೆ ಮಾತ್ರ ಅದು ಪರಿಣಾಮಕಾರಿಯಾಗಿರ್ತದೆ. ಉಣ್ಣೆ ಬರ್ದಂಗೆ ನೋಡ್ಕೊಳ್ಳಂಗೆ ನೀವು ಮೈ ಮೇಲೆ ಒಂದು ಸಿಂಪಡಣೆ ಮಾಡ್ಲಿಕ್ಕೋಸ್ಕರ ಸಾಕಷ್ಟು ಔಷಧಿಗಳು ಈಗಾಗಲೇ ಬಂದಿದ್ದಾವೆ. ಕೆಲವೊಂದು ಔಷಧಿಗಳು ಒಂದು 15 ದಿವಸ

0: ಒಂದು ತಿಂಗಳು ಅಥವಾ ಎರಡು ತಿಂಗಳು ಪರಿಣಾಮಕಾರಿ ಇರ್ತವೆ. ಅದರದ ಒಂದು ವೆಚ್ಚ ಕೂಡ ಅಷ್ಟೇ ಒಂದು ಇರ್ತದೆ. ಇನ್ನು ಇಲಾಖೆಯಿಂದನೇ ಕೊಡಬೇಕಾಗಿರೋ ಒಂದು ಔಷಧಿಗಳು ಕೆಲವೊಂದು ಸಿಂಪಡಣೆ ಮಾಡ್ಕೋಬೇಕು. ಇಂತಿಷ್ಟು ಪ್ರಮಾಣದಲ್ಲೇ ನೀವು ನೀರಿನಲ್ಲಿ ಬೆರೆಸಬೇಕು ಅಂತ ಅವರ ಸಲಹೆ ಮೇಲೆಗೆ ಅಷ್ಟೇ ಮಾಡಬೇಕು. ಇಂಜೆಕ್ಷನ್ ಮಾಡಿಸ್ಕೊಂಡು ಉಣ್ಣೆನ ನಾವು ನಿವಾರಣೆ ಮಾಡೋ ಒಂದು ಪದ್ಧತಿ, ಅದನ್ನು ತೀವ್ರತರವಾಗಿ ನಾವು ಅದನ್ನು ಪಾಲಿಸ್ತಾ ಇಲ್ಲ ಪ್ರಸನ್ನ ಕುಮಾರ್ ಅವರೇ.
1: ಸರ್, ಅದು ಹೇಳಿದ್ರು ಒಂದ್ಸಲ ನಾನು ತಂದು ಮಾಡಿಸ್ತೇ, ಅದಕ್ಕೂ ಕಮ್ಮಿ ಆಗಿದೆ ಸರ್. ಏನಾದ್ರೂ ಈಗ ನೀವ್ ಹೇಳಿದ್ರಲ್ಲ ಮೆಡಿಕಲ್ ಅಲ್ಲಿ ಏನಾದ್ರೂ ನೀವ್
0: ಅದನ್ನೇ ಹೇಳ್ತಾರದು, ಇಂಜೆಕ್ಷನ್ ಮುಖಾಂತರ ಕಡಿಮೆ ಆಗುವಂತ ಔಷಧಿಗಳ ಪ್ರಮಾಣ, ಅದರಲ್ಲೂ ವಿಶೇಷವಾಗಿ ದನಗಳಲ್ಲಿ, ನಾಯಿಗಳಲ್ಲಿ, ಬೇರೆ ಪ್ರಾಣಿಗಳಲ್ಲಿ ಅದು ಅದಕ್ಕೆ ಹೌದು ನಿಜ. ಅದಕ್ಕೆ ನೀವು ಇಂಜೆಕ್ಷನ್ ಮುಖಾಂತರ ಮಾಡೋದು ಬಿಟ್ಟುಬಿಟ್ಟು ಬೇರೆ ಬೇರೆ ಔಷಧಿಗಳನ್ನ ಈ ಮೇಲ್ಗಡೆ ಶೋಲ್ಡರ್ ಇರುತ್ತಲ್ಲ, ಬೆನ್ನು ಮೂಳೆ ಮೇಲೆ ಒಂದು ಎರಡು ಎರಡು ತೊಟ್ಟು ಹಾಕಿದ್ರೆ ಸಾಕು, ಮೈ ಮೇಲೆ ಪೂರ್ತಿ ಅದು ಕರ್ಪೂರ ತರ ಹರಡ್ಕೊಳ್ತದೆ. ಆ ರೀತಿಯ ಔಷಧಿಗಳು ಸಿಗ್ತಾ ಇದ್ದಾವೆ. ಆದ್ರೆ ಸರ್ಕಾರದಿಂದ ಎಲ್ಲ ಔಷಧಿಗಳು ಸರಬರಾಜು ಆಗಿದ್ದಾವೆ ಅಂತ ಹೇಳ್ತಾ ಇಲ್ಲ. ಇದನ್ನ ತಾವು ಪಶುವೈದ್ಯರ ಸಲಹೆ ಮೇರೆಗೆ ತಗೊಂಡು ಬಂದು, ಯಾಕಂದ್ರೆ ಅದರದ್ದು ದೇಹದ ತೂಕಕ್ಕೆ ಅನುಗುಣವಾಗಿ ನಾವು ಇಷ್ಟು ಮಿಲಿ ಲೀಟರ್ಗಳನ್ನ ಬೆನ್ನು ಮೂಳೆ ಮೇಲೆ ಹಾಕ್ಬೇಕು ಅನ್ನೋದು ಪ್ರಮಾಣ ತರ ಹಾಕ್ಬೇಕು. ಹಂಗಾಗಿ ನೀವು ಪಶುವೈದ್ಯರ ಸಲಹೆ ಇಲ್ಲದೆ ನೀವೇ ನೀವಾಗಿ ಯಾವುದೇ ರೀತಿಯ ಸ್ವ ಚಿಕಿತ್ಸೆಯನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅವರ ಸಲಹೆ ಪಡೆದು ಹಾಕಿಸ್ಕೊಳ್ಳಿ. ಈಗ ಉತ್ತಮವಾದ ಔಷಧಿಗಳು ಬಂದಿದ್ದಾವೆ, ಅದು ಮಾರ್ಕೆಟಲ್ಲಿ ಲಭ್ಯ ಇದೆ, ಅದನ್ನು ದಯಮಾಡಿ ನೀವು ಉಪಯೋಗ ಪಡ್ಕೋಬಹುದು.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್. ಹೆಸರೇಳಿ, ಎಲ್ಲಿದ್ದ?
3: ನಾವು ರಾಯಬಾಗದಿಂದ ಭೀಮರಾವ್ ಕೊಕ್ಕಾಟೆ ಮಾತಾಡಿದ್ರಿ.
2: ಮಾತಾಡ್ರಿ ಭೀಮರಾವ್ ಅವ್ರಿಗೆ.
3: ಹಸು ಜಾನುವಾರುಗಳಿಗೆ ರೋಗ ಬಂದ್ರೆ ಮನುಷ್ಯರಿಗೆ ಬರ್ತೈತೆ ಅಂದ್ರೆ ಅದ ಸೋಂಕು ರೋಗ ಏನಾದ್ರೆ ಅಲ್ಲ?
0: ಹೌದು, ಜಾನುವಾರುಗಳಿಗೆ ಬರುವಂತ ಕಾಯಿಲೆ ಮನುಷ್ಯರಿಗೂ ಬರುವಂತದ್ದು ಒಂದಷ್ಟು ಇದಾವೆ
2: ಭೀಮರಾವ್ ಅವರು.
0: ಭೀಮರಾವ್ ಅವರೇ, ಈಗ ಕಂದು ರೋಗ ಅಂತ ಬರ್ತದೆ ಜಾನುವಾರುಗಳಲ್ಲಿ.
3: ಹ್ಞೂ,
0: ಬ್ರುಸುಲಾ ಅಥವಾ ಅದು ಕೊನೆ ಹಂತದಲ್ಲಿ ಅಬಾರ್ಷನ್ ಆಗುತ್ತೆ, ಗರ್ಭಪಾತ ಆಗಿರುತ್ತೆ. ಅದರಿಂದ ಬಂದಂತ ಒಂದು ಹಾಲ ಪ್ಯಾಶ್ಚರೈಸೇಷನ್ ಮಾಡಲಿಲ್ಲ, ಕುದಿಸಲಿಲ್ಲ ಅಂತಂದ್ರೆ, ನೀವು ಕುದಿಸದೆ ಕುಡಿದ್ರೆ ಹಾಲು, ಅಥವಾ ಕುರಿ ಮೇಕೆಯಲ್ಲೂ ಕೂಡ ಬರ್ತದೆ ಈ ಕಂದು ರೋಗ ಇದು. ಅದರಿಂದ ಮಾಂಸ ತಿಂದ್ರೆ ಎಮ್ಮಿಗಿದಾವೆ, ಎಮ್ಮೆಯಿಂದನು ಬರ್ತದೆ ಇದು. ಹಾಲು ಕುದಿಸಿ ಹಾಲು ಕುಡಿಬೇಕು, ಕುದಿಸದೆ ಕುಡಿದ್ರೆ. ಇದರಿಂದ ಕೆಲವೊಂದು ಕಾಯಿಲೆಗಳು, ಕಂದು ರೋಗದ ಜೀವಾಣು ಇರ್ಬೋದು, ಅಥವಾ ನಮ್ಮಲ್ಲಿ ಟೈಫಾಯ್ಡ್ ಅಂತ ಏನು ಬರ್ತದೆ ಮನುಷ್ಯರಲ್ಲಿ, ಅದೇ ಒಂದು ರೋಗಾಣು ಜಾನುವಾರುಗಳಲ್ಲಿನೂ ಇರ್ಬೋದು, ಅದು ಕೂಡ ಬರ್ತದೆ. ನೀವು ಯಾವುದೇ ರೀತಿಯಲ್ಲಿ ಕುದಿಸಿ ಆರಿಸಿದ ಹಾಲನ್ನು ಅಥವಾ ಪ್ಯಾಶ್ಚರೀಕರಿಸಿದ ಹಾಲನ್ನು ಕುಡಿದ್ರೆ, ಅಥವಾ ಮೇಕೆ ಅಥವಾ ಕುರಿ ಮಾಂಸ ಬಳಸುವಂಥ ಜನಗಳು ಅದನ್ನು ಸರಿಯಾದ ರೀತಿಯಲ್ಲಿ ಬೇಯಿಸಿ ತಿನ್ನೋದಾದರೆ ಯಾವುದೇ ಕಾಯಿಲೆಗಳು ಜಾನುವಾರುಗಳಿಂದ, ಜಾನುವಾರು ಉತ್ಪನ್ನಗಳಿಂದ ಬರಕ್ಕೆ ಸಾಧ್ಯತೆ ಇಲ್ಲ. ನೀವು ಹಸಿ ಮಾಂಸ ಅಥವಾ ಹಸಿ ಹಾಲು ಅಥವಾ ಅರ್ಧಂಬರ್ಧ ಬೆಂದ ಮೊಟ್ಟೆ ಮಾಂಸನ ನೀವು ಉಪಯೋಗಿಸಲೇಬಾರದು.
3: ನಮಸ್ಕಾರ ಸರ್.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್. ಎಲ್ಲಿಂದ?
4: ಎಲ್ಲರಿಬ್ಬರಿಗೂ ನಮಸ್ತೆ, ನಂಜನಗೂಡಿಂದ ಮಹೇಶ್ ನಾಯಕ್ ಮಾತಾಡ್ತಾ ಇದ್ದೀನಿ.
2: ನಮಸ್ಕಾರ ಸರ್, ಹೆಸರೇಳಿ?
4: ಮಹೇಶ್ ನಾಯಕ್ ಸರ್, ನಂಜನಗೂಡಿಂದ.
2: ಓಕೆ, ಕೇಳಿ ಪ್ರಶ್ನೆಯನ್ನ ಸರ್.
0: ಹೇಳಿ ಮಹೇಶ್ ನಾಯಕ್ ಅವರೇ.
4: ಡಾಕ್ಟರ್ ಸಾಹೇಬ್ರಿಗೆ ನಮಸ್ತೆ. ಎರಡು ಎರಡು ಪ್ರಶ್ನೆ ಇದೆ ಗುರುಗಳೇ.
2: ಹೇಳಿ ಹೇಳಿ.
4: ಮೊದಲನೇದು, ನಾನು ಇವತ್ತು ಕೂಡ ಮೈಸೂರಿನಲ್ಲಿ ನೋಡಿದೆ, ಮಂದ್ಯ ಕುರಿಗಾಯಿಗಳು ಅಂತೇಳಿ ಇಬ್ರು ಪಾಪ ಒಂದು 100-200 ಕುರಿಗಳನ್ನ ಎತ್ಕೊಂಡು ಹೋಯ್ತಾ ಇರ್ತಾರೆ. ಇಂಥ ಕುರಿಗಳಿಗೆ ಲಸಿಕೆಗಳು ಯಾವ ರೀತಿ ಲಭ್ಯ ಆಗುತ್ತೆ ಬಗ್ಗೆ ಅವ್ರ ಇದೆಯಾ, ಸರ್ಕಾರದಿಂದ ಯಾವ ರೀತಿ ಕ್ರಮ ಇದೆ ಅಂತ ಹೇಳಿ
2: ಹೇಳ್ತಾರೆ.
0: ಮಂದೆ ಕುರಿಗಳು ಅವರು ಊರಲ್ಲೇ ಇರಲಿ ಅಥವಾ ಬೇರೆ ಕಡೆ ವಲಸೆ ಕುರಿಗಳು ಅಂತಲೂ ಹೇಳ್ತೀವಿ ನಾವು, ಎಲ್ಲೇ ಇರಲಿ ಆ ಹತ್ತಿರದ ಪಶುವೈದ್ಯರಲ್ಲಿ ನೀವು ನೋಂದಾಯಿಸ್ಕೊಂಡು, ನಾವು ಇಷ್ಟು ಇಲ್ಲೇ ಇಲ್ಲೇ ಇದ್ದೀವಿ, ಇಷ್ಟು ದಿವಸ ಇದ್ದೀವಿ, ಈಗ ಈ ಜನವರಿ ಬಂತು ಅಥವಾ ಈಗ ಸೆಪ್ಟೆಂಬರ್ ಬಂದಿದೆ, ಈಗ ಈ ಗಳೆದೆ ರೋಗ ಅಂತ ಬರ್ತದೆ, ನಾವು ಗಳೆದೆ ರೋಗದ ವಿರುದ್ಧ ಲಸಿಕೆ ಬೇಕು ಅಂತ ಹೇಳಿದ್ರೆ ಅವರು ನಿಮ್ಮ ಒಂದು ಮನವಿಯನ್ನು ಸ್ವೀಕಾರ ಮಾಡಿ ಇಂತಿಷ್ಟು ಲಸಿಕೆ ಬೇಕು ಅಂತ ನಾವು ಕೇಂದ್ರ ಕಾರ್ಯಾಲಯಕ್ಕೆ ಅದರ ಮನವಿ ಕೊಟ್ಟು ಅದರಿಂದ ಲಸಿಕೆ ತರಿಸ್ಕೊಂಡು ಮಾಡೋಕೆ ಅವಕಾಶ ಇದೆ. ಅದನ್ನು ಆ ಒಂದು ಸೌಕರ್ಯವನ್ನು ದಯಮಾಡಿ ಪಡ್ಕೊಳ್ಳೋಕೆ ಹೇಳಿ. ನೀವು ಕೇಳಿದ್ದು ಒಳ್ಳೆ ಪ್ರಶ್ನೆನ ಕೇಳಿ.
2: ಕೇಳಿ
4: ಎರಡನೇ ಪ್ರಶ್ನೆ ಸರ್, ನಾವು ಗ್ರಾಮೀಣರು ಜನರ ಡಾಕ್ಟರ್ಗಿಂತ ದನದ ಡಾಕ್ಟರ್ಗೆ ಹೆಚ್ಚಿನ ಗೌರವ ಮತ್ತೆ ದೇವರು ಅಂತ ನಾವು ನೋಡ್ತೀವಿ.
0: ಆಯ್ತು, ಧನ್ಯವಾದಗಳು. ಹೇಳಿ ಹೇಳಿ.
4: ನಾವು ಬಾಯಿ ಮಾತ್ರ ಹೇಳಕ್ಕೆ ಸಾಧ್ಯ ಇಲ್ಲ, ಚಿತ್ರಗಳಲ್ಲಿದೆ.
2: ಉದಾಹರಣೆಗೆ
4: 777 ಚಾರ್ಲಿ, ನಮ್ಮ ಶಂಕರ್ನಾಗ್ ಅವರು ಒಂದು ಚಿತ್ರ ಮಾಡಿದ್ರು ತಾಳಿಯ ಬಗ್ಗೆ. ಸರ್, ಪ್ರಶ್ನೆ ಏನಂದ್ರೆ ಆ ಚಿತ್ರದಲ್ಲಿ ಒಂದು ಸಾಕು ನಾಯಿ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿ ಮಾಲೀಕನಿಗೆ ಆದಂತ ಅನ್ಯಾಯವನ್ನ ತೀರಿಸ್ಕೊಳ್ತದೆ, ಇಷ್ಟೊಂದು ಬುದ್ಧಿ ಶಕ್ತಿ ಇದೆಯಾ ಸಾಕು ಪ್ರಾಣಿಗಳಿಗೆ ಅಂತ ಸರ್.
0: ಹೌದು ಹೌದು, ನಾಯಿ ವಿಶೇಷವಾಗಿ ಹೇಳ್ಬೇಕಂದ್ರೆ ನಾಯಿಗಳಿಗೆ ಆ ರೀತಿ ತರಬೇತಿ ಕೊಟ್ಟಿರ್ತಾರೆ. ನಮ್ಮಂತೆ ಸಂಘಜೀವಿ ಸಹಜೀವಿ ಅತ್ಯಂತ

0: ಒಬಿಡಿಯಂಟ್ ಆಗಿರುವಂಥ ಜೀವಿ. ಹಾಗಾಗಿ ನಾಯಿಗಳಿಗೂ ಬಾಯಿ ಮಾತೊಂದು ಬರಲ್ಲ ಅಷ್ಟೇ, ನಮಗೆ ನಮ್ಮ ನಿಷ್ಠೆಯಿಂದ ಇರುವಂಥ ಒಂದು ಪ್ರಾಣಿ ಅಂದರೆ ನಾಯಿನೇ, ಅದಕ್ಕೆಲ್ಲ ಅರ್ಥವಾಗುತ್ತೆ. ಹಂಗಾಗಿ ನೀವು ನಿಮ್ಮ ಒಂದು ಗಮನಿಸಿರೋದು ಸರಿನೇ ಇದೆ.
1: ಓಕೆ, ಥ್ಯಾಂಕ್.
2: ಹಾಂ, ಧನ್ಯವಾದಗಳು ಕೆಳಗರೆ. ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮ. ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗ ಮತ್ತು ಲಸಿಕಾ ಕಾರ್ಯಕ್ರಮ, ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯವಾಗಿತ್ತು. ಅನೇಕ ಕೇಳುಗರು ಕರೆ ಮಾಡಿ ಉತ್ತರವನ್ನು ಪಡೆದುಕೊಂಡ್ರು, ಇನ್ನು ಕೆಲವರು ಕರೆ ಮಾಡಿದ್ರು ಲೈನ್ ಸಿಕ್ಕಿಲ್ಲ, ಅವರು ನಮ್ಮ ಕಾರ್ಯಕ್ರಮವನ್ನು ಕೇಳಿದ್ದಾರೆ ಅಂತ ನಾವು ಭಾವಿಸ್ತೇವೆ. ಹಾಗೆ ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ನಮ್ಮ ಎಲ್ಲ ಕೇಳುಗರ ಪ್ರಶ್ನೆಗಳಿಗೆ ಅಗದಿ ಖುಷಿಯಿಂದ ಕಾಳಜಿಯಿಂದ ಉತ್ತರಿಸಿದ ಬೆಂಗಳೂರು ಪಶುವೈದ್ಯಕೀಯ ಕಾಲೇಜು ಹೆಬ್ಬಾಳದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಎಂ ವೀರೇಗೌಡ ಅವರಿಗೂ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ, ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ನಮಸ್ಕಾರ ರೈತ ಬಾಂಧವರಿಗೂ, ನಮಸ್ಕಾರ ಆಕಾಶವಾಣಿಗೆ. ನಾನು ಇಲ್ಲಿ ಬರಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅನುವು ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಗೌಡ್ರೆ.
3: ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
4: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ, ಈ ವಿಷಯವಾಗಿ ಉತ್ತರಿಸಿದವರು ಹೆಬ್ಬಾಳದ ಪಶುವೈದ್ಯಕೀಯ ಕಾಲೇಜಿನ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ವೀರೇಗೌಡ ಅವರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ ಜಿ, ತಾಂತ್ರಿಕ ನೆರವು ಎಸ್ ಶ್ರೀನಿವಾಸುಲು ಮತ್ತು ಸೈಯದ್ ನಜೀವುಲ್ಲಾ. ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನ್ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನೀಗ ಕೇಳಿ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಹಾಗೂ ಸಂಗಡಿಗರು ಹಾಡಿರುವ ಭಜನೆ ಪದ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಜಾಗತಿಕ ನಾವೀನ್ಯತೆ ಹಾಗೂ ಪರಿಹಾರಗಳ ಕೇಂದ್ರವಾಗಿ ಬ್ರಿಕ್ಸ್ ಒಕ್ಕೂಟ ಪರಿವರ್ತನೆ, ಬ್ರಿಕ್ಸ್ ವ್ಯಾಪಾರ ವೇದಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಾಳೆಯಿಂದ ಭಾರತದ ಅಧ್ಯಕ್ಷತೆಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆ ಆಯೋಜನೆ. ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸಮಾಲೋಚನೆ. ಕರಾವಳಿ ಅಭಿವೃದ್ಧಿ ಮತ್ತು ಕಡಲ ಆರ್ಥಿಕತೆಗೆ ಸಮಗ್ರ ದೃಷ್ಟಿಕೋನ ಅಗತ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಜೂನಿಯರ್ ಪುರುಷರ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿ, ಮಲೇಷ್ಯಾ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ. ಬ್ರಿಕ್ಸ್ ರಾಷ್ಟಗಳು ಇಂದು ಜಾಗತಿಕ ನಾವೀನ್ಯತೆ ಮತ್ತು ಹೊಸ ಪರಿಹಾರಗಳ ಪ್ರಮುಖ ಕೇಂದ್ರಗಳಾಗಿ ಹೊರಹೊಮ್ಮುತ್ತಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಇಂದು ಆಯೋಜಿಸಲಾಗಿದ್ದ ಬ್ರಿಕ್ಸ್ ವ್ಯಾಪಾರ ವೇದಿಕೆಯ ನಾಯಕರ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು, ಪ್ರಸ್ತುತ ಬ್ರಿಕ್ಸ್ ಒಕ್ಕೂಟ ವಿಶ್ವದ ಶೇಕಡ 50ರಷ್ಟು ಜನಸಂಖ್ಯೆ, ಶೇಕಡ 40ರಷ್ಟು ಜಿಡಿಪಿ ಹಾಗೂ ಶೇಕಡ 25ಕ್ಕೂ ಹೆಚ್ಚಿನ ಜಾಗತಿಕ ವ್ಯಾಪಾರವನ್ನು ಪ್ರತಿನಿಧಿಸುತ್ತಿದೆ ಎಂದು ತಿಳಿಸಿದರು. ಜಾಗತಿಕ ಜಿಡಿಪಿಯು ಕಳೆದ ಕೆಲವು ವರ್ಷಗಳಲ್ಲಿ ಸುಮಾರು 2.5 ಪಟ್ಟು ಬೆಳೆದಿದ್ದರೆ ಬ್ರಿಕ್ಸ್ ದೇಶಗಳ ಒಟ್ಟು ಜಿಡಿಪಿಯು ಸುಮಾರು 4.5 ಪಟ್ಟು ಹಿಗ್ಗಿದ್ದು ವಿಶ್ವದ ಇತರ ದೇಶಗಳಿಗಿಂತ ದುಪ್ಪಟ್ಟು ವೇಗದಲ್ಲಿ ಆರ್ಥಿಕ ಬೆಳವಣಿಗೆ ಸಾಧಿಸುತ್ತಿದೆ ಎಂದರು. ಜಾಗತಿಕ ಅನಿಶ್ಚಿತತೆಗಳ ನಡುವೆ ಭಾರತವು ಜಾಗತಿಕ ಪ್ರಗತಿ ಮತ್ತು ಸ್ಥಿರತೆಗೆ ವಿಶ್ವಾಸಾರ್ಹ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದ ಅವರು, ಮೇಕ್ ಇನ್ ಇಂಡಿಯಾದಲ್ಲಿ ಉತ್ಪಾದನೆ ಕೈಗೊಂಡು ಹಾಗೂ ಭಾರತದೊಂದಿಗೆ ನಾವೀನ್ಯತೆಯಲ್ಲಿ ತೊಡಗಿ ಜಗತ್ತಿಗಾಗಿ ವಿಸ್ತರಿಸುವಂತೆ ಜಾಗತಿಕ ನಾಯಕರಿಗೆ ಕರೆ ನೀಡಿದರು. ಕಡಲ ಮಾರ್ಗಗಳ ಸುರಕ್ಷತೆ ಮತ್ತು ಮುಕ್ತ ಪೂರೈಕೆ ಸರಪಳಿಯನ್ನು ಪ್ರತಿಪಾದಿಸಿದ ಪ್ರಧಾನಿ, ಬ್ರಿಕ್ಸ್ ದೇಶಗಳು ತಮ್ಮ ಸಾಮೂಹಿಕ ಶಕ್ತಿಯನ್ನು ಜಾಗತಿಕ ಸವಾಲುಗಳಿಗೆ ಸೂಕ್ತ ಪರಿಹಾರವನ್ನಾಗಿ ಪರಿವರ್ತಿಸಬೇಕು ಎಂದು ಆಗ್ರಹಿಸಿದರು. ಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಕಳೆದ 5 ವರ್ಷಗಳಲ್ಲಿ ಜಾಗತಿಕ ಜಿಡಿಪಿಯ ಶೇಕಡ 40ಕ್ಕೂ ಹೆಚ್ಚಿನ ಪಾಲು ಬ್ರಿಕ್ಸ್ ದೇಶಗಳಿಂದಲೇ ಬಂದಿದ್ದು, ಬೃಹತ್ ದೇಶೀಯ ಮಾರುಕಟ್ಟೆಗಳು ಈ ಪ್ರಗತಿಗೆ ಬಲ ನೀಡಿವೆ ಎಂದರು. ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಸಿರಿಲ್ ರಾಮಫೋಸಾ ಅವರು, ತಯಾರಿಕೆ, ತಂತ್ರಜ್ಞಾನ ಹಾಗೂ ಮೌಲ್ಯವರ್ಧನೆಯಲ್ಲಿ ಜಾಗತಿಕ ದಕ್ಷಿಣ ರಾಷ್ಟಗಳು ನಾಯಕತ್ವ ವಹಿಸಬೇಕು ಎಂದು ಕರೆ ನೀಡಿದ್ದಲ್ಲದೆ ಏಕಪಕ್ಷೀಯ ನಿರ್ಬಂಧಗಳ ಕುರಿತು ಕಳವಳ ವ್ಯಕ್ತಪಡಿಸಿದರು.

0: 18ನೇ ಬ್ರಿಕ್ಸ್ ಶೃಂಗಸಭೆಗೆ ರಾಜಧಾನಿ ನವದೆಹಲಿಯ ಭಾರತ್ ಮಂಟಪಂ ಸರ್ವಸನ್ನದ್ದವಾಗಿದ್ದು ನಾಳೆಯಿಂದ ಎರಡು ದಿನಗಳ ಕಾಲ ಜಾಗತಿಕ ಮಟ್ಟದ ಮಹತ್ವದ ಆಯೋಜನೆಗೆ ಸಾಕ್ಷಿಯಾಗಲಿದೆ. ಈ ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಪೋಸ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತ್ತಾಹ್ ಎಲ್ ಸಿಸಿ, ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭುವೊ ಸುಬಿಯಾಂಟೊ, ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯನ್ ಹಾಗೂ ಅಬುಧಾಬಿಯ ಯುವರಾಜ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಸೇರಿದಂತೆ ಜಗತ್ತಿನ ಪ್ರಮುಖ ನಾಯಕರನ್ನು ಆತಿಥೇಯರಾಗಿ ಬರಮಾಡಿಕೊಳ್ಳಲಿದ್ದಾರೆ. ಸ್ಥಿತಿ ಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದೊಂದಿಗೆ ಭಾರತವು 2026ರ ಬ್ರಿಕ್ಸ್ ಅಧ್ಯಕ್ಷತೆಯ ನೇತೃತ್ವ ವಹಿಸಿಕೊಂಡಿದೆ. ನಾಳೆ ಆರಂಭವಾಗಲಿರುವ ಶೃಂಗಸಭೆಯ ಮೊದಲ ದಿನದಂದು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಾಯಕರಿಗಾಗಿ ಒಳಗೊಳ್ಳುವಿಕೆಯ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯತೆಯ ಸಶಕ್ತೀಕರಣ ಎಂಬ ವಿಷಯದ ಕುರಿತು ಮಹತ್ವದ ಸಭೆ ನಡೆಯಲಿದೆ. ತದನಂತರ ನಾಯಕರು ಭಾರತ್ ಮಂಟಪಂನಲ್ಲಿ ಆಯೋಜಿಸಲಾಗಿರುವ ಭಾರತ್ ಇನ್ನೋವೇಟ್ಸ್ ಎಕ್ಸ್ಪೋಸಿಷನ್ ಪ್ರದರ್ಶನವನ್ನು ವೀಕ್ಷಿಸಲಿದ್ದು ಜಂಟಿಯಾಗಿ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅಂದು ಸಂಜೆ ಪ್ರಧಾನಿಯವರು ಗೌರವಪೂರ್ವಕವಾಗಿ ಆಯೋಜಿಸಲಿರುವ ಔತಣಕೂಟದಲ್ಲಿ ಜಾಗತಿಕ ನಾಯಕರು ಪಾಲ್ಗೊಳ್ಳಲಿದ್ದು ಶೃಂಗಸಭೆಯ ನಡುವೆಯೇ ಪ್ರಧಾನಿಯವರು ಪ್ರಮುಖ ದೇಶಗಳ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ನಾಡಿದ್ದು ಪ್ರಧಾನಿಯವರು ಹಾಗೂ ಆಹ್ವಾನಿತ ಪ್ರತಿನಿಧಿಗಳು ಸ್ಥಿತಿ ಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಜಾಗತಿಕ ಸಮಗ್ರ ಪ್ರಗತಿಯ ಭವಿಷ್ಯದ ರೂಪುರೇಷೆ ಎಂಬ ಗೋಷ್ಠಿಯಲ್ಲಿ ಸಮಾಲೋಚನೆ ನಡೆಸಲಿದ್ದಾರೆ. 18ನೇ ಬ್ರಿಕ್ಸ್ ಶೃಂಗಸಭೆಯ ಅಂಗವಾಗಿ ಭಾರತದ ಸುಧಾರಿತ ಡೀಪ್ಟೆಕ್ ನಾವೀನ್ಯತೆಗಳನ್ನು ಪ್ರದರ್ಶಿಸಲು ಶಿಕ್ಷಣ ಸಚಿವಾಲಯ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸಹಯೋಗದೊಂದಿಗೆ ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಆಯೋಜಿಸಲಾಗಿರುವ ಎರಡು ದಿನಗಳ ಭಾರತ್ ಇನ್ನೋವೇಟ್ಸ್ ಎಕ್ಸ್ಪೋಸಿಷನ್ ಪ್ರದರ್ಶನಕ್ಕೆ ಇಂದು ಚಾಲನೆ ದೊರೆತಿದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಧ್ಯೇಯವಾಕ್ಯವಾದ ಸ್ಥಿತಿ ಸ್ಥಾಪಕ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ತತ್ವಕ್ಕೆ ಪೂರಕವಾಗಿ ದೇಶದ ಪ್ರಮುಖ 37 ಡೀಪ್ಟೆಕ್ ನವೋದ್ಯಮಗಳು ಹಾಗೂ ತಾಂತ್ರಿಕ ಉದ್ಯಮಗಳು ತಮ್ಮ ನೂತನ ತಂತ್ರಜ್ಞಾನಗಳನ್ನು ಈ ಪ್ರದರ್ಶನದಲ್ಲಿ ಅನಾವರಣಗೊಳಿಸುತ್ತಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ನವದೆಹಲಿಯಲ್ಲಿ ಇಂದು ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ರಾಜಕೀಯ, ಆರ್ಥಿಕ, ರಕ್ಷಣೆ, ಇಂಧನ, ಬಾಹ್ಯಾಕಾಶ, ಕೌಶಲ್ಯ, ಸಂಚಾರ ಸೇರಿದಂತೆ ವಿವಿಧ ಕ್ಷೇತ್ರಗಳ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಉಭಯ ನಾಯಕರು ಸಮಗ್ರವಾಗಿ ಪರಾಮರ್ಶಿಸಿದರು. ಇದೇ ವೇಳೆ ಪಶ್ಚಿಮ ಏಷ್ಯಾ ಹಾಗೂ ಕಪ್ಪು ಸಮುದ್ರದ ಪ್ರಾಂತ್ಯಗಳಲ್ಲಿ ನಡೆಯುತ್ತಿರುವ ಸಂಘರ್ಷಗಳು ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ತಮ್ಮ ದೃಷ್ಟಿಕೋನಗಳನ್ನು ಹಂಚಿಕೊಳ್ಳಲಾಯಿತು. ಸಂಘರ್ಷಗಳು ಹಾಗೂ ಬಿಕ್ಕಟ್ಟುಗಳ ಪರಿಹಾರಕ್ಕೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯೇ ಸೂಕ್ತ ಮಾರ್ಗ ಎಂದು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿ ಶಾಂತಿ ಸ್ಥಾಪನೆಯ ಪ್ರಯತ್ನಗಳಿಗೆ ಭಾರತ ಸಂಪೂರ್ಣ ನೆರವು ನೀಡಲು ಸಿದ್ದವಿದೆ ಎಂದು ತಿಳಿಸಿದರು. ಮತ್ತೊಂದೆಡೆ ಭಾರತದಲ್ಲಿ ಇದೇ ತಿಂಗಳ 9ರಿಂದ ಇಂದಿನವರೆಗೆ ಪ್ರಥಮ ಬಾರಿಗೆ ಆಯೋಜಿಸಲಾಗಿದ್ದ ರಷ್ಯಾದ ಇನ್ನೋಪ್ರಾಮ್ ಇಂಡಿಯಾ ಅಂತಾರಾಷ್ಟೀಯ ಕೈಗಾರಿಕಾ ಪ್ರದರ್ಶನವನ್ನು ಉಭಯ ನಾಯಕರು ಶ್ಲಾಘಿಸಿದರು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಉಭಯ ದೇಶಗಳ ನಡುವಿನ ವಾಣಿಜ್ಯ ಹಾಗೂ ಕೈಗಾರಿಕಾ ಬಾಂಧವ್ಯವನ್ನು ಮತ್ತಷ್ಟು ವಿಸ್ತರಿಸಲು ಈ ಪ್ರದರ್ಶನ ದಾರಿದೀಪವಾಗಿದೆ ಎಂದ ನಾಯಕರು, ಪ್ರದರ್ಶನ ಕೇಂದ್ರಕ್ಕೆ ಖುದ್ದಾಗಿ ಭೇಟಿ ನೀಡಿ ಭಾಗವಹಿಸಿದ್ದ ಪ್ರತಿನಿಧಿಗಳು ಹಾಗೂ ಉದ್ಯಮಿಗಳೊಂದಿಗೆ ಸಂವಾದ ನಡೆಸಿದರು. ಇದೇ ವೇಳೆ ರಷ್ಯಾದಲ್ಲಿ ನಡೆಯಲಿರುವ 24ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಗೆ ಪ್ರಧಾನಿಯವರನ್ನು ಅಧ್ಯಕ್ಷ ಪುಟಿನ್ ಆಹ್ವಾನಿಸಿದ್ದು ಪ್ರಧಾನಿಯವರು ಈ ಆಹ್ವಾನವನ್ನು ಸ್ವೀಕರಿಸಿದ್ದಾರೆ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ಪರಿಸರ ವಿಜ್ಞಾನ, ಭದ್ರತೆ, ಆರ್ಥಿಕತೆ, ತಂತ್ರಜ್ಞಾನ ಮತ್ತು ಮಾನವ ಅಭಿವೃದ್ಧಿಯ ಪರಸ್ಪರ ಸಂಯೋಜಿತ ವಲಯವಾಗಿ ಪರಿಗಣಿಸುವ ಅಗತ್ಯವಿದೆ ಎಂದು ಕೇಂದ್ರ ಭೂ ವಿಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಪ್ರತಿಪಾದಿಸಿದ್ದಾರೆ. ಕರಾವಳಿ ಪರಿಸರ ಭದ್ರತೆ ಮತ್ತು ಸುಸ್ಥಿರತೆ 2026 ಕುರಿತ ರಾಷ್ಟೀಯ ಸಮಾವೇಶವನ್ನು ವರ್ಚುವಲ್ ಮೂಲಕ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ 11,000 ರಿಂದ 12,000 ಕಿಲೋಮೀಟರ್ ವ್ಯಾಪ್ತಿಯ ಕರಾವಳಿಯು ಸಮುದ್ರ ಸಂಪನ್ಮೂಲ ಹಾಗೂ ಕಡಲ ಆರ್ಥಿಕತೆಯ ಅಭಿವೃದ್ಧಿಗೆ ಅಪಾರ ಸಾಮರ್ಥ್ಯವನ್ನು ಹೊಂದಿದೆ ಎಂದು ತಿಳಿಸಿದರು.

0: ಭಾರತದ ಕರಾವಳಿ ಹಾಗೂ ಸಮುದ್ರ ಪರಿಸರ ವ್ಯವಸ್ಥೆಯ ಸದ್ಬಳಕೆಗೆ ವೈಜ್ಞಾನಿಕ ಜ್ಞಾನ, ಪರಿಸರ ಸುಸ್ಥಿರತೆ ಮತ್ತು ಆರ್ಥಿಕ ವಿಕಾಸವನ್ನು ಒಳಗೊಂಡ ಸಮಗ್ರ ವಿಧಾನ ಅನಿವಾರ್ಯವಾಗಿದೆ ಎಂದರು. ದೇಶದ ಬೃಹತ್ ಡೀಪ್ ಓಷನ್ ಮಿಷನ್ ಮಹತ್ವವನ್ನು ಒತ್ತಿ ಹೇಳಿದ ಸಚಿವರು, ಭಾರತವು ಸ್ವದೇಶಿ ತಂತ್ರಜ್ಞಾನ ಸಾಮರ್ಥ್ಯಗಳನ್ನು ವೃದ್ಧಿಸಿಕೊಳ್ಳುವ ಜೊತೆಗೆ ಆಳ ಸಮುದ್ರದ ಸಂಪನ್ಮೂಲಗಳ ಶೋಧನೆಯತ್ತ ವೇಗವಾಗಿ ಹೆಜ್ಜೆ ಇಡುತ್ತಿದೆ ಎಂದರು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುವ ನಿಟ್ಟಿನಲ್ಲಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಇಂದು ನವದೆಹಲಿಗೆ ಆಗಮಿಸಿದರು. ಅವರನ್ನು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಖಾತೆ ರಾಜ್ಯ ಸಚಿವ ಶಾಂತನು ಠಾಕೂರ್ ಬರಮಾಡಿಕೊಂಡರು. ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆ 2026ಕ್ಕೂ ಮುನ್ನ ರಷ್ಯಾ ಒಕ್ಕೂಟದ ಮೊದಲ ಉಪಪ್ರಧಾನಿ ಡೆನಿಸ್ ಮ್ಯಾಂತುರೋವ್ ಅವರನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನವದೆಹಲಿಯಲ್ಲಿ ಇಂದು ಭೇಟಿ ಮಾಡಿದ್ದಾರೆ. ಈ ವೇಳೆ ಉಭಯ ನಾಯಕರು ಭಾರತ ರಷ್ಯಾ ನಡುವಿನ ಸುದೀರ್ಘ ಆರ್ಥಿಕ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಹಾಗೂ ಸದೃಢಗೊಳಿಸುವ ಕುರಿತು ಸಮಾಲೋಚನೆ ನಡೆಸಿದ್ದಾರೆ. ಚೀನಾದ ಮೋಚಿಯಲ್ಲಿ ನಡೆದ ಜೂನಿಯರ್ ಏಷ್ಯಾಕಪ್ ಹಾಕಿ ಪಂದ್ಯಾವಳಿಯ ಮೊದಲನೇ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಜೂನಿಯರ್ ಪುರುಷರ ತಂಡ ಮಲೇಷಿಯಾ ತಂಡವನ್ನು 3-1 ಗೋಲುಗಳ ಅಂತರದಿಂದ ಮಣಿಸಿ ಫೈನಲ್ನಲ್ಲಿ ಸ್ಥಾನ ಭದ್ರಪಡಿಸಿಕೊಂಡಿದೆ. ಭಾರತೀಯ ತಂಡದ ನಾಯಕ ಅನ್ಮೋಲ್ ಎಕ್ಕಾ 2 ಗೋಲು ಗಳಿಸಿದರೆ ಸುಖೇಂದರ್ 1 ಗೋಲು ಗಳಿಸಿದರು. 5 ಬಾರಿ ಚಾಂಪಿಯನ್ ಭಾರತ ತಂಡ ಚೀನಾ ತೈಪಿಯನ್ನು ಎ ಗುಂಪಿನ ಪಂದ್ಯದಲ್ಲಿ 15-0 ಅಂತರದ ಭರ್ಜರಿ ಗೆಲುವು ಸಾಧಿಸಿ ಸೆಮಿಫೈನಲ್ ಪ್ರವೇಶಿಸಿತ್ತು. ಇನ್ನು ಮಹಿಳಾ ವಿಭಾಗದಲ್ಲಿ ನಾಳೆ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತೀಯ ಜೂನಿಯರ್ ಮಹಿಳಾ ತಂಡ ದಕ್ಷಿಣ ಕೊರಿಯಾ ತಂಡವನ್ನು ಎದುರಿಸಲಿದೆ. ಜಾಗತಿಕ ನಾವೀನ್ಯತೆ ಹಾಗೂ ಪರಿಹಾರಗಳ ಕೇಂದ್ರವಾಗಿ ಬ್ರಿಕ್ಸ್ ಒಕ್ಕೂಟ ಪರಿವರ್ತನೆ, ಬ್ರಿಕ್ಸ್ ವ್ಯಾಪಾರ ವೇದಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಾಳೆಯಿಂದ ಭಾರತದ ಅಧ್ಯಕ್ಷತೆಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆ ಆಯೋಜನೆ. ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸಮಾಲೋಚನೆ. ಕರಾವಳಿ ಅಭಿವೃದ್ಧಿ ಮತ್ತು ಕಡಲ ಆರ್ಥಿಕತೆಗೆ ಸಮಗ್ರ ದೃಷ್ಟಿಕೋನ ಅಗತ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಮತ್ತು ಜೂನಿಯರ್ ಪುರುಷರ ಏಷ್ಯಾಕಪ್ ಹಾಕಿ ಪಂದ್ಯಾವಳಿ, ಮಲೇಷ್ಯಾ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಚಾರ್ ಲೋಕ್ ಬೈಠ್ ಡಿಸ್ಕಶನ್ ಕರ್ ಫ್ಯಾಕ್ಟ್ಸ್ ಪೇ ಬಾತ್ ಕರ್ಲೇತೆ ಜಿ.

101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ನಿಲಯದ ನಮ್ಮ ಎರಡನೇ ಪ್ರಸಾರ ಕಾರ್ಯ ಮುಗಿಸುವ ಸಮಯ. ನಿಮ್ಮ ರೇಡಿಯೋ ಸ್ನೇಹಿತ ಗಂಗಾಧರಣಿಗೆ ಅನುಮತಿ ಕೊಡಿ. ನಮಸ್ಕಾರ. ಜೈ ಹಿಂದ್.